ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಕತ್ತಲೆ ಬರುವುದು ಸಹಜ. ಆ ಕತ್ತಲೆಯಲ್ಲೂ ಬೆಳಕನ್ನ ಕಾಣುವುದು, ಅದನ್ನ ಸ್ವಾಗತಿಸುವ ಗುಣವನ್ನು ಯಾರು ತಮ್ಮ ಬದುಕಿನಲ್ಲಿ ಬೆಳೆಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಸಕಾರಾತ್ಮಕ ಗುಣಗಳನ್ನು ಬೆಳೆಸಿಕೊಳ್ಳುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಸೋಮವಾರ ದಿನಾಂಕ 5 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಕ್ಕೆ

ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ಏಳು ಗಂಟೆಯವರೆಗೆ ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 12:30 to 1:00 ಭಾವಸಂಗಮ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ 1:00 to 1:30 ಹಾಸ್ಯ ಹೊನಲು ಹಾಸ್ಯ ಕಾರ್ಯಕ್ರಮ 1:30 to 2:00 ಪ್ರಸಾರವಾಗಲಿದೆ. ಮರಾಠಿ ಸಮಯ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮೇಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಸರ್ವಲೋಕೈಕ ರೂಪ ನಿರ್ವಿಕಾರ ಮಂಗಳ ರೂಪ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಶರಣು ಶರಣು ಎಂಬೆ ನಿನಗೆ ಶಿವ ಶಿವ, ಶರಣು ಶರಣು ಶಿವ ಶಿವ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೇಳಿ ಮಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ತ್ರಿಭುವನ ಸನ್ನುತ ಶ್ರೀ ಮಂಜುನಾಥ ದೀನರ ಕಾಯುವ ನಂಜುಂಡೇಶ್ವರ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ, ಗಂಗೆ ಶಿರದ ಮೇಲೆ ದರಿಪ ಶಿವನೇ ನಿನಗೆ ಅಭಿಷೇಕ, ಸೃಷ್ಟಿಗೆಲ್ಲ ಅನ್ನ ಈವ ಶಿವನೇ ನಿನಗೆ ನೈವೇದ್ಯ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬೆಳಗಿಸೋ ನೀ ಸ್ವಾಮಿ, ಮನದಲ್ಲಿ ಆಧ್ಯಾತ್ಮ ಜ್ಯೋತಿಯ ಬೆಳಗಿಸೋ ನೀ ಸ್ವಾಮಿ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಓಂಕಾರ ರೂಪ ಪರಮೇಶ್ವರ ಚಂದ್ರಶೇಖರ ಸರ್ವಜ್ಞ ಸನಾತನ, ಕೇಳಿ ಈ ಒಂದು ಗೀತೆಯನ್ನ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವ ಶಿವ ಶಿವಯನೇ ಶುಭವೇನೆ ಶಿವನ ನೆಲೆಯೇ ಕೈ

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
1: ಲೈಫ್ ಈಸ್ ಎ ಫೆಸ್ಟಿವಲ್, ಮೇಕ್ ಇಟ್ ಎ ಫೆಸ್ಟಿವಲ್. ಅದನ್ನ ಒಂದು ಹಬ್ಬ ಅಂತ ತಿಳ್ಕೋ. ಜೀವನ ಅಂದ್ರೆ ಒಂದು ಸಮಾರಂಭ ಅಂತ ಭಾವಿಸು. ಹಬ್ಬದ ದಿವಸ ಹೆಂಗೆ ಉತ್ಸಾಹ ಇರ್ತದ ಮನ್ಯಾಗ, ಏನದೆಲ್ಲ ನೋಡಬೇಕು. ಮನೆ ಸ್ವಚ್ಛ ಇರ್ತದೆ, ಮನೆಯಾಗೆಲ್ಲ ಸುವಾಸನೆ ಇರ್ತದೆ, ತೋರಣಗಳನ್ನೆಲ್ಲ ಕಟ್ಟಿರ್ತಾರೆ, ನೋಡಿದ್ರೆ ಎಷ್ಟು ಸಂತೋಷ. ಅಡಿಗೆ ಮನೆಯೊಳಗೆ ಸುವಾಸ ಇಲ್ಲೇ ಹಂಗ ಮನೆ, ಹಂಗ ಜೀವನ ಅನ್ನೋದೇ, ಬದುಕನ್ನೋದೇ ಒಂದು ಸುಂದರ ಹಬ್ಬ ಅಂತ ಭಾವಿಸು ಮನುಷ್ಯನೇ. ಅದನ್ನ ಮಾಡು. ಇಂಥ ಜೀವನ ಇದು, ಇದೊಂದು ಸೆಲಿಬ್ರೇಟ್ ಇಟ್. ಇದನ್ನ ನೀನು ಅನುಭವಿಸಬೇಕು, ಇದನ್ನು ಹಬ್ಬವನ್ನಾಗಿ ಮಾಡು. ಆದರೆ ಹಬ್ಬ ಮಾಡಬೇಕಾದ್ರೆ ಜೀವನದ ಉತ್ಸಾಹ ಕೆಡಬಾರದಲ್ಲ. ಜೀವನ ಉತ್ಸಾಹ ಉಳಿಬೇಕಾಗಿತ್ತು ಅಂದರೆ ಒಂದಿಷ್ಟು ಅದಕ್ಕೆ ಮೆಲ ಮೆಲ ಮೆಲ ಎಣ್ಣೆ ಹಾಕೋತಿರ್ಬೇಕು. ಅದಕ್ಕೆ ಕುಡಿಗಳು ಬರ್ತಿರ್ತಾವ, ಅದನ್ನು ತಕ್ಕೋತಿರ್ಬೇಕು. ಏನು ಒಮ್ಮೆ ಹಾಕಿಬಿಟ್ಟೇವಿ ಅಂತೇಳಿದು ಹಾಗೆ ಬಿಟ್ಟರೆ ಕೆಡಕೋತು ಕೆಡಕೋತು ಕೆಡಕೋತು ಹೋಗ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂದ್ರೆ ಒಂದಿಷ್ಟು ಕುಡಿ ತಕ್ಕೋತ ತಕ್ಕೋತ ಆಗಿರ್ತದ. ಸ್ವಲ್ಪ ತಪ್ಪು ತಡೆಗಳು ಜೀವನದಲ್ಲಿ ಆಗಿರ್ತಾವ. ಅಷ್ಟಕ್ಕಾಗಿ ನಾವು ಜೀವನವನ್ನು ಕೆಡಿಸಬಾರ್ದು. ಈಗ ಆಗೇದ ಕೈ ಸ್ವಲ್ಪ ಹಿಡ್ದಾದ, ಹಿಡಿಬಾರದ್ದನ್ನ ಹಿಡೀಲಿ. ಈಗರೆ ತೊಳ್ಕೋ, ಈಗ ಸ್ವಚ್ಛ ಮಾಡಿಕೋ ಚೆನ್ನಾಗಿ. ಇನ್ನು ಹೂವು ಹಿಡ್ಯಾಕಲಿ, ಬಂದೂಕ ಹಿಡ್ಯಾಕ ಕಲಿಬೇಡ. ಅಷ್ಟೆ, ಕೈಯಾಗಿ ಏನಿರಬೇಕು, ಗುಚ್ಛಗಳಿರಬೇಕು, ಹೂವಿನ ಗುಚ್ಛಗಳಿರಬೇಕು. ಯಾವುದನ್ನು ನೋಡಿದರೆ ಜನ ಸಂತೋಷ ಪಡಬಹುದು ಅಂಥವುಗಳನ್ನು ಕೈಯಲ್ಲಿ ಹಿಡಿದಿರಬೇಕು. ಆದರೆ ಯಾವುದನ್ನು ನೋಡಿದರೆ ಜನ ನಮ್ಮ ಸಮೀಪನೇ ಬರೋದಿಲ್ಲ. ಅಂಥದ್ದನ್ನು ಹಿಡಿಯೋದಲ್ಲ, ಸಿಗರೇಟ್ ಹಿಡಿಯೋದಲ್ಲ, ಊದುಬತ್ತಿ ಹಿಡಿಬೇಕಷ್ಟೆ. ಕೈಯೊಳಗೆ ಪುಷ್ಪಗಳನ್ನು ಹಿಡಿದಿರಬೇಕು, ಮತ್ತೇನಾದರೂ ಹಿಡಿಬಾರ್ದು. ಹಾಗೆ ಬದುಕನ್ನು ರೂಪಿಸಿಕೊಳ್ಳೋದು ಮನುಷ್ಯನೇ. ಎಷ್ಟು ಆಲೋಚನೆ ಮಾಡಿದ್ದಾರೆ ಕೆಲವು ಜನ ಜೀವನವನ್ನು ಕುರಿತು. ನಮಗೆ ವ್ಯಾಳೆ ಇಲ್ಲ ಜೀವನ ಕುರಿತು ವಿಚಾರ ಮಾಡೋಕ್ಕೆ. ವ್ಯಾಳೆ ಇಲ್ಲ ಎಲ್ಲದಕ್ಕೂ, ವ್ಯಾಳೆ ಅದು ಸಾಮಾನು ಕೂಡ್ಸಾಕೆ ವ್ಯಾಳೆ ಅದ, ರೊಕ್ಕ ಕೂಡ್ಸಾಕೆ ವ್ಯಾಳೆ ಅದ, ಬಡದಾಡಕ್ಕೆ ವ್ಯಾಳೆ ಅದ, ವರ್ಷ ವರ್ಷ ಹತ್ತಿಪ್ಪತ್ತು ವರ್ಷ ಕೋರ್ಟ್ಗೆ ಅಡ್ಡಾಡಕ್ಕೆ ವ್ಯಾಳೆ ಅದ. ಆದರೆ ಬದುಕನ್ನು ಕುರಿತು ಯೋಚಿಸೋದಕ್ಕೆ ಪ್ರೀತಿಸೋದಕ್ಕೆ ವ್ಯಾಳೆ ಇಲ್ಲ. ಅಷ್ಟು ಅವರು ಎಷ್ಟು ಆಲೋಚನೆ ಮಾಡಿದ್ರು, ಎಂಥ ಸುಂದರ ಆಲೋಚನೆ. ಜೀವೇಮ ಶರದ ಶತಂ. ಋಷಿಗಳು 4,000 ವರ್ಷಗಳ ಹಿಂದೆ ಅವರು ಹೇಳಿದರು. ನಾನೇನು ಸಾಮಾನ್ಯ ಏನು ಅಂದರು ಋಷಿಗಳು. ಇಂಥದೇ ಮಲಪ್ರಭಾದಂಥ ಹೊಳಿ, ಸ್ವಚ್ಛ ಸ್ವಚ್ಛ ನೀರ, ಏನದೆಲ್ಲ ನೋಡಬೇಕು ಅಂಥ ನೀರ. ಎಷ್ಟು ಆಳಿದ್ದರೂ ಸಹಿತ ನೆಲ ಕಾಣಬೇಕು ಹಂಗೆ ನೀರ. ಅದರ ದಂಡಿಯೊಳಗೆ ಕೂತ್ಕೊಂಡು ಒಬ್ಬ ಋಷಿ ಹೇಳ್ತಾನೆ, ನಾನೇನು ಹೋಗಲಿಕ್ಕೆ ಬಂದೇನೇನು, 100 ಇರಾಕ ಬಂದೇನಿ. ದೇವರು ಅವಕಾಶ ಕೊಟ್ಟಾನ, ಜೀವೇಮ ಶರದ ಶತಂ, ಬಿಡಬೇಡಿ ಜೀವನ. ಜೀವನ 100 ಬದುಕೋದದೆ, 100 ಬದುಕೋದದೆ ನಾವು. ಅದೀನಾಹ ಶ್ಯಾಮ ಶರದ ಶತಂ. ಅಷ್ಟೇ ಅಲ್ಲ, ನಮ್ಮ ಕಾಲ ಮೇಲೆ ನಾವ 100 ನಿಲ್ಲೋದದೆ. ನಮ್ಮ ಕೈಯಿಂದಲೇ ನಮ್ಮನ್ನ ಪೋಷಿಸಿಕೊಳ್ಳೋದದೆ, ಜಗತ್ತನ ಅನುಭವಿಸ್ತಾ ಬದುಕೋದದೆ. ನಾನಷ್ಟೇ ಅಲ್ಲ, ನಾವು ಜೀವೇಮ, ನಾವು. ಎಂಥ ಉತ್ಸಾಹ ಬದುಕಿನಲ್ಲಿ ಹೇಳಿ, ಎಷ್ಟು ಉತ್ಸಾಹ. ನಮ್ಮ ಉತ್ಸಾಹ ಸುಮ್ಮನೆ ಒಂದು ಸ್ವಲ್ಪ ಹೆಚ್ಚಾಯ್ತು ಕಡಿಮೆ ಆಯ್ತು ಅಂದ್ರೆ ನಮ್ಮ ಉತ್ಸಾಹ ಹೆಚ್ಚು ಕಡಿಮೆ ಆಗ್ತದೆ. ಇಲ್ಲೇನು, ಪಗಾರ 1,00,000 ಬಂದರೆ ಇನ್ನೂ ಸ್ವಲ್ಪ ಹೊಯ್ದಾಡ್ತಿರ್ತದೆ, ಹಂಗಿರಬು ಇನ್ನೂ ಹೊಯ್ದಾಡ್ತದೆ, ಕಡಿಮೆ ಅನಿಸ್ತದೆ. ಇನ್ನೊಬ್ಬರಿಗೆ 100,20,000 ಅಂತ ಓದ್ತಾನೆ, ನಂದು 20,000 ಕಡಿಮೆ ಅಂತ ಶುರು ಮಾಡ್ತಾನೆ. 1,00,000 ಹೇಗದೆ ಆ ಆದಾಯದ ಗುಣ ಜೀವನದ ಉತ್ಸಾಹ ಹೊಯ್ದಾಡ್ತು ಅಂದರೆ ಬದುಕಲ್ಲ. ಆದಾಯದ ಮೇಲೆ ಬದುಕು ನಿಂತಿಲ್ಲ, ಬದುಕಿಗಾಗೆ ಆದಾಯ ಇರ್ತದಷ್ಟೇ. ಅದು ನಮ್ಮದು ಹೋಗೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆತು ಅಂದರೆ ಉತ್ಸಾಹನೇ ಕಡಿಮೆ ಆಗ್ತದೆ, ಉತ್ಸಾಹ ಕಡಿಮೆ ಆಗ್ತದೆ. ಹಂಗಾಗಬಾರದು. ಒಂದ ಹೆಂಗಿರಬೇಕು, ನಾವು ಜಗತ್ತ, ನಾನು ಜಗತ್ತ, ಹಂಗಿರಬೇಕು ಉತ್ಸಾಹ. ರಾತ್ರಿ ತಾವು ನೋಡಿರಿ ಎಲ್ಲ ಚಿಕ್ಕೆಗಳಿರ್ತಾವ, ಚಂದ್ರಮನೂ ಇರ್ತಾನ, ಹಗಲು ಸೂರ್ಯನೂ ಇರ್ತಾನ. ಆದರೆ ಚಂದ್ರಮ ಹೆಂಗಿರ್ತಾನ, ಚಂದ್ರ ತನ್ನಷ್ಟಕ್ಕೆ ತಾನು ಸುಮ್ಮನೆ ಬೆಳಗ್ತಾ ಇರ್ತಾನ, ಸುಮ್ಮನೆ ಬೆಳಗ್ತಾ ಇರ್ತಾನ, ಶಾಂತವಾದ ಪ್ರಕಾಶವನ್ನು ಕೊಡ್ತಾನ. ಸೂರ್ಯ ಬಹಳ ದೊಡ್ಡವ, ಅವನಷ್ಟು ಪ್ರಕಾಶ ನನಗಿಲ್ಲ ಅಂತ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಕಡಿಮೆ ಹಾಕೋತು ಹೋಗ್ತಾನೆ, ಹೆಚ್ಚಾಕೋತು ಬರ್ತಾನೆ. ಪೂರ್ಣಿಮಾ ಆಯ್ತಲ್ಲ ನಿನ್ನೆ, ಇಂದ ಪೂರ್ಣಿಮಾ ಆಗಿಲ್ಲ. ಎಂಥ ಪೂರ್ಣಿಮಾ, ಪೂರ್ಣ ಚಂದ್ರ, ಸ್ವಚ್ಛ ಬೆಳದಿಂಗಳ, ಎಷ್ಟು ಸ್ವಚ್ಛ ಬೆಳದಿಂಗ. ಚಂದ್ರ ಸಂತೋಷವಾಗಿರ್ತಾನೆ. ನಾಳೆ ಸ್ವಲ್ಪ ಕಡಿಮೆ, ಒಂದು 8 ದಿವಸಕ್ಕೆ ಅರ್ಧ ಕಡಿಮೆ, ಮುಂದೆ ಒಂದು ದಿವಸ ಬರ್ತದ ಪೂರ್ಣ ಕಡಿಮೆ. ಆದರೆ ಚಂದ್ರ ಮರುಗುವುದಿಲ್ಲ, ಮರು ದಿವಸ ಮತ್ತೊಂದು ಈಟು ಕಾಣಿಸ್ತಾನ. ನಾನು ಬದುಕಬೇಕು. ಮತ್ತೆ ನಕ್ಷತ್ರಗಳ ಹೊಳಿತಾವ, ಸಣ್ಣು ಸಣ್ಣು ಸಣ್ಣನೇ ಇರ್ತಾವ, ಅವು ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರು ಹೆಂಗದಾರಂತ ಸುಮ್ಮನೆ ಮಿಂಚ್ತಾ ಇರ್ತಾವ. ತಮ್ಮನ್ನ ಹೋಲಿಸಿಕೊಳ್ಳೋದಿಲ್ಲ, ನಾವು ಬಹಳ ಚಿಕ್ಕವರು ಅಂತ ಹೇಳೋದಿಲ್ಲ. ನಾವು ಚುಕ್ಕೆಗಳು, ವಿ ಆರ್ ಸ್ಟಾರ್ಸ್, ವಿ ಆರ್ ಹಿಯರ್ ಟು ಟ್ವಿಂಕಲ್. ಇಲ್ಲೇನು, ನಾವಿರೋದೇ ಮಿಂಚೋದಕ್ಕೆ, ಮಿಣುಕೋದಕ್ಕಾಗಿ. ಎಷ್ಟು ಚೆನ್ನಾಗಿ ಇರ್ತ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ವಿಜಯಪುರ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು.
2: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ALE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ALE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ ವಾಸು.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಂಡು ಹೇಗೆ ಕರ್ಮ ತ್ಯಾಗಕ್ಕಿಂತ ಭಕ್ತಿ ಸೇವಾ ಕರ್ಮವೇ ಉತ್ತಮವಾದದ್ದು ಅಂಥೇಳಿ. ಸೊ ನಾವಿಲ್ಲಿ ತ್ಯಾಗವನ್ನು ಮಾಡ್ತೀವಿ ಅಂದ್ಕೊಂಡ್ರೆ ಕೂಡ ನಾವು ತ್ಯಜಿಸೋದಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು ಅಂಥೇಳಿ ನಾವು ತ್ಯಾಗ ಮಾಡ್ಬೋದು? ಕರ್ಮವನ್ನು ನಾವು ತ್ಯಾಗ ಮಾಡೋದಕ್ಕೂ ಆಗಲ್ಲ, ಅದಲ್ಲದೆ ಯಾವುದೇ ಭೌತಿಕ ವಿಷಯಗಳನ್ನು ಕೂಡ ನಾವು ತ್ಯಾಗ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಪ್ರಪಂಚದಲ್ಲಿ ನಮ್ಮದನ್ನುವಂಥದ್ದು ಏನಿದೆ ನಾವು ತ್ಯಾಗವನ್ನು ಮಾಡೋದಕ್ಕೆ? ನಾವು ಖಾಲಿ ಕೈಯಲ್ಲಿ ಬರ್ತೀವಿ, ಖಾಲಿ ಕೈಯಲ್ಲಿ ಇಲ್ಲಿಂದ ನಾವು ಹೊರಟೋಗುತ್ತೀವಿ. ಏನಿದ್ದರೂ ಅದನ್ನು ಇಲ್ಲಿಂದಲೇ ಪಡೆಯುತ್ತೀವಿ ಭಗವಂತನ ಕೃಪೆಯಿಂದ. ಆದ್ದರಿಂದ ನಮ್ಮದನ್ನುವಂಥದ್ದು ಇಲ್ಲಿ ಎಲ್ಲವೂ ಅಶಾಶ್ವತ ಅಷ್ಟೇ, ಶಾಶ್ವತವಾದದ್ದು ಏನೂ ಇಲ್ಲ. ಸ್ವಲ್ಪ ದಿವಸ ನಾವು ಅದರ ಒಡೆಯರಾಗಿರುತ್ತೇವೆ ಅಂತ ನಾವು ಯೋಚಿಸ್ತೀವಿ, ಆದರೆ ನಮ್ಮದನ್ನುವಂಥದ್ದು ಏನೂ ಇಲ್ಲ. ಸೊ ಹೀಗೆ ನಮ್ಮದನ್ನುವಂಥದ್ದು ಏನೂ ಇಲ್ಲ ಅಂತಾದಾಗ ನಾವು ಎಲ್ಲವನ್ನು ತ್ಯಾಗ ಮಾಡ್ತೀವಿ ಅಂತ ಹೇಳಿದರೆ ಆ ತ್ಯಾಗಕ್ಕೆ ಏನು ಬೆಲೆ ಇರುತ್ತದೆ? ಸೊ ನನ್ನದು ಅನ್ನುವಂಥದ್ದು ಅದು ಯಾವತ್ತೂ ಆಗಿರಲಿಲ್ಲ. ಸೊ ಅದನ್ನು ತ್ಯಾಗ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಅದರ ಬದಲು ಪ್ರತಿಯೊಂದು ವಸ್ತುವನ್ನು ನಾವು ಭಗವಂತನ ಸೇವೆಗೆ ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಈಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ಈಗ ಟೆಕ್ನಾಲಜಿ ಎಷ್ಟೇ ಮುಂದುವರೆದಿರಲಿ, ಸೊ ಅದನ್ನು ಕೂಡ ನಾವು ಭಗವದ್ಗೀತೆಯ ಪ್ರಚಾರಕ್ಕೆ ಅಥವಾ ನಮ್ಮ ಶಾಸ್ತ್ರಗಳ ಬಗ್ಗೆ ಜನರಿಗೆ ತಿಳಿ ಹೇಳೋದಕ್ಕೆ ಈ ಇಂಟರ್ನೆಟ್ಟನ್ನು, ಝೂಮನ್ನು ಅಥವಾ ಲ್ಯಾಪ್ಟಾಪ್ಗಳನ್ನು ನಾವು ಬಳಸಿದಾಗ ಅದರ ಸರಿಯಾದ ಒಂದು ಸದ್ಬಳಕೆಯಾಗುತ್ತೆ ಅಂತೇಳಿ. ಆದ್ದರಿಂದ ಏನೇ ಇರಲಿ ಅದನ್ನು ಭಗವಂತನ ಸೇವೆಗೆ ಅರ್ಪಿಸುವುದನ್ನು ನಾವು ಕಲಿಯಬೇಕು. ಪ್ರಾಪಂಚಿಕತಾಯ ಬುದ್ಧ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಭಕ್ತಿ ರಸಾಮೃತ ಸಿಂಧುವಲ್ಲಿ ರೂಪ ಗೋಸ್ವಾಮಿಯವರು ಹೀಗೆ ಹೇಳುತ್ತಾರೆ, ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಸ್ತುಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ವಸ್ತುವು ಭಗವಂತನಿಗೆ ಸೇರಿದ್ದು, ಯಾರು ಯಾವ ವಸ್ತುವಿನ ಮೇಲೂ ತಮ್ಮ ಒಡೆತನವನ್ನು ಸಾಧಿಸಬಾರದು ಎನ್ನುವ ಅರಿವಿನಿಂದ ಮಾಡಿದ ತ್ಯಾಗವು ಸಂಪೂರ್ಣವಾದದ್ದು. ವಾಸ್ತವವಾಗಿ ಯಾವುದು ಯಾರಿಗೂ ಸೇರಿದ್ದಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಹಾಗಿರುವಾಗ ತ್ಯಾಗದ ಪ್ರಶ್ನೆ ಎಲ್ಲಿ ಬಂತು? ಎಲ್ಲವೂ ಭಗವಂತನಿಗೆ ಸೇರಿದ್ದು ಎನ್ನುವ ಅರಿವಿರುವ ವ್ಯಕ್ತಿಯು ಸದಾ ತ್ಯಾಗದಲ್ಲಿಯೇ ನೆಲೆಸಿರುತ್ತಾನೆ. ಎಲ್ಲವೂ ಭಗವಂತನಿಗೆ ಸೇರಿದ್ದಾದ್ರಿಂದ ಎಲ್ಲವೂ ಭಗವಂತನ ಸೇವೆಗೆ ಅದನ್ನು ಬಳಸಬೇಕು ಅನ್ನೋದನ್ನು. ಅದರಿಂದ ಸೊ ಯಾರು ಭಕ್ತಿ ಮಾರ್ಗದಲ್ಲಿರುತ್ತಾರೋ ಅವರು ಯಾವುದನ್ನು ತ್ಯಜಿಸುವುದಿಲ್ಲ. ಭಗವಂತನ ಕೃಪೆಯಿಂದ ನನಗೆ ಐಶ್ವರ್ಯ ಸಿರಿ ಸಂಪತ್ತು ಬಂದರೆ ಅದು ಬರಲಿ, ಆದರೆ ಅದನ್ನು ನಾನು ಭಗವಂತನ ಸೇವೆಗೆ ನಾನು ಅದನ್ನು ಎಷ್ಟು ವಿನಿಯೋಗಿಸುತ್ತೇನೆ ಅನ್ನುವಂಥದ್ದು ಮುಖ್ಯ ಅಂತ ಅವರು ತಿಳಿದುಕೊಂಡಿರುತ್ತಾರೆ. ಆದ್ದರಿಂದ ಕೃತಕವಾಗಿ ನಾವು ಎಷ್ಟೇ ತ್ಯಾಗ ಮಾಡಿದರೂ ಭಕ್ತಿಯುಗದಲ್ಲಿ ಮಾಡುವ ಪರಿಪೂರ್ಣ ಕರ್ಮವು ಅದಕ್ಕಿಂತ ಬಹುಶ್ರೇಷ್ಠವಾದದ್ದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟೀ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಬಾಹುವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾರೆ. ಕರ್ಮಫಲದಲ್ಲಿ ತಿರಸ್ಕಾರವೂ ಇಲ್ಲ ಅಪೇಕ್ಷೆಯೂ ಇಲ್ಲದವರನ್ನ ಸನ್ಯಾಸಿ ಅಂತ ಹೇಳಲಾಗುತ್ತದೆ. ಭಗವಂತನ ದಿವ್ಯ ಪ್ರೀತಿಪೂರ್ವಕ ಸೇವೆಗೆ ಮುಡಿಪಾದ ಇಂತಹ ತ್ಯಾಗಿಯು ಸಂಪೂರ್ಣ ಜ್ಞಾನ ಇರುವವನು. ಯಾಕೆಂದರೆ ಅವನಿಗೆ ಕೃಷ್ಣನೊಡನೆ ತನ್ನ ಸಂಬಂಧದ ನಿಜ ಸ್ವರೂಪದ ಅರಿವಿರುತ್ತದೆ. ಸೊ ಭಗವಂತನು ಪೂರ್ಣನು, ತಾನು ಭಗವಂತನ ವಿಭಿನ್ನಾಂಶ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತದೆ. ಇಂತಹ ಜ್ಞಾನವು ಗುಣಾತ್ಮಕವಾಗಿ ಮತ್ತು ಪರಿಣಾತ್ಮಕವಾಗಿ ಸರಿಯಾಗಿ ಇರುತ್ತದೆ. ಆದ್ದರಿಂದ ಅದು ಪರಿಪೂರ್ಣ. ಭಗವಂತನೊಂದಿಗೆ ಒಂದಾಗುವ ಪರಿಕಲ್ಪನೆಯು ಸರಿಯಲ್ಲ, ಏಕೆಂದರೆ ಭಾಗವು ಪೂರ್ಣಕ್ಕೆ ಸಮವಾಗಲು ಸಾಧ್ಯವಿಲ್ಲ. ಗುಣದಲ್ಲಿ ಒಂದೇ ಆದರೂ ಪರಿಮಾಣದಲ್ಲಿ ಬೇರೆ ಎನ್ನುವ ತಿಳುವಳಿಕೆಯು ಸರಿಯಾದ ಆಧ್ಯಾತ್ಮಿಕ ಜ್ಞಾನ. ಆದ್ದರಿಂದ ಮನುಷ್ಯನು ತನ್ನಲ್ಲಿಯೇ ಪೂರ್ಣನಾಗ್ತಾನೆ. ಆಗ ಅವನು ಯಾವುದಕ್ಕಾಗಿಯೂ ಆಸೆ ಪಡಬೇಕಾಗಿಯೂ ಇಲ್ಲ, ವಿಷಾದಿಸಬೇಕಾಗಿಯೂ ಇಲ್ಲ. ಅವನ ಮನಸ್ಸಿನಲ್ಲಿ ದ್ವಂದ್ವವಿಲ್ಲ, ಯಾಕೆಂದರೆ ಅವನು ಏನು ಮಾಡಿದರೂ ಅದು ಭಗವಂತನಿಗಾಗಿ. ಹೀಗೆ ದ್ವಂದ್ವಗಳ ನೆಲೆಯಿಂದ ಬಿಡುಗಡೆ ಹೊಂದಿ ಅವನು ಈ ಐಹಿಕ ಜಗತ್ತಿನಲ್ಲಿದ್ದು ಮುಕ್ತನಾಗುತ್ತಾನೆ. ಸಾಂಖ್ಯಯೋಗೌ ಪೃಥಗ್ ಬಾಲಾಹ
ಪ್ರವದ್ದಂತೀನ ಪಂಡಿತಾಃ ಏಕಮಾಪ್ಯಾಸ್ತಿಥ ಸಮ್ಯಗ್ ಉಭಯೋರ್ವಿಂದತೆ ಫಲಂ. ಕರ್ಮಯೋಗ ಅಹಿಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಯನ ಸಾಂಖ್ಯದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು ಎರಡು ಮಾರ್ಗಗಳ ಫಲವನ್ನು ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. ಸಾಂಖ್ಯದ ಗುರಿಯು ಅಸ್ತಿತ್ವದ ಆತ್ಮವನ್ನು ಕಂಡುಕೊಳ್ಳುವಂಥದ್ದು. ಐಹಿಕ ಜಗತ್ತಿನ ಆತ್ಮವು ವಿಷ್ಣು ಅಥವಾ ಪರಮಾತ್ಮ. ಭಗವಂತನ ಭಕ್ತಿಪೂರ್ವಕ ಸೇವೆಯು ಪರಮಾತ್ಮನ ಸೇವೆಯನ್ನು ಒಳಗೊಂಡಿದೆ. ಒಂದು ಪ್ರಕ್ರಿಯೆಯು ಮರದ ಬೇರನ್ನು ಹುಡುಕುವುದಾಗಿದೆ, ಮತ್ತೊಂದು ಬೇರಿಗೆ ನೀರನ್ನು ಎರೆಯುವುದಾಗಿದೆ. ಸಾಂಖ್ಯದ ಸಿದ್ಧಾಂತದ ನಿಜವಾದ ವಿದ್ಯಾರ್ಥಿಯು ಐಹಿಕ ಜಗತ್ತಿನ ಬೇರಾದ ಭಗವಂತನನ್ನು ಕಾಣುತ್ತಾನೆ. ಅನಂತರ ಸಂಪೂರ್ಣ ಜ್ಞಾನದಲ್ಲಿ ಭಗವಂತನ ಸೇವೆಗೆ ತೊಡಗುತ್ತಾನೆ. ಆದ್ದರಿಂದ ನಿಜವಾಗಿ ಇವೆರಡರಲ್ಲಿ ವ್ಯತ್ಯಾಸವಿಲ್ಲ, ಏಕೆಂದರೆ ಎರಡರ ಗುರಿಯು ಭಗವಂತನನ್ನು ತಲುಪುವುದೇ ಆಗಿದೆ. ಕಟ್ಟಕಡೆಯ ಗುರಿಯನ್ನು ತಿಳಿಯದವನು ಸಾಂಖ್ಯ ಮತ್ತು ಕರ್ಮಯೋಗಗಳ ಉದ್ದೇಶಗಳು ಒಂದೇ ಅಲ್ಲ ಎನ್ನುತ್ತಾರೆ. ಆದರೆ ವಿದ್ವಾಂಸನು ಈ ಭಿನ್ನ ಪ್ರಕ್ರಿಯೆಗಳ ಗುರಿಯು ಒಂದೇ ಎಂಬುದನ್ನು ತಿಳಿದಿರ್ತಾನೆ. ಸಾಂಖ್ಯದಿಂದ ಯಾವ ಸ್ಥಾನವನ್ನು ಪಡೆಯಬಹುದು ಅದೇ ಸ್ಥಾನವನ್ನು ಭಕ್ತಿ ಸೇವೆಯಿಂದ ಪಡೆಯಬಹುದು ಎಂದು ತಿಳಿದುಕೊಂಡು ಸಾಂಖ್ಯವು ಭಕ್ತಿ ಸೇವೆಯು ಒಂದೇ ಮಟ್ಟದಲ್ಲಿವೆ ಎನ್ನುವುದನ್ನು ಕಂಡುಕೊಳ್ಳುವವನು ವಿಷಯಗಳನ್ನು ಯಥಾವತ್ತಾಗಿ ಕಾಣುತ್ತಾನೆ. ತತ್ವಶಾಸ್ತ್ರದ ಸಂಶೋಧನೆಯ ನಿಜವಾದ ಉದ್ದೇಶ ಬದುಕಿನ ಅಂತಿಮ ಗುರಿಯನ್ನು ಕಂಡುಕೊಳ್ಳುವಂಥದ್ದು. ಆತ್ಮ ಸಾಕ್ಷಾತ್ಕಾರವೇ ಬದುಕಿನ ಅಂತಿಮ ಗುರಿಯಾದದ್ದರಿಂದ ಈ ಎರಡು ಪ್ರಕ್ರಿಯೆಗಳ ನಿರ್ಣಯಗಳಲ್ಲಿ ವ್ಯತ್ಯಾಸವಿಲ್ಲ. ಸಾಂಖ್ಯ ಸಿದ್ಧಾಂತದ ಸಂಶೋಧನೆಯ ಫಲವಾಗಿ ಜೀವಿಯು ಐಹಿಕ ಜಗತ್ತಿನಲ್ಲಿ ಜಗತ್ತಿನ ವಿಭಿನ್ನ ಅಂಶವಲ್ಲ, ಆದರೆ ಪೂರ್ಣ ಪರಮಚೇತನದ ಭಾಗ ಎನ್ನುವ ನಿರ್ಣಯಕ್ಕೆ ಬರುತ್ತವೆ. ಆದ್ದರಿಂದ ಆತ್ಮಕ್ಕೂ ಐಹಿಕ ಜಗತ್ತಿಗೂ ಸಂಬಂಧವಿಲ್ಲ. ಆತ್ಮನ ಕ್ರಿಯೆಗಳು ಪರಮನೊಂದಿಗೆ ಯಾವುದಾದರೂ ಸಂಬಂಧ ಹೊಂದಿರಬೇಕು. ಆತ್ಮನು ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡಿದಾಗ ಅವನು ವಾಸ್ತವವಾಗಿ ತನ್ನ ನಿಜ ಸ್ವರೂಪದಲ್ಲಿ ಇರುತ್ತಾನೆ.

ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿಯೂ ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೇ ಇದ್ದರೆ ಮನುಷ್ಯನು ಸುಖಿಯಾಗಿ ಇರಲಾರ. ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ವಿಳಂಬವಿಲ್ಲದೆ ಪರಮಪ್ರಭುವನ್ನು ಪಡೆಯುತ್ತಾನೆ. ಸೊ ಈಗ ಕರ್ಮವನ್ನು ಮಾಡದೆ, ಕರ್ಮ ಸನ್ಯಾಸವನ್ನು ಮಾಡಿದರೆ, ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದರೆ ಕೂಡ ಅವನು ಸುಖಿಯಾಗಿ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಕರ್ಮವನ್ನು ತ್ಯಜಿಸಿ ಈಗ ಅವನು ಹಿಮಾಲಯಕ್ಕೆ ಹೋಗಿ ಕುಳಿತುಕೊಂಡು ಅವನು ಅಂತಿಮವಾಗಿ ಭಗವಂತನ ಭಕ್ತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದೇ ಉದ್ದೇಶವಾಗಿದೆ. ಸೊ ಅದನ್ನು ಮಾಡದೆ ಬರೀ ಕರ್ಮವನ್ನು ತ್ಯಾಗ ಮಾಡಿ ಭಕ್ತಿ ಅವನಲ್ಲಿ ಇರಲಿಲ್ಲ ಅಂದರೆ ಅವನು ಹೇಗೆ ಸುಖಿಯಾಗಿರಲಿಕ್ಕೆ ಸಾಧ್ಯ? ಸೊ ಆದ್ದರಿಂದ ಇಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಿಕೊಳ್ಳುವಂಥದ್ದೇ ಅದು ಒಂದು ಸನ್ಯಾಸಕ್ಕೆ ಸಮ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಗೃಹಸ್ಥನಾದವನು ತನ್ನ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಅವನು ಭಕ್ತಿಯೋಗದಲ್ಲಿ ಕಾರ್ಯವನ್ನು ಮಾಡಿದರೆ ಅಥವಾ ಕರ್ಮಯೋಗವನ್ನು ಅವನು ಮಾಡಿದರೆ, ತಾನು ಕರ್ಮಯೋಗವನ್ನು ಮಾಡುವುದಲ್ಲದೆ, ಅಂದರೆ ಕರ್ಮವನ್ನು ಮಾಡಿ ಅದರ ಫಲವನ್ನು ಭಗವಂತನಿಗೆ ಅರ್ಪಿಸುವುದಲ್ಲದೆ ತನ್ನ ಕುಟುಂಬವನ್ನು ಕೂಡ ಭಕ್ತಿಯೋಗದಲ್ಲಿ ಅವನು ಕರೆತಂದರೆ ಅವನು ಸನ್ಯಾಸಿಗೆ ಸಮನಾಗುತ್ತಾನೆ ಅನ್ನೋದನ್ನು ಇಲ್ಲಿ ಭಗವಂತ ಹೇಳ್ತಾರೆ.

0: ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನೋ ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಸೊ ಭಕ್ತಿಯಲ್ಲಿದ್ದು ಮುಕ್ತಿಯ ಮಾರ್ಗದಲ್ಲಿ ಇರುವವನು ಎಲ್ಲ ಜೀವಿಗಳಿಗೂ ಪ್ರಿಯನಾದವನು ಮತ್ತು ಎಲ್ಲ ಜೀವಿಗಳು ಅವನಿಗೆ ಪ್ರಿಯರಾದವರು. ಇದಕ್ಕೆ ಅವನ ಭಕ್ತಿ ಮಾರ್ಗವೇ ಕಾರಣ. ಮರದ ಎಲೆಗಳು ಮತ್ತು ಕೊಂಬೆಗಳು ಹೇಗೆ ಮರದಿಂದ ಬೇರೆಯಲ್ಲವೋ ಹಾಗೆ. ಸೊ ಭಗವಂತನ ಪ್ರಜ್ಞೆಯಲ್ಲಿ ಇರುವವನಿಗೆ ಯಾವ ಜೀವಿಯು ಭಗವಂತನಿಂದ ಬೇರೆಯಲ್ಲ. ಮರದ ಬೇರಿಗೆ ನೀರನ್ನೆರೆದರೆ ಎಲ್ಲ ಎಲೆಗಳಿಗೂ ಕೊಂಬೆಗಳಿಗೂ ನೀರು ದೊರೆಯುತ್ತದೆ, ಅಥವಾ ಹೊಟ್ಟೆಗೆ ಆಹಾರವನ್ನು ನೀಡಿದರೆ ಶಕ್ತಿಯು ತಂತಾನೆ ದೇಹಕ್ಕೆಲ್ಲ ಲಭ್ಯವಾಗುತ್ತದೆ ಎಂದು ಚೆನ್ನಾಗಿ ಅವನಿಗೆ ತಿಳಿದಿರುತ್ತದೆ. ಹೀಗೆ ಕೆಲಸ ಮಾಡುವವನು ಎಲ್ಲರಿಗೂ ಸೇವಕನಾದ್ದರಿಂದ ಎಲ್ಲರಿಗೂ ಅವನಲ್ಲಿ ಬಹುಪ್ರೀತಿ, ಪ್ರತಿಯೊಬ್ಬರಿಗೂ ಅವನ ಕೆಲಸದಲ್ಲಿ ತೃಪ್ತಿಯಾಗುವುದರಿಂದ ಅವನ ಪ್ರಜ್ಞೆಯು ಪರಿಶುದ್ಧವಾಗಿರುತ್ತದೆ. ಅವನ ಪ್ರಜ್ಞೆಯು ಪರಿಶುದ್ಧವಾಗಿದ್ದರಿಂದ ಅವನ ಮನಸ್ಸು ಸಂಪೂರ್ಣ ಹಿಡಿತದಲ್ಲಿರುತ್ತೆ, ಮತ್ತು ಅವನ ಮನಸ್ಸು ಹಿಡಿತದಲ್ಲಿರುವುದರಿಂದ ಅವನ ಇಂದ್ರಿಯಗಳು ಹಿಡಿತದಲ್ಲಿರುತ್ತವೆ. ಅವನ ಮನಸ್ಸು ಯಾವಾಗಲೂ ಭಗವಂತನಲ್ಲಿ ನೆಲೆಸಿರುವುದರಿಂದ ಅವನು ಭಗವಂತನನ್ನು ಬಿಟ್ಟು ಬೇರೆಡೆಗೆ ತಿರುಗುವ ಸಾಧ್ಯತೆಯೇ ಇಲ್ಲ. ಅವನ ಇಂದ್ರಿಯಗಳನ್ನು ಅವನು ಭಗವಂತನ ಸೇವೆಯಲ್ಲಿ ಅವನು ಅದನ್ನು ನಿರತವಾಗಿಸಿರುವುದರಿಂದ ಇಂದ್ರಿಯವನ್ನು ಕೃತಕವಾಗಿ ನಿಯಂತ್ರಿಸುವಂತಹ ಅವಶ್ಯಕತೆ ಕೂಡ ಅವಶ್ಯಕತೆ ಅವನಿಗೆ ಬೀಳುವುದಿಲ್ಲ. ಅದರಿಂದ ಸೊ ಇಲ್ಲಿ ಯಾರು ಭಕ್ತಿ ಮಾರ್ಗದಲ್ಲಿ ಬರುತ್ತಾರೋ ಅವರು ಎಲ್ಲರಿಗೂ ಪ್ರಿಯರಾಗುತ್ತಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಯಾಕೆಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ದಾಸ ದಾಸಾನು ದಾಸ ಅನ್ನುವಂಥ ಪದಕ್ಕೆ ತುಂಬ ಮಹತ್ವವಿದೆ. ಈ ಭೌತಿಕ ಜಗತ್ತಿನಲ್ಲಿ ಬಾಸ್ ಬಾಸಾನು ಬಾಸ್ ಅನ್ನುವಂಥ ಪದಕ್ಕೆ ತುಂಬ ಮಹತ್ವವಿದೆ. ಆದರೆ ನಾವೆಂದಿಗೂ ಬಾಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಈ ಐಹಿಕ ಪ್ರಪಂಚದಲ್ಲಿ ನಮ್ಮ ಸ್ವರೂಪ ಏನಿದ್ರೂ ದಾಸ, ನಾವು ಭಗವಂತನ ದಾಸರು. ಸೊ ಅವನು ತನ್ನ ನಿಜವಾದ ಸ್ವರೂಪ ದಾಸ ಅಂತ ತಿಳಿದುಕೊಂಡಾಗ ಆ ನಮ್ರತೆ ಅವನಲ್ಲಿ ಬಂದೇ ಬರುತ್ತದೆ. ಅವನು ವಿನಮ್ರನಾಗುತ್ತಾನೆ. ಅದಲ್ಲದೆ ಅವನು ಎಲ್ಲರನ್ನ ಭಗವಂತನ ಅಂಶ ಅಂತ ತಿಳಿದುಕೊಳ್ಳುತ್ತಾನೆ. ಆದ್ದರಿಂದ ಅವನು ಎಲ್ಲರಿಗೂ ಪ್ರಿಯನಾಗುತ್ತಾನೆ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: मग ती मी सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. पराग कंसारा भारतीय विनोदी कलाकार यांची आज पुण्यतिथी. राजकुमार वर्मा भारतीय नाटककार समीक्षक व कवी पद्मभूषण यांची पुण्यतिथी आज. आप्पासाहेब पंत भारतीय मुत्सद्दी आणि स्वातंत्र्य सेनानी पद्मश्री यांची पुण्यतिथी आजच्याच दिवशी. भगवती चरण वर्मा हिंदी कादंबरीकार कवी आणि आधुनिक हिंदी साहित्यातील महत्वाचे लेखक पद्मभूषण साहित्य अकॅडमी पुरस्कार प्राप्त यांची पुण्यतिथी आजच आहे. चला पुण्यतिथी आपण ऐकलेल्या आहेत आणि यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 1:00 to 1:30 ಹಾಸ್ಯವನಲು ಹಾಸ್ಯ ಕಾರ್ಯಕ್ರಮ, 1:30 to 2:00 ಮರಾಠಿ ಸಮಯ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 4:00 to 4:30 ತಂತ್ರಜ್ಞಾನದ ಕುರಿತು ಮಾಹಿತಿ ವಿಜ್ಞಾನ ವಿಹಾರ ಕಾರ್ಯಕ್ರಮದಲ್ಲಿ 4:30 to 5:00 ಪ್ರಸಾರವಾಗಲಿದೆ. ಆರೋಗ್ಯ ದರ್ಶನ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 0831247036 आणि 9448998331.

0: is Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35ಕ್ಕೂ ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಸೇವೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ ಐಎಎಸ್ ಅವರು. ಇವರ ಬಾಲ್ಯದ ನೆನಪುಗಳು, ಶೈಕ್ಷಣಿಕ ಪಯಣ, ಸಾಹಿತ್ಯಿಕ ಆಸಕ್ತಿ ಜೊತೆಗೆ ಆಡಳಿತ ಸೇವೆಯ ಅನುಭವಗಳನ್ನ ಇಂದು ಇವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡೋಣ ತಮ್ಮ ಬಾಲ್ಯ, ಶಿಕ್ಷಣ ಮತ್ತು ತಮ್ಮ ತಂದೆ ತಾಯಿ ಪರಿಚಯದೊಂದಿಗೆ.
2: ನಾನು ಹಾಸನ ಜಿಲ್ಲೆಯಲ್ಲಿ ಕೊಣನೂರು ಅಂತ ಒಂದು ಗ್ರಾಮ ಇದೆ ರೀ, ಗಡಿ ಗ್ರಾಮ ಅದು ಕೊಣನೂರು. ಅದು ಕೊಡಗು ಮತ್ತು ಮೈಸೂರಿಗೆ ಅಂಟಿಕೊಂಡ ಹಂಗೆ ಕೊನೆ ಗ್ರಾಮ ಅದು ನಮ್ಮ ಜಿಲ್ಲೆಗೆ. ಅಲ್ಲಿ ಹುಟ್ಟಿದ್ದು. ನನ್ನ ತಂದೆ ಮಲ್ಲಯ್ಯ ಅಂತ, ತಾಯಿ ರಾಜಮ್ಮ ಅಂತ. ನಂದು ಪ್ರಾಥಮಿಕ ಶಿಕ್ಷಣ ಕೂಡ ಅಲ್ಲೇನೇ ಸುತ್ತಮುತ್ತ ಎರಡು ಮೂರು ಗ್ರಾಮಗಳಲ್ಲಿ. ನಮ್ಮ ತಂದೆ ಕೆಲಸ ಮಾಡ್ತಾಯಿದ್ರು, ಗೌರ್ಮೆಂಟ್ ಸರ್ವೆಂಟ್ ಇದ್ದರು. ಹಂಗಾಗಿ ಒಂದು ಎರಡು ಮೂರುಗಳಲ್ಲಿ ಕೊಣನೂರು, ಮಲ್ಲಿಪಟ್ಟಣ ಇದರಲ್ಲೇ ನಂದು ವಿದ್ಯಾಭ್ಯಾಸ, ಪ್ರಾಥಮಿಕ ವಿದ್ಯಾಭ್ಯಾಸ, ಪ್ರೌಢ ಶಿಕ್ಷಣ ಎಲ್ಲ ಅಲ್ಲೇ.
1: ಅಂಥ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಹೆಚ್ಚು ಪ್ರೇರೇಪಿಸಿದ ವ್ಯಕ್ತಿ ಅಥವಾ ಘಟನೆ ಯಾವುದು?
2: ಅದು ನನ್ನ ತಂದೆ ತಾಯಿನೇ ಜಾಸ್ತಿ, ಮತ್ತು ನಮ್ಮ ಗುರುಗಳು, ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದ ಗುರುಗಳು. ಘಟನೆ ಏನು ಅಂದರೆ ನಿಮಗೆ ಗೊತ್ತಲ್ಲ, ಭಾರತೀಯ ಸಮಾಜದಲ್ಲಿ ಅಸಮಾನತೆ ಮತ್ತು ಶ್ರೇಣೀಕೃತ ವ್ಯವಸ್ಥೆ ಇವೆಲ್ಲವೂ ಇರ್ತವೆ, ಮತ್ತು ಅದೆಲ್ಲದಕ್ಕೂ ಶಿಕ್ಷಣ ಒಂದು ಔಷಧಿ ಮತ್ತು ಉತ್ತರ ಅನ್ನೋದು ನನಗೆ ಬಾಲ್ಯದಲ್ಲೇ ಅರಿವಿಗೆ ಬಂದಿತ್ತು. ಅಂದರೆ ನನ್ನ ತಂದೆ ತಾಯಿಗಳ ಮೂಲಕ. ನಮ್ಮಮ್ಮ 4th class ಓದಿದ್ದಾರೆ, ಆದರೆ ತುಂಬ ಬುದ್ಧಿವಂತೆ, ಪ್ರಾಪಂಚಿಕ ಜ್ಞಾನ ಅವರಿಗೆ ಚೆನ್ನಾಗಿದೆ, ಮತ್ತು ಮಹಿಳಾ ಸ್ವಾತಂತ್ರ್ಯ ಇದೆ ಎಲ್ಲರ ಬಗ್ಗೆನೂ ಅವ್ರಿಗೆ ಆ ಕಾಲದವರಾದರೂ ಅವ್ರಿಗೆ ಚೆನ್ನಾಗಿ ಅರಿವಿತ್ತು. ಹಂಗಾಗಿ ಅವ್ರು ನಮಗೆ ಅವ್ರ ಬದುಕಿನ ಮೂಲಕನೇ ನಮ್ಗೆ ಹೇಳ್ಕೊಡ್ತಿದ್ರು. ಮತ್ತು ಶಾಲೆಯಲ್ಲಿ ಗುರುಗಳು ಕೂಡ ನೀವು ನಿಮ್ಮ ಗುರಿನ ಸಾಧಿಸಬೇಕು, ಶಿಕ್ಷಣವನ್ನು ಚೆನ್ನಾಗಿ ಮಾಡಬೇಕು ಅಂತ ಅವ್ರಗಳ ಪ್ರೇರೇಪಣೆ ತುಂಬ ಇದೆ ನನಗೆ.
1: ಅಂಥ ಸಂದರ್ಭದಲ್ಲಿ IAS ಆಗುವ ಕನಸು ಆರಂಭ ಯಾವಾಗಾಯಿತು, ಅದರ ಬಗ್ಗೆ ತಿಳಿಸಿ.
2: ಬಾಲ್ಯದಲ್ಲೇ ಅಂತ ಹೇಳ್ಬೋದು, ಯಾಕೆಂದರೆ ನಿಮಗೂ ಸೇರಿದಂಗೆ ಎಲ್ರಿಗೂ ಕೇಳ್ತಾರೆ ಸ್ಕೂಲಲ್ಲಿ ಏನಾಗ್ತೀರಾ ಮುಂದೆ ದೊಡ್ಡವರಾದ್ಮೇಲೆ ಅಂತ ಕೇಳ್ತಿರ್ತಾರೆ. ಅದನ್ನು ನಮ್ಮಲ್ಲೂ ಪ್ರೇಯರ್ ಮಾಡುವಾಗ ಒಂದು ಸರ್ತಿ ಕೇಳಿದರು, 5th standard ಐ ತಿಂಕ್ 5th ತರಗತಿ ಓದುವಾಗ ಕೇಳಿದರು. ಪ್ರೇಯರ್ ಅದು ಮುಗಿದ್ಮೇಲೆ, ಪ್ರಾರ್ಥನೆ ವೇಳೆ ಮುಗಿದ್ಮೇಲೆ ಕೇಳ್ತಾರೆ. ಅವಾಗೆಲ್ಲ ಆಗ್ತಿತ್ತು, ಪ್ರಾರ್ಥನೆ ವೇಳೆ ಜೊತೆಗೆ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳು ನಡೀತಿತ್ತು, ಸಾಂಸ್ಕೃತಿಕವಾದ್ದು ಅಥವಾ ಕ್ರೀಡಾ ಚಟುವಟಿಕೆ. ಆವಾಗ ಕೇಳಿದಾಗ ಎಲ್ಲರೂ ಹೇಳ್ತಿದ್ರು. ಮತ್ತು ಆವಾಗ ಡಾಕ್ಟ್ರು, ಇಂಜಿನಿಯರ್ ಇವಾಗಲೂ ಕೂಡ ಆ ಟ್ರೆಂಡ್ ಇದೆ. ಬೇರೆ ಎಲ್ಲ ಹುದ್ದೆಗಳು ಮುಖ್ಯನೇ, ಆದರೂ ಅದೊಂದು ಆಕರ್ಷಣೆ ಜಾಸ್ತಿ ಇದೆ ಮಧ್ಯಮ ವರ್ಗದ ಒಂದು ಜನರಲ್ಲಿ, ಮತ್ತು ಎಲ್ಲರಲ್ಲೂ ಇರ್ತದೆ ಅದು, ಅದು ತಪ್ಪು ಅಲ್ಲ ಕೂಡ. ಹಂಗೆ ಕೇಳಿದಾಗ ನಾನು ಏನು ಹೇಳಬೇಕು ಅಂತ ಗೊತ್ತಿರಲಿಲ್ಲ, ನಾನು ಇನ್ನೂ ಹೇಳಿರಲಿಲ್ಲ. ನಮ್ಮ ದೇವೇಗೌಡ ಅಂತ ಮ್ಯಾಥ್ಸ್ ಹೇಳ್ಕೊಡ್ತಿದ್ರು, ಗಣಿತ ಹೇಳ್ಕೊಡ್ತಾ ಇದ್ರು ಅವ್ರು. ನಾನು ಇನ್ನೂ ಬಾಯಿ ತೆಗೆದಿರಲಿಲ್ಲ. ಅವರೇ ಹೇಳಿದರು, ನೀನು ಮನ್ಸು ಮಾಡಿದರೆ ಡಿಸ್ಟ್ರಿಕ್ಟ್ ಕಮಿಷನರ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬೋದು ಜಾನಕಿ ಹೇಳು ಅಂತ ಅವ್ರು ಹೇಳಿದರು ನನಗೆ. ನಾನು ಆಯಿತು ಅಂತ ಹೇಳಿದೆ. ಮತ್ತು ಅದಕ್ಕೆ ಅಂತಲ್ಲ, ನಾನು ಓವರಾಲ್ ನಾನು ಪ್ರತಿದಿನವೂ ಅವ್ರು ಏನು ಹೇಳ್ಕೊಡ್ತಾರೆ ಟೀಚರ್ ಅದನ್ನು ಶ್ರದ್ಧೆಯಿಂದ ಅದನ್ನು ಪಾಲಿಸ್ತಿದ್ದೆ. ಆ ತಯಾರಿನೇ ಇಲ್ಲಿವರೆಗೆ ನಡ್ಕೊಂಡು ಬಂದಿದೆ. ಅದಕ್ಕೆ ಅಂತ ವಿಶೇಷವಾಗಿ ಏನೂ ಮಾಡಲಿಲ್ಲ, ಆದರೆ ಆ ಸಿದ್ಧತೆ ಆದಿಂದ ನಾನು ಒಂದು ದಿನವೂ ವಿಚಲಿತಳಾಗಿ ಆ ಕಡೆಗೆ ಈ ಕಡೆಗೆ ಹೋಗಿರಲಿಲ್ಲ. ಹಂಗಾಗಿ ಬಂದಾಗ ಅವಕಾಶಗಳು, ಎಕ್ಸಾಮ್ ಹತ್ತಿರ ಬಂದಾಗ ಅಥವಾ ಆ ಟೈಮಿಗೆ ಸಿದ್ಧತೆ ಆಗಲಿಲ್ಲ. ನನಗೆ ಮುಂಚೆ ಆವಾಗಿಂದ ಸ್ವಲ್ಪ ಅವ್ರು ಕ್ಲಾರಿಟಿ ಕೊಟ್ಟಿದ್ದರಿಂದ ನೀನು ಮಾಡಬಹುದು ಅನ್ನುವ ಆತ್ಮವಿಶ್ವಾಸವನ್ನು ಅವರು ತುಂಬಿದರು. ಮತ್ತು ನನ್ನ ಸುತ್ತಮುತ್ತಲಿನ ಪರಿಸರದವರು ಕೂಡ ಹಾಗೆ ಬೂಸ್ಟ್ ಮಾಡ್ತಿದ್ರು, ಯಾರು ಡಿಸ್ಕರೇಜ್ ಮಾಡಲಿಲ್ಲ, ಮನೆಯಲ್ಲಾಗಲಿ ಶಾಲೆಯಲ್ಲಾಗಲಿ ವಾತಾವರಣದಲ್ಲಾಗಲಿ. ಹಂಗಾಗಿ ನಾನು ಹೌದು ಇವ್ರು ಹೇಳ್ತಾರೆ ಅಂದರೆ ಆಗತ್ತೆ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಆ ತಯಾರಿನ ಚಿಕ್ಕವಳಿಂದನೂ ಮಾಡ್ತಿದ್ದೆ.
1: ದೇವೇಗೌಡ ಸರ್ ಅವರ ಮಾರ್ಗದರ್ಶನ ಆ್ಯಂಡ್ ಅವರು ಹೇಳಿಕೊಟ್ಟ ಒಂದು ಇದು, ಅಂಥ ಸಂದರ್ಭದಲ್ಲಿ ತಮ್ಮ ಯಶಸ್ಸಿನ ಹಾದಿಯಲ್ಲಿ ತಾವು ಎದುರಿಸಿದ ಸವಾಲುಗಳು ಅದರ ಬಗ್ಗೆ ತಿಳಿಸಿ.
2: ಸವಾಲುಗಳು ನಾನು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಿದ್ರಿಂದ ಸೋರ್ಸ್ ಜ್ಞಾನದ ಮೂಲಗಳು, ಈಗಾದರೆ ನಿಮಗೆ ಗೊತ್ತು ಸೋರ್ಸ್ ಎಷ್ಟು ಇರ್ತದೆ ಅಂತ. ನಮಗೆ ಯು ಪಿ ಎಸ್ ಸಿ ಅಥವಾ ಕೆ ಪಿ ಎಸ್ ಸಿಗೆ ತಯಾರಾಗಬೇಕು ಅಂದರೆ ಅಕಾಡೆಮಿಕ್ಗೆ ಹೊರತಾಗಿ ಇನ್ನೂ ಬೇರೆ ರೀತಿಯ ಪುಸ್ತಕಗಳ ಅವಶ್ಯಕತೆ ಇರುತ್ತೆ, ಮತ್ತು ಅದನ್ನು ಪ್ರೆಸೆಂಟ್ ಮಾಡುವಾಗ ಏನು ನಾವು ತಯಾರಿ ಮಾಡಬೇಕು ಅನ್ನೋ ಅವಶ್ಯಕತೆ ಇರುತ್ತೆ. ಈಗ ಅಕಾಡೆಮಿಕ್ ಎಜುಕೇಷನ್ಗೆ ನಮ್ಮ ಶಿಕ್ಷಕರು ಎಷ್ಟು ಮಾರ್ಗದರ್ಶನ ಮಾಡಬೇಕು ಮಾಡ್ತಾರೆ, ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದಕ್ಕಿಂತ ಮೀರಿದ ಸಿದ್ಧತೆ ಬೇಕು. ಅದಕ್ಕಾಗಿ ಬೇರೆ ಬೇರೆ ಪುಸ್ತಕಗಳು, ಬೇರೆ ಬೇರೆ ಸೋರ್ಸ್ಗಳು ಬೇಕಿತ್ತು. ಅದು ಸ್ವಲ್ಪ ನಾನು ಓದುವಾಗ ಲಿಮಿಟೆಡ್ ಇತ್ತು, ಆದರೆ ಅದನ್ನು 100% ಬಳಸ್ಕೊಂಡ್ವಿ ನಾವು. ನಾನು ಓದುವಾಗ ನಮಗೆ ನಿಯತಕಾಲಿಕಗಳು ಪ್ರತಿದಿನ ಓದಬೇಕಾಗಿತ್ತು, ಅದೇ ಬಿಟ್ಟರೆ ಬೇರೆ ಇರ್ತಿರಲಿಲ್ಲ. ಮತ್ತು ಅದರಲ್ಲಿ ಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತವ್ರದ್ದು ಸಂದರ್ಶನ ಆಗಬಹುದು, ಮತ್ತು ಆಗ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಿದ್ದ ವಿಶೇಷ ಲೇಖನಗಳು, ಅವತ್ತಿನ ವಿಷಯಗಳು, ಪ್ರಸ್ತುತವಾದ ಆರ್ಥಿಕ ವಿಷಯಗಳಾಯಿತು ಅಥವಾ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂಗಾಯಿತು, ಕ್ರೀಡಾಕ್ಷೇತ್ರದ ಬೆಳವಣಿಗೆಗಳಾಯಿತು ಅಥವಾ ಕೃಷಿ ಕ್ಷೇತ್ರದ ಬದಲಾವಣೆಗಳ ಬಗ್ಗೆ ವಿವಿಧ ತಜ್ಞರು ಒಂದು ಅತ್ಯುತ್ತಮವಾದ ಲೇಖನಗಳನ್ನ ಬರಿತಾ ಇದ್ರು. ಸುಧಾ ಆಯಿತು, ಪ್ರಜಾವಾಣಿ ಆಯಿತು, ಈ ಕನ್ನಡ ಪ್ರಭದಲ್ಲಿ ಸಾಹಿತ್ಯಿಕವಾದ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಗೆ ವಿಶೇಷ ಲೇಖನಗಳು ಬರ್ತಿದ್ವು. ನಮಗೆಲ್ಲ ಅವೇ ಪಠ್ಯಪುಸ್ತಕಗಳಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳು, ಅವುಗಳನ್ನು ನಾವು ಓದಿ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ಬೋದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದ ಪ್ರಶ್ನೆಗಳನ್ನು ಆಧರಿಸಿ ಅವುಗಳಿಗೆ ನಾವು ಇದನ್ನು ಯಾವ ರೀತಿ ಉತ್ತರವನ್ನು ಸಿದ್ಧಪಡಿಸಬಹುದು ಅಂತ ನಾವೇ ಸ್ವಯಂ ರೆಡಿ ಆಗಬೇಕಾಗಿತ್ತು. ಬೇರೆ ಯಾವ ಮಾರ್ಗದರ್ಶನ ಅಥವಾ ಸೋರ್ಸ್ ನಮಗೆ ಇರ್ತಿರ್ಲಿಲ್ಲ. ಬಟ್ ನಾನು ಅದನ್ನು ಅತ್ಯಂತ ಖುಷಿಯಿಂದ ಮಾಡಿದೆ, ಅದು ನನಗೆ ತುಂಬ ಸಂತೋಷ ಕೊಡ್ತಾ ಇತ್ತು, ಅದು ಕಷ್ಟ ಅಂತೇನು ಅನ್ನಿಸ್ತಿರ್ಲಿಲ್ಲ ನನಗೆ. ಹಾಗಾಗಿ ನನ್ನ ಓದು ಮತ್ತು ಸಾಹಿತ್ಯದ ಓದು ನನಗೆ ತುಂಬ ಸಹಾಯ ಮಾಡಿತು. ನಾನು ಚಿಕ್ಕವಳಿಂದನೂ ನಮ್ಮ ಮನೆಯಲ್ಲಿ ನಿಯತಕಾಲಿಕಗಳು ಮತ್ತು ದಿನಪತ್ರಿಕೆಗಳನ್ನ ತರ್ತಾ ಇದ್ದಿದ್ದರಿಂದ ನಾನು ಅದರದ್ದು ಖುಷಿ ಕಂಡುಕೊಂಡಿದ್ದೆ, ಓದಿನ ಖುಷಿ ನನಗೆ ಸಿಕ್ಕಿತ್ತು ಚಿಕ್ಕವಳಿರುವಾಗಲೇ. ಅದು ಹಂತ ಹಂತವಾಗಿ ಬೆಳೀತಾ ಹೋಯಿತು. ನಮ್ಮೂರಲ್ಲಿ ಒಳ್ಳೆ ಲೈಬ್ರರಿ ಕೂಡ ಇತ್ತು, ಶಾಲಾ ಲೈಬ್ರರಿ ಮತ್ತು ನಮ್ಮೂರಿನ ಲೈಬ್ರರಿಗಳಲ್ಲಿರುವ ಎಲ್ಲ ಪುಸ್ತಕಗಳನ್ನ ನಾನು ನಮ್ಮ ಮನೆಯಿಂದ ಮೆಂಬರ್ಶಿಪ್ ಕೂಡ ಮಾಡಿಸಿದ್ರು. ಹಂಗಾಗಿ ಅವೆಲ್ಲವನ್ನು ನಾನು ನನ್ನ ಈ ಪರೀಕ್ಷಾ ಜಗತ್ತಿಗೆ ಪಠ್ಯಪುಸ್ತಕಗಳಂತ ತಿಳ್ಕೊಂಡು ಓದಿದೆ. ಅಷ್ಟೇ, ಅದೆಲ್ಲ ಓದಿದ್ರಿಂದ ನನಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಬಂಧಾತ್ಮಕವಾದ ಒಂದು ಉತ್ತರಗಳನ್ನ ಸಿದ್ಧಪಡಿಸುವ ಕಲೆ ಚೆನ್ನಾಗಿ ಬಂತು ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಒಂದು ವಿಷಯ ಕೊಡ್ತಾರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು 100 ಪದಗಳಿಗೆ ಅಂದರೆ 100 ಪದಗಳಿಗೆ ಬರಿಬೇಕಾಗತ್ತೆ, 500 ಪದಗಳಿಗೆ ಬರೀರಿ ಅಂದರೆ 500 ಪದಗಳಿಗೆ ಬರಿಬೇಕಾಗತ್ತೆ. ಪದಗಳು ಮ್ಯಾಟರ್ ಆಗತ್ತೆ, ವಿಷಯ ಮಂಡನೆನೂ ಮ್ಯಾಟರ್ ಆಗತ್ತೆ, ಮತ್ತು ಟೈಮಿಂಗ್ ತುಂಬ ಮ್ಯಾಟರ್ ಆಗತ್ತೆ. ಹಾಗಾಗಿ ಅವೆಲ್ಲ ವಿಷಯಗಳಿಗೆ ನನ್ನ ಸಾಹಿತ್ಯದ ಓದು ಮತ್ತು ಈ ಥರ ಓದು ತುಂಬ ಸಹಾಯ ಮಾಡಿತು. ನಾನು ಅದನ್ನು ಆ ಪ್ರಯಾಣ ಅಂತಲೇ ಭಾವಿಸ್ತೀನಿ. ಇವತ್ತಿಗೂ ನಾನು ಅದನ್ನು ನಿಲ್ಲಿಸಿಲ್ಲ, ಇವತ್ತಿಗೂ ಅದು ಮುಂದುವರಿತಾ ಇದೆ. ಅದೊಂದು ಮಾರ್ಗ ತೋರ್ತು ನನಗೆ, ಕೆಲಸ ಕೊಟ್ಟಿದ್ದು ಜೊತೆಗೆ ನನ್ನ ಬದುಕಿಗೆ ಬೇಕಾದ ಒಂದು ಖುಷಿ ಅಂತೇನು ಅಂತಾರಲ್ಲ, ಆ ಖುಷಿ ನನಗೆ ಇವತ್ತಿಗೂ ಅದು ನಿರಂತರವಾಗಿ ಕೊಡ್ತಾ ಇದೆ. ನಾನು ಅದನ್ನು ಇವತ್ತಿಗೂ ಮಾಡ್ತಾ ಇರ್ತೀನಿ.
3: ಅಂತ ಸಂದರ್ಭದಲ್ಲಿ ವಿಫಲತೆ ಬಗ್ಗೆ ಮಾತನಾಡೋಣ. ತಾವು ವಿಫಲತೆಯನ್ನು ಹೇಗೆ ನೋಡ್ತೀರಾ, ಅದು ನಿಮಗೆ ಏನು ಕಲಿಸಿದೆ ಅದರ ಬಗ್ಗೆ?
2: ಅದು ಕೂಡ ಸಹಜವಾಗಿ ನೋಡ್ತೀನಿ, ಅದು ಇರಬೇಕು. ಮತ್ತು ಅದು ಸಹಜ, ಬರುವಾಗ ಯಾರಿಗೂ ಒಂದೇ ಸರ್ತಿ ಅಥವಾ ಹಿಂಗೆ ಆಗತ್ತೆ ಅಂತ ಮಾಡೋಕ್ಕೆ ಇದು ಮನೆ ಅಲ್ಲ. ಯಾವ ನಾವು ಏದಾದ್ರೂ ಒಂದು ಮನೆ ಕಟ್ತೀವಿ ಅಂದರೆ ನಾವು ಹಿಂಗೆ ಕಟ್ತೀವಿ ಅಂತ ಇಂಜಿನಿಯರ್ ಹತ್ರ ಡಿಸೈನ್ ಮಾಡಿಸಿ ನಾವು ಹಿಂಗೆ ಮಾಡಿ ಅದೊಂದು ಬರ್ಬೋದೇನೋ. ಆದರೆ ಬದುಕು ಆ ಥರ ಅಲ್ಲ. ಅದು ಯಾಕೆ ಅಂದರೆ ಬದುಕಲ್ಲಿ ನಾವು ಒಬ್ಬರೇ ಇರೋದಿಲ್ಲ, ನಮ್ಮ ಸಮಾಜ ಇರುತ್ತೆ, ಮನೆ ಇರುತ್ತೆ, ನಮ್ಮ ಜೊತೆಯವರು ಇರ್ತಾರೆ, ಹಿಂದೆ ಮುಂದೆ ತುಂಬ ಜಗತ್ತಿನಲ್ಲಿ ನಾವು ಒಬ್ಬರಿದ್ದೀವಿ. ಅದು ನಮಗೆ ಗೊತ್ತಾಗಬೇಕು. ಬದುಕಿಗೆ ಮಿತಿನೂ ಇರುತ್ತೆ, ಅಪರಿಮಿತತೆಯೂ ಇರ್ತದೆ. ಹಾಗಾದಾಗ ವಿಫಲತೆಯೂ ಕೂಡ ನಾವು ಅದನ್ನು ಪಾಠ ಅಂತಲೇ ತಿಳ್ಕೊಬೇಕು. ಎಕ್ಸ್ಪೀರಿಯನ್ಸ್ ಕೊಡುತ್ತೆ ವಿಫಲತೆ, ಅಲ್ಲಿಗೆ ನಿಲ್ಲಿಸ್ಕೊಳ್ಳೋದಿಲ್ಲ. ವಿಫಲ ಆದವ್ರು ಕೂಡ ವರ್ಕ್ ಮಾಡಿರ್ತಾರೆ. ಈಗ ಒಂದು ಓಟ ಅಥವಾ ಯಾವುದೇ ಆಗಲಿ, ಈಗ ಒಂದು ಲಕ್ಷ ಜನ ಪರೀಕ್ಷೆ ಬರೀತಾರೆ ಅಂತ ಅಂದರೆ 100 ಜನ ಸೆಲೆಕ್ಟ್ ಆದರೆ ಇನ್ನು ಉಳಿದವರು ಸಿದ್ಧತೆ ಮಾಡಿರೋದಿಲ್ಲ ಅಂತ ಅಲ್ಲ, ಎಲ್ಲರೂ ಸಿದ್ಧತೆ ಮಾಡಿರ್ತಾರೆ. ಆ ಸಿದ್ಧತೆಯ ಲಾಭ ಅವ್ರ ತಲೆಯಲ್ಲಿ ಯಾವಾಗೂ ಇರುತ್ತೆ, ಅದು ಹೋಗುವಂಥದ್ದಲ್ಲ. ನೀವು ಬೇರೆದಾದರೆ ಅದು ಹೋಗ್ಬೋದು, ಈಗ ಭೌತಿಕವಾದವು ಏನಾದರೂ ಆದರೆ ಅದು ಕಳೆದೋಗತ್ತೆ. ಆದರೆ ಇಂಥ ಸಿದ್ಧತೆಗಳು ಯಾವಾಗೂ ಯಾರಿಗೂ ಹೋಗುವಂಥದ್ದಲ್ಲ. ಅವ್ರ ಬದುಕನ್ನು ನೋಡೋ ದೃಷ್ಟಿ ಬದಲಾಗತ್ತೆ, ಅವರು ಮೆಂಟಲಿ ಎನ್ರಿಚ್ ಆಗಿರ್ತಾರೆ, ಮತ್ತು ಅದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಇನ್ಯಾವುದಾದ್ರೂ ಮಾಡಬಹುದು ಅಂತ ದೊಡ್ಡ ಸವಾಲಿಗೆ ಕೂಡ ಅಣಿಯಾಗಬಹುದು ಅಲ್ವಾ. ಇದು ಯಾವುದನ್ನು ಎಂಡ್ ಅಂತಿಲ್ಲ ಹೇಳದ್ನಲ್ಲ, ನಮಗೆ ಮಿತಿನೂ ಇರ್ತದೆ, ಅಪರಿಮಿತವಾದ ಅವಕಾಶಗಳು ಕೂಡ ಇರ್ತವೆ. ಇದು ಒಂದು ಫೇಲ್ಯೂರ್ ಅಂತ ಭಾವಿಸ್ದೆ ನಮ್ಮದು ಸಿದ್ಧತೆ ಒಂದು ಭಾಗ. ನಾವು ಮಾತ್ರ ಅಲ್ಲ ಅಲ್ವಾ, ನಮಗಿಂತ ಚೆನ್ನಾಗಿ ಓದಿರೋರು, ಚೆನ್ನಾಗಿ ಕಷ್ಟಪಟ್ಟಿರೋರು, ಇನ್ನೂ ಪ್ಯಾಷನ್ ಇರೋರು ಬೇಕಾದಷ್ಟು ಜನ ಇರ್ತಾರೆ. ವಿ ಆರ್ ಪಾರ್ಟ್ ಆಫ್ ದಟ್ ಅಷ್ಟೇ. ಹಂಗಾಗಿ ಆ ವಿಫಲತೆಯನ್ನು ಕೂಡ ನಾವು ಅದನ್ನು ಒಂದು ಆ ಜರ್ನಿಯ ಭಾಗ, ಈ ಪ್ರಯಾಣದಲ್ಲಿ ಅದು ಒಂದು ಭಾಗ ಅಂತ ಭಾವಿಸ್ಬೇಕು. ಮತ್ತು ಅದು ನಮ್ಮನ್ನು ಧೃತಿಗೆಡಿಸಬಾರ್ದು, ಇನ್ನೂ ಹೆಚ್ಚು ಎನರ್ಜಿಯಿಂದ ಮುಂದಕ್ಕೆ ಹೋಗೋಕ್ಕೆ ಪ್ರೇರೇಪಣೆ ಮಾಡಿಸ್ಕೋಬೇಕು. ಅದನ್ನು ಸಮಚಿತವಾಗಿ ನೋಡುವಂಥ ಒಂದು ಮಾನಸಿಕ ಶಕ್ತಿ ನಮಗಿರಬೇಕು.
3: ಇಂದಿನ ಯುವಕರ ಬಗ್ಗೆ ಮಾತನಾಡೋಣ. ಅವರು ತಮ್ಮ ಗುರಿಯನ್ನು ಸಾಧಿಸಲು ಯಾವ ಮೂರು ಗುಣಗಳನ್ನು ಬಳಸಿಕೊಳ್ಳಬೇಕು ಅದರ ಬಗ್ಗೆ?
2: ಒಂದು, ಅವರಿಗೆ ಸ್ಪಷ್ಟತೆ ಇರಬೇಕು ರೀ. ನಾನು ಎಲ್ಲಿಗೆ ಹೋಗಬೇಕು ಅನ್ನುವ ಸ್ಪಷ್ಟತೆ ನಿಮಗೆ ಬಂದರೆ ಅರ್ಧ. ಈಗ ನಾನು ಇನ್ನು 10 ವರ್ಷ ಎಲ್ಲಿರಬೇಕು ಅಂತ, ಈಗ ಯುವಕರಲ್ಲ, ಈಗ ನಾನಾದರೂ ನನಗೂ ಇರಬೇಕು ನಿಮಗೂ ಇರಬೇಕು. ಇನ್ನು 10 ವರ್ಷ ಬದುಕು ಎಷ್ಟೇ ಅನಿಶ್ಚಿತತೆ ಇರಬಹುದು, ನಾಳೆ ಇಲ್ಲದೇ ಇರಬಹುದು ನಾವು, ಆದರೂ ಕೂಡ ನಾವು ಇನ್ನು 10 ವರ್ಷ, ಇನ್ನು 5 ವರ್ಷಕ್ಕೆ ನಾವು ಎಲ್ಲಿರಬೇಕು ಅಂತ ಗೊತ್ತಾಗಬೇಕು. ಅದಕ್ಕೆ ಹೋಗೋಕ್ಕೆ ನಾವು ಏನು ಮಾಡಬೇಕು, ಆ ಸಿದ್ಧತೆ ಅನುದಿನವಾಗಿರಬೇಕು, ಕಾನ್ಸ್ಟೆಂಟಾಗಿರಬೇಕು. ನಾನು ನಿನ್ನೆನೋ ಮೊನ್ನೆನೋ ಯೂಟ್ಯೂಬಲ್ಲಿ ನಮ್ಮ ಕರ್ನಾಟಕದ್ದೇ ಒಂದು UPSC ಕ್ಲಿಯರ್ ಮಾಡಿದ್ದಾರೆ ಇಬ್ಬರು, ಅವ್ರದ್ದೊಂದು ಸಂದರ್ಶನ ನೋಡ್ತಾ ಇದ್ದೆ. ಅವರು ಇಂಡಿಯನ್ ರೈಲ್ವೆ ಸರ್ವಿಸಲ್ಲಿದ್ದಾರೆ, ಶೇಸ್ ಹೊಸೂರ್ ಅಂತ ಅವರು, ಮತ್ತು ಅವರ ಶ್ರೀಮತಿಯವ್ರ ಸಂದರ್ಶನ ನೋಡಿದೆ. ಅದು ಹೇಳಿದ್ನಲ್ಲ, ನಿರಂತರತೆಗೆ ಉದಾಹರಣೆಯಾಗಿ ನಾನು ಹೇಳ್ತಿದ್ದೀನಿ, ನಂಗೆ ಇಷ್ಟ ಆಯ್ತದು. ಅವರು ಐರನ್ ಮ್ಯಾನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅದನ್ನು ಕ್ಲಿಯರ್ ಮಾಡುವ ಸಿದ್ಧತೆ ಬಗ್ಗೆ ಅವ್ರು ಹೇಳ್ಕೊಂಡ್ರು. ನಾನು ಮಾಡ್ತೀನಿ ಅಂತ ಆದಮೇಲೆ ನಾನು ಹೆಂಗೆ ಸಿದ್ಧತೆ ಮಾಡಿದೆ ಅಂತ, 2 ವರ್ಷ 2 ಗಂಟೆ ಪ್ರತಿದಿನ ಅವರು ಅದಕ್ಕೆ ಮೀಸಲಿಡ್ತಾರೆ. ಒಂದು ಚೂರು ಅವರು ಆ ಕಡೆಗೆ ಈ ಕಡೆಗೆ ಡಿವಿಯೇಟ್ ಆಗಂಗಿಲ್ಲ. ಹಂಗಾದಾಗ ಆ ಒಂದು ಸ್ಪರ್ಧೆನ ಅವರು ಪೂರ್ಣ ಮಾಡೋಕ್ಕೆ ಸಾಧ್ಯ ಆಗತ್ತೆ. ಅದು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ ಅನುದಿನನೂ ಇರಬೇಕು ಅದು, ಒಂದು ದಿನ ಇಲ್ಲ, ಅದಕ್ಕೆ ನೆಪಗಳು ಇರ್ತವೆ ನಮಗೆ. ಇವತ್ತು ಹಬ್ಬ ಇದೆ, ನನಗೆ ಹುಷಾರಿಲ್ಲ, ಅಥವಾ ಇನ್ನೊಂದು ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಬೇಕು, ಅದೆಲ್ಲ ಮಾಡಿ. ಆದರೆ ಇದರಿಂದ ಇದನ್ನು ಟೈಮನ್ನು ಅದಕ್ಕೆ ಕೊಡಬಾರ್ದು. ಇದಕ್ಕೆ ನೀವು ಏನು ಮಾಡಿರ್ತೀರ ಅದನ್ನು ನೀವು ಯಾವುದೇ ಬೇರೆ ವ್ರತ ಮಾಡ್ತಿರಲ್ಲ ಹಾಗೆ, ಇದನ್ನು ವ್ರತ ಹಿಡ್ದಂಗೆ ಮಾಡಿದ್ರೆ, ಬದ್ಧತೆಯಿಂದ ಮಾಡಿದ್ರೆ, ಗುರಿ ಸ್ಪಷ್ಟ ಇರಬೇಕು, ನಿರಂತರತೆ ಇರಬೇಕು, ಬದ್ಧತೆ ಇರಬೇಕು. ಮತ್ತು ಹಿಂದೆ ನಾವು ಮಾತಾಡಿದ್ವಲ್ಲ, ಆಗಲಿಲ್ಲ ಅಂದರೂ ಕೂಡ ನಾನು ಧೃತಿಗಿಡೋದಿಲ್ಲ, ಇನ್ನು ಮುಂದಿನ ಹೆಚ್ಚಿನ ಸವಾಲಿಗೆ ನನ್ನನ್ನು ನಾನು ಅಣುಗಣಿಸ್ಕೊಳ್ಳೋಕ್ಕೆ ಇದು ಈ ದಾರಿ ಅಥವಾ ಈ ಪ್ರಯತ್ನ, ಈ ಸಿದ್ಧತೆ ನನಗೆ ಸಹಾಯ ಮಾಡುತ್ತೆ ಅನ್ನುವ ಕಾನ್ಫಿಡೆನ್ಸ್ ನಮಗಿರಬೇಕು. ಯಾಕೆಂದರೆ ಯಾವ ನಾಲೆಡ್ಜು ಕೂಡ ವ್ಯರ್ಥ ಆಗೋದಿಲ್ಲ, ಎಲ್ಲಿಗಾದರೂ ಯಾವ ಸಂದರ್ಭಕ್ಕಾದರೂ ಉಪಯೋಗ ಆಗೇ ಆಗತ್ತೆ. ಮತ್ತು ನಮ್ಮ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಆ್ಯಕ್ಟಿವಿಟೀಸಲ್ಲಿ ನಮ್ಮನ್ನು ನಾವು ತೊಡ್ಕೋಬೇಕು, ಅದಕ್ಕೂ ಟೈಮ್ ಕೊಡಬೇಕು. ಈಗ ನನಗೆ ನನ್ನ ಉದಾಹರಣೆನೇ ನಾನು ತಗೊಳ್ಳೋದು ಅಂತಂದರೆ, ನನಗೆ ಸಾಹಿತ್ಯ ಓದೋದು ಅಥವಾ ಸಂಗೀತ ಕೇಳೋದು ಅಥವಾ ನಾಟಕ ನೋಡೋದು ಅಥವಾ ಒಳ್ಳೆಯ ಸಿನಿಮಾ ನೋಡೋದು, ಇವ್ಯಾವನ್ನೂ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದರಿಂದ ಯಾವುದಾದ್ರೂ ನನ್ನ ಗುರಿಗೆ ಏನು ಡಿವಿಯೇಷನ್ ಆಗಿಲ್ಲ, ಅದಿನ್ನೂ ನನಗೆ ಎನರ್ಜಿ ಕೊಟ್ಟಿದೆ, ತುಂಬ ಎನರ್ಜಿ ಕೊಟ್ಟಿದೆ. ಅಂಥ ಒಂದು ಯಾವುದಾದ್ರೂ ಒಂದು ಚಟುವಟಿಕೆಗಳು, ನಮ್ಮ ಪೂರ್ವಸೂರಿಗಳು, ಪೂರ್ವಿಕರು, ನಮಗೆ ಇಂಥ ಎಲ್ಲ ರೀತಿಯ ಪರಂಪರೆ ನಮ್ಮೊಳಗಿದೆ. ಕ್ರೀಡಾ ಪರಂಪರೆ ಆಯಿತು, ಸಾಂಸ್ಕೃತಿಕ ಪರಂಪರೆ ಆಯಿತು, ಸಾಹಿತ್ಯದ ಪರಂಪರೆ ಆಯಿತು, ಎಲ್ಲವೂ ಸಾಕಷ್ಟು ಇದೆ. ಇನ್ನೂ ನಾವು ನೋಡಲಾರ್ದು ಓದಲಾರ್ದು ಬೇಕಾದಷ್ಟು ಇದ್ದಾವೆ. ಅದರಲ್ಲಿ ಯಾವುದ್ರಲ್ಲಾದ್ರೂ ನಮ್ಮನ್ನು ಇದ್ರ ಜೊತೆಗೆ ಅದನ್ನು ನಾವು ಜೊತೆಗೆ ಇಟ್ಕೊಂಡಾಗ, ಇಲ್ಲಿ ಬೇಜಾರಾದಾಗ ನಾವು ಅಲ್ಲಿ, ಯಾಕೆಂದರೆ ಹೇಳ್ತಾರಲ್ವಾ, 6 ಗಂಟೆ ಓದ್ದೆ, 8 ಗಂಟೆ ಓದ್ದೆ, 10 ಗಂಟೆ ಓದ್ದೆ, ಹಿಂಗಾಯಿತು, ಬ್ರೈನ್ ಡ್ರೈನ್ ಆಯಿತು, ಆ ಥರದ್ದೆಲ್ಲ ಪದಗಳು ಬಂದಾಗ ನಾವು ಈ ಕಡೆ ಹೋಗಿ ನಮ್ಮ ಮನಸ್ಸನ್ನು ಪುನಶ್ಚೇತನ ಮಾಡ್ಕೋಬಹುದು. ಬದಲಿಗೆ ಬೇರೆ ರೀತಿಯ ನೇತ್ಯಾತ್ಮಕವಾದ ಅಥವಾ ನೆಗೆಟಿವ್ ಆದ ಆ ಜಗತ್ತು ಕೂಡ ದೊಡ್ಡದೇ ಇದೆ. ಈಗ ಹಗಲೆಷ್ಟಿರುತ್ತೋ ರಾತ್ರಿನೂ ಅಷ್ಟೇ ಇರುತ್ತೆ, ಬದುಕಲ್ಲೂ ಹಾಗೆ. ಅದಕ್ಕಲ್ಲ, ನಾವು ಇಂಥ ಗುರಿಗೆ ಹೋಗ್ತೀವಿ ಅಂದಾಗ, ನಾವು ಹಿಂಗಿರಬೇಕು ಅಂದಾಗ, ಫಿಟ್ ಆ್ಯಂಡ್ ಫೈನ್ ಅಂತ ದೈಹಿಕ ಮತ್ತು ಮಾನಸಿಕವಾಗಿ ಕೂಡ ನಾವು ಎನ್ರಿಚ್ ಆಗುವ ನಿಟ್ಟಿನಲ್ಲಿ ಕೂಡ ಕ್ರಮ ವಹಿಸ್ಬೇಕು. ಇದು ಪರೀಕ್ಷೆಗಷ್ಟೇ ನಾನು ಹೇಳೋದಿಲ್ಲ, ಎಲ್ಲರ ಬದುಕಿಗೂ ಕೂಡ ಅನ್ವಯ ಆಗಿದೆ. ಯಾಕೆಂದರೆ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲದೇನೂ ಆಫೀಸರ್ ಅಲ್ಲದೇ ಇರೋರು ಕೂಡ ಸಾಮಾನ್ಯರು ಕೂಡ ಅಸಾಮಾನ್ಯವಾದ ಜೀವನವನ್ನು ನಡೆಸಿರೋರು ನನ್ನ ಬದುಕಲ್ಲಿ ತುಂಬ ಜನ ನೋಡಿದ್ದೀನಿ. ಐ ಫೆಲ್ಟ್ ವೆರಿ ಹ್ಯಾಪಿ. ಅವರಿಗೆ ಒಂದು ಮುಖ್ಯವಾಹಿನಿಯಲ್ಲಿ ರೆಕಗ್ನೇಷನ್ ಸಿಗದೇ ಇರಬಹುದು, ಆದರೆ ಅವ್ರ ಬದುಕನ್ನು ಚೆನ್ನಾಗಿ ಕಟ್ಕೊಂಡಿರ್ತಾರೆ. ಹಂಗೆ ನಮಗೆ ಸಿಕ್ಕಿರುವ ಅವಕಾಶದಲ್ಲಿ ಈಗ ಒಂದು ದಿನನ ಅದ್ಭುತವಾಗಲಿ ಅಂತ ಅನ್ನೋದಕ್ಕಿಂತ ಆ ದಿನ ನಾವೇ ಅದ್ಭುತ ಮಾಡಿದರೆ ಅದು ನಿಜವಾದ ಯಶಸ್ಸು ಅಥವಾ ಸಾಧನೆ ಅಂತ ನನ್ನ ಅನಿಸಿಕೆ ವೈಯಕ್ತಿಕವಾಗಿ.
3: ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾತನಾಡೋಣ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
2: ನಂದು ಏನು ಅಂದರೆ ಅಕಾಡೆಮಿಕ್ ಪುಸ್ತಕಗಳನ್ನ ಹೆಂಗೆ ಇದು ಮಾಡ್ತೀರಿ ಹಾಗೆ ನಮ್ಮ ಸಾಮಾನ್ಯ ಜ್ಞಾನ ಅದನ್ನು ಕೂಡ ನಾವು ದಿನನಿತ್ಯ ಅದನ್ನು ಅಳವಡಿಸ್ಕೊಂಡ್ರೆ ಹೆಚ್ಚು ಕಡಿಮೆ ಒಂದು 5-6 ತರಗತಿ ಓದುವಾಗನೇ ಈಗಿನ ಮಕ್ಕಳು ನಾವೇ ಓದ್ತಿದ್ವಿ ಈಗಲೂ ಓದ್ತಾರೆ ನೋಡ್ರಿ ಈ ಕನ್ನಡ ಇಂಗ್ಲೀಷ್ ಅವ್ರಿಗೆ ಚೆನ್ನಾಗಿ ಓದಕ್ಕೆ ಬರ್ತಿರುತ್ತೆ ಇವತ್ತಿನ ದಿನಗಳಲ್ಲಿ. ಪ್ರತಿದಿನ ದೈನಂದಿನ ದಿನಪತ್ರಿಕೆಗಳನ್ನ ಓದೋದು ಅವರು ಒಂದು ರೂಢಿ ಮಾಡಿಕೊಂಡ್ರೆ ಮತ್ತು ತುಂಬ ಒಳ್ಳೊಳ್ಳೆ ಮ್ಯಾಗ್ಝಿನ್ಸ್ ಇರ್ತವೆ ಇದಕ್ಕೆ ಅಂತಾನೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾದಂತಹ ಮ್ಯಾಗ್ಝಿನ್ಸ್ ಇರ್ತವೆ ಆ ಮ್ಯಾಗ್ಝಿನ್ಗಳನ್ನ ಓದೋದು ಮತ್ತು ಈಗ ನಮ್ಮ ನೆಕ್ಸ್ಟ್ ಲೆವೆಲ್ ಹೇಳಿದ್ನಲ್ಲ ಯೂಟ್ಯೂಬ್ನಲ್ಲಿ ತುಂಬ ಸೋರ್ಸಸ್ ಇರ್ತದೆ ಅದನ್ನು ಗೆದ್ದವ್ರದ್ದು ಬಿದ್ದವ್ರದ್ದು ಹೆಂಗೆ ಡಿಸೈನ್ ಮಾಡ್ಕೋಬೇಕು ಆ ಥರದ ಎಲ್ಲ ಇವುಗಳು ತಿಳಿದವರು ಮಾತಾಡ್ತಿರ್ತಾರೆ ಅದನ್ನು ಕೂಡ ಅವ್ರು ಕೇಳಬಹುದು. ಅದು ಕೇಳಿ ಎಲ್ಲದಕ್ಕಿಂತ ಮುಖ್ಯ ಅವ್ರು ಮಾಡಬೇಕು ಅದನ್ನು ಕೇಳಿ ಆಗತ್ತೆ ಅಂತ ನಾವು ಅನ್ಕೊಂಡ್ರೆ ಅಥವಾ ಕೇಳಿದ್ದೀನಿ ಅದು ಮಾಡ್ತೀನಿ ಅಂದರೆ ಆಗೋದಿಲ್ಲ. ಯಾವ ಕೆಲಸವನ್ನು ನಾವೇ ವೈಯಕ್ತಿಕವಾಗಿ ಈಗ ಅವ್ರು ಹೇಳಿದ್ರು ಅದನ್ನು ನೀವು ಬರ್ಕೊಂಡು ಅದಕ್ಕೊಂದು ವ್ಯಾಲಿಡೇಷನ್ ಮಾಡ್ಕೊಂಡು ನಾನು ಮಾಡಬಲ್ಲನೇನ ಈಗ ನೀವೇನೋ ಮಾಡ್ತಿದ್ದೀರಿ ಈಗ ನೀವು ಆ್ಯಂಕರಿಂಗ್ ಮಾಡ್ತಿದ್ದೀರಿ ನೀವು ಮಾಡ್ದಂಗೆ ನಾನು ಮಾಡ್ತೀನಿ ಅಂತ ನಾನು ನಾಳೆ ಮಾಡಿದರೆ ಆಗೋದಿಲ್ಲ ಅಲ್ವಾ. ನಾನು ಪ್ರಾಕ್ಟಿಕಲಾಗಿ ಒಂದು ರಿಹರ್ಸಲ್ 2-3 ಸರ್ತಿ ಮಾಡಿದ್ರೆ ಮಾತ್ರ ಒಂದು ಇದಕ್ಕೆ ಬರ್ಬೋದು. ಯಾಕೆ ಅಂದರೆ ನೀವು ಹಿಂಗೆ ಮಾಡೋಕ್ಕೆ ತುಂಬ ವರ್ಷಗಳು ಶ್ರಮ ಹಾಕಿರ್ತೀರಿ. ಹಾಗೆ ಯಾರೇ ಸಾಧಕರು ನಮ್ಮ ಮುಂದೆ ಬಂದು ನಿಂತು 1/2 ಗಂಟೆ ಮಾತಾಡ್ತಾರೆ ಅಂದರೆ ಅವ್ರ ಹಿಂದೆ ದಶಕಗಳಷ್ಟು ಶ್ರಮ ಇರ್ತದೆ ಸಾಧನೆ ಇರ್ತದೆ ಮತ್ತು ಆವತ್ತಿಗೂ ಅವ್ರು ಬಿಟ್ಟಿರಲ್ಲ ಅದನ್ನು. ಆ ಮುಂದೆ ಬಂದು ನಿಂತು ನಮ್ಮ ಎದುರುಗಡೆ ಮಾತಾಡುವಾಗಲೂ ಅವ್ರು ಒಂದು ಪ್ರಿಪೇರ್ಡ್ನೆಸ್ ಆಗೇ ಬಂದಿರ್ತಾರೆ ಏ ನಾನು 1 ವರ್ಷ ಮಾಡಿದ್ದೀನಿ ಬಿಡು ಅಂತ ಬಂದಿರಲ್ಲ. ಯಾವ ಸಾಧಕರು ಹಂಗೆ ಮಾಡಲ್ಲ ನಿಜವಾದವರು ಅದಕ್ಕೊಂದು ತಯಾರಿ ಅಂತ ಮಾಡ್ಕೊಂಡು ಬಂದಿರ್ತಾರೆ. ಆ ಥರದ್ದು ಮಾಡ್ಕೊಂಡಾಗ ಅವ್ರು ಹೇಳಿದ್ದನ್ನು ನಾನು ಮಾಡಿದಾಗ ಈಗ ಅವ್ರು ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಏನು ಹೇಳಿದರು ಅದನ್ನು ನಾನು ಮತ್ತೆ ವ್ಯಾಲಿಡೇಷನ್ ಮಾಡಿಕೊಂಡು ನಾನು ಅದಕ್ಕೆ ಒಂದು ಸಮಯ ಕೊಟ್ಟು ನಾನು ರೆಫರೆನ್ಸ್ ಬುಕ್ ತಗೊಂಡು ನಾನು ಅದನ್ನು ಓದಿ ನನ್ನ ಇದರೊಳಗೆ ಬರೆದಾಗ ಯಾಕೆಂದರೆ ಅಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರೆಡಿ ಆನ್ಸರು ವರ್ಕೌಟ್ ಆಗೋದಿಲ್ಲ. ಅಲ್ಲಿ ನಿಮ್ಮತನದ ನಿಮ್ಮ ಅಭಿಪ್ರಾಯದ ನೀವು ಹೆಂಗೆ ಕಂಡಿದ್ದೀರಿ ನೀವು ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ತೀರಿ ಅದು ತುಂಬ ಮುಖ್ಯ ಆಗುತ್ತೆ ವ್ಯಾಲ್ಯೂಯೇಷನ್ ಮಾಡೋರಿಗೆ. ಹಂಗಾಗಿ ಆ ಥರ ಒಂದು ವೈಯಕ್ತಿಕ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕ್ಕೆ ಈ ಎಲ್ಲ ಒಂದು ಸೋರ್ಸನ್ನು ಬಳಸ್ಕೊಂಡು 5th-6th ತಯಾರಾಗಬಹುದು. ಆವಾಗ ತಯಾರಾದಾಗ ಖಂಡಿತ ಅವ್ರು ಡಿಗ್ರಿ ಮುಗಿಸಿ ಈ ಎಕ್ಸಾಮ್ಗಳಿಗೆ ಅಪಿಯರ್ ಆದಾಗ ಏನು ಪ್ಯಾರಲಾಗಿ ಮಾಡಬಹುದು ಅದನ್ನು ದಿನದಲ್ಲಿ 1 ಗಂಟೆ ಒಂದು ಬೇರೆ ಹವ್ಯಾಸಕ್ಕಿಟ್ಟಾಗೆ ಇದಕ್ಕೂ ಕೂಡ ದಿನಪತ್ರಿಕೆ ಓದೋದು ಅಥವಾ ಯಾರ್ದಾದ್ರು ಒಬ್ರದ್ದು ಇವತ್ತು ಇಂಟರ್ವ್ಯೂ ಕೇಳ್ತೀನಿ ಅಥವಾ ನಾನು ಏನಾದರೂ ಇವತ್ತು 500 ಪದ ಬರಿತೀನಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ಇನ್ನೊಂದು ಯಾವುದಾದ್ರು ಮ್ಯಾಗ್ಝಿನ್ ನಾನು ಇದು ಮಾಡ್ತೀನಿ ಅಥವಾ ಸ್ಟೇಟ್ ಸಿಲೆಬಸ್ಸಲ್ಲಿದ್ದರೆ ನಾನು ಸೆಂಟ್ರಲ್ ಸಿಲೆಬಸ್ NCERT ಬುಕ್ಕನ್ನು ರೆಫರ್ ಮಾಡಿ ಮತ್ತು ಇದು ಯಾವುದಕ್ಕೂ 1,00,000 ₹1,000 ಖರ್ಚಾಗಲ್ಲ ತುಂಬ ಕಡಿಮೆ ಇದ್ರೊಳಗೆ ಮಾಡೋದು. ನಾವು ಟೈಮ್ ಕೊಡಬೇಕು ಮನಸ್ಸು ಮಾಡಬೇಕು ಕೂತ್ಕೋಬೇಕು ಒಂದು 1 ಅವರ್ ನಾವು ಹಂಗೆ ಕೂತ್ಕೊಂಡಾಗ ವಿದ್ಯಾರ್ಥಿ ದೆಸೆಯಿಂದನೇ ಕೂತ್ಕೊಂಡಾಗ ಖಂಡಿತ ಅದು ದೊಡ್ಡದು ಆಗೋದಿಲ್ಲ. ಈಗ 300 ಕಿಲೋಮೀಟ್ರ್ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ದಿನ ದಿನ ನಾವು ಮಾಡಿದ್ರೆ ಅದು ಅಷ್ಟು ದೂರ ಅನ್ಸೋದಿಲ್ಲ. ಒಂದೇ ದಿನ ನಾನು 300 ಕಿಲೋಮೀಟ್ರ್ ಹೋಗ್ತೀನಿ ಅಂದರೆ ಆಗಂಗಿಲ್ಲ. ಆ ಥರ ಒಂದು ನಿರಂತರತೆಯಿಂದ ನಮಗೇನು ಬೇಕು ಅದನ್ನು ಬೇಕು ಬೇಡಗಳನ್ನು ನಾವು ಸ್ಪೆಸಿಫೈ ಆಗಿ ಮಾಡ್ಕೊಂಡ್ರೆ ನಮ್ಮಲ್ಲಿ ನಾವು ಮಾಡ್ಕೊಂಡು ಇದಕ್ಕೆ ಬೇಕು ಇದು ಬೇಕು ಅಂದರೆ ಏನು ಮಾಡಬೇಕು. ಈಗ ನಾನು ಅದು ಇನ್ನೊಂದು ಉದಾಹರಣೆ ಎಲ್ಲೋ ಆ ಕಡೆ ಹೇಳ್ತೀನಿ. ಈಗ ಒಂದು ಅಮ್ಮ ಒಂದು ಮಧ್ಯಾಹ್ನ ಅಡುಗೆ ಮಾಡ್ತಾರೆ ಅಂತಂದರೆ ಏನು ಮಾಡಬೇಕು ಅನ್ನೋದಕ್ಕೆ ಅವ್ರಿಗೊಂದು ಸಿದ್ಧತೆ ಬೇಕು ಅಲ್ವಾ. ಅದಕ್ಕೇನು ಪದಾರ್ಥ ಬೇಕು ಯಾವಾದ್ಮೇಲೆ ಯಾವಾಗ ಹಾಕಬೇಕು ಎಷ್ಟು ಸಮಯ ಕೊಡಬೇಕು ಈ ಥರದ್ದೊಂದು ಪೂರ್ವ ಸಿದ್ಧತೆ ಒಂದು ಸಣ್ಣದಾರು ಇರ್ತದೆ ಅವ್ರಿಗೆ ಯಾರಿಗೇ ಆದರೂ ಇರ್ತದೆ. ಅದೇ ಥರ ಇವ್ರಿಗೆ ಕೂಡ ನಾವು ಆ ಥರದ್ದೊಂದು ಗುರಿ ಇಟ್ಕೊಂಡಿದ್ದೀವಿ ಅಂದಾಗ ನಾನು UPSC ಅಷ್ಟೇ ಹೇಳೋದಿಲ್ಲ ಯಾವುದೇ ಗುರಿ ಆಗಲಿ ನೀನು ಸ್ಪೋರ್ಟ್ಸ್ ಪರ್ಸನ್ ಆಗ್ತೀಯಾ ಅಥವಾ ಆಥರ್ ಆಗ್ತೀಯಾ ಒಬ್ಬರು ರೈತರು ಆಗ್ತಾರೆ. ಈಗ ನೀವು ಕೆಲವೊಂದು ರೈತರ ಸಂದರ್ಶನ ನಾನು ನೋಡ್ತಿರ್ತೀನಿ ಎಷ್ಟು ಚೆನ್ನಾಗಿ ಅವರು ಆ ಬದುಕಿಗೆ ಬರಬೇಕು ಅಂದರೆ ಅವರೆಷ್ಟು ಪ್ರಿಪ್ರೇಷನ್ ಮಾಡಿರ್ತಾರೆ ಮತ್ತು ಅವ್ರು ಎಷ್ಟು ಚೆನ್ನಾಗಿ ಅದನ್ನು ಕ್ಯಾರಿ ಮಾಡ್ತಿರ್ತಾರೆ ಅಂದರೆ ಸುಮ್ಮನೆ ಯಾವುದೂ ಆಗೋದಿಲ್ಲ. ಬಂದವ್ರು ನಿಂತುಬಿಟ್ಟಿದ್ದಾರೆ ಅದು ಚೆನ್ನಾಗಿ ಹಂಗಾಗಂಗಿಲ್ಲ ಅದ್ರ ಹಿಂದೆ ಏನಾಗಿದೆ ನಾವು ಮಾಡ್ತೀವ ಮಾಡಿದೀವ ಅಲ್ವಾ. ಈಗ ಯಾವುದೇ ಒಂದು ಇದಕ್ಕೆ ಉತ್ತರದಾಯಿತ್ವ ಮುಖ್ಯ ಆಗುತ್ತೆ ಆ ಉತ್ತರದಾಯಿತ್ವ ಇರಬೇಕು ಮತ್ತು ಚಿಕ್ಕವರಿಂದಲೇ ಜವಾಬ್ದಾರಿ ತಗೊಳ್ಳುವಂಥ ಮನೆ ಕೆಲಸದಿಂದ ಹಿಡಿದು ನಮ್ಮ ಈ ಗುರಿಗಳ ಎಡೆಗಿಂದ ಆ ಒಂದು ಜವಾಬ್ದಾರಿ ಬೇಕು. ಟೇಕನ್ ಫಾರ್ ಗ್ರಾಂಟೆಡ್ ಅಥವಾ ಇದಿಷ್ಟಕ್ಕೆ ಈ ಟೆಸ್ಟ್ ಆದರೆ ಮುಗೀತು ಅಥವಾ ಈ ಎಕ್ಸಾಮ್ ಆದರೆ ಮುಗೀತು ಈ ಇದು ಆದರೆ ಮುಗೀತು ಇಷ್ಟು ನಂಬರಿಗೆ ತಯಾರು ಆ ಥರ ಒಂದು ಲಿಮಿಟೇಷನ್ಸ್ನ ಬಿಟ್ಟು ನಮಗೆಲ್ಲಾನು ಕುತೂಹಲದಿಂದ ನಿಸರ್ಗವನ್ನು ಪ್ರಕೃತಿಯನ್ನು ನಾವು ನೋಡಿದ್ರೆ ಖಂಡಿತ ಪ್ರಕೃತಿನೇ ನಮಗೆ ಪಾಠ ಕಲಿಸುತ್ತೆ. ನಾವು ನೋಡಬೇಕಷ್ಟೆ.
3: ಒತ್ತಡ ಪರಿಸ್ಥಿತಿಯಲ್ಲಿಯೂ ಆತ್ಮವಿಶ್ವಾಸವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅದರ ಬಗ್ಗೆ
2: ಅದನ್ನೇ ಹೇಳ್ತೀನಲ್ಲ. ನಿಮಗೆ ಏನು ಇಷ್ಟವಾದ ಕೆಲಸ ಅಥವಾ ಇಷ್ಟವಾದ ಚಟುವಟಿಕೆ ಎನಿಥಿಂಗ್, ಕೆಲವರು ಹೇಳ್ತಾರೆ ನನಗೆ ಒತ್ತಡ ಇದ್ದಾಗ ನಾನು ಮನೆ ಕ್ಲೀನ್ ಮಾಡ್ತೀನಿ, ಬಟ್ಟೆ ಜೋಡಿಸ್ತೀನಿ, ಪುಸ್ತಕ ಜೋಡಿಸ್ತೀನಿ, ಅದು ಇಟ್ಸ್ ಡಿಪೆಂಡ್ ಆನ್ ದೇರ್ ಓನ್ ಮೈಂಡ್ ಸೆಟ್. ಆ ಥರ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡಬೇಕು, ಅದು ಒಳ್ಳೆ ಆ್ಯಕ್ಟಿವಿಟಿ ಆಗಿರಬೇಕು. ಅದರಿಂದ ಸಮಾಜಕ್ಕಾಗಲಿ ಮನೆಗಾಗಲಿ ಅಥವಾ ನಮ್ಮ ವ್ಯಕ್ತಿತ್ವಕ್ಕಾಗಲಿ ಧಕ್ಕೆ ಆಗಲಾರದಂತಹ ಚಟುವಟಿಕೆಗಳನ್ನು ನಾವು ತಗೊಂಡ್ರೆ, ಅಥವಾ ನಿಮ್ಗೆ ಹಾಡು ಕೇಳಿದ್ರೆ ನಿಮ್ಗೆ ಒತ್ತಡ ಕಡಿಮೆ ಆಗ್ಬೋದು, ಓದೋದ್ರಿಂದನೂ ಕಡಿಮೆ ಆಗ್ಬೋದು, ಅಥವಾ ಯೋಗಾಸನ ಮಾಡೋದ್ರಿಂದ ಆಗ್ಬೋದು, ಧ್ಯಾನ ಮಾಡೋದ್ರಿಂದ ಆಗ್ಬೋದು. ಮತ್ತು ಈ ಮಧ್ಯೆ ನಾನು ಈಗ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಆ ಧ್ಯಾನ ಅಂತ ಹೇಳ್ತಿರಲ್ಲ ಅದನ್ನು ಮಕ್ಕಳಿಂದನೇ ಅದನ್ನು ಒಂದು ಒತ್ತು ಕೊಟ್ಟರೆ ಖಂಡಿತ ಅವರಿಗೆ ಒಂದು ಮಾನಸಿಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಧ್ಯಾನ ಅಂದರೆ ನಾವು ದೊಡ್ಡವ್ರ ಥರ ಯಾರು ಒಂದು ಎನ್ಲೈಟನ್ಮೆಂಟ್ ಆಗಿರ್ತಾರೆ ಆ ಥರ ಅಲ್ಲ, ಚಿಕ್ಕ ಮಕ್ಕಳಿಗೆ ಅದು ಸಾಧ್ಯನೂ ಆಗೋದಿಲ್ಲ. ಮಿನಿಮಮ್ ಒಂದು 10 ನಿಮಿಷ ಅಥವಾ 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳುವಂಥದ್ದು, ತನ್ನನ್ನು ತಾನು ಮಾತಾಡ್ಕೊಳ್ಳುವಂಥದ್ದು, ಅಥವಾ ತನಗೆ ಏನು ಅನ್ನಿಸ್ತಿದೆ ಅದನ್ನು ಒಂದು ವಿಮರ್ಶೆ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕದು. ಈಗ ನನ್ನ ಲೆವೆಲಿಗೆ ನಾನು ಬೇರೆ ಮಾಡ್ಕೋಬೋದು, ಆ ಮಗು ಬೇರೆ ಮಾಡ್ಕೊ, ಇವತ್ತು ಏನು ಮಾಡಿದೆ, ಇವತ್ತು ಎಲ್ಲಿ ಓಡಿದೆ, ಎಲ್ಲಿ ಬಿದ್ದೆ, ಯಾರ ಜೊತೆ ಮಾತಾಡ, ಅವ್ನು ಮಾತಾಡುವಾಗ ಇವನೇನಂದ ಇವನು, ಈ ಥರದ್ದಾದ್ರೂ ಒಂದು ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡ್ಕೊಳ್ಳುವಂಥ ಒಂದು ಮಾದರಿನ ಮನೆಯಿಂದ ಅಥವಾ ಸ್ಕೂಲಲ್ಲಿ ಎಲ್ಲಾದರೂ ಸರಿ ಆ ಮಗುಗೆ ಮಾಡಿಕೊಟ್ರೆ ಅವ್ರು ಅದನ್ನು ಮುಂದಿನ ದಿನಗಳಲ್ಲಿ ಕಲ್ಟಿವೇಟ್ ಮಾಡ್ಕೊಳ್ತಾರೆ. ಹಂಗಾದಾಗ ಬೇರೆಯವ್ರ ಬಗ್ಗೆ ನಿಸುರವಾಗಿ ಅಭಿಪ್ರಾಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ತಂತಾನಾಗಿ ಪ್ರಬುದ್ಧತೆಯಿಂದ ನಾವು ಏನಂತೀವಿ ಅದು ಅವರೊಳಗಡೆ ಗ್ರೋ ಆಗುತ್ತೆ. ಆ ನಿಟ್ಟಿನಲ್ಲಿ ಆ ಮಕ್ಕಳಿಗೂ ಯುವಜನರು ಸ್ವಲ್ಪ ಅವರ ದೈಹಿಕ ಮತ್ತು ಮಾನಸಿಕವಾದ ಒಂದು ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಈ ಥರದ್ದು ಧ್ಯಾನ ಮತ್ತು ಅವ್ರಿಗೆ ಇಷ್ಟವಾದ ಎನಿ ಚಟುವಟಿಕೆ, ಯಾವುದೇ ಚಟುವಟಿಕೆ ಆಗಲಿ, ಅದನ್ನು ಮಾಡಿದ್ರೆ ಖಂಡಿತ ಒತ್ತಡ ನಿವಾರಣೆ ಆಗುತ್ತೆ. ಮತ್ತು ಇನ್ನೂ ಜಾಸ್ತಿ ಎನರ್ಜಿಯಿಂದ ಮತ್ತು ಅವ್ರದ್ದೇನು ಒರಿಜಿನಲ್ ಕೆಲಸ ಏನಿರುತ್ತೆ ಅದನ್ನು ತೊಡಗಿಸ್ಬೋದು. ಇದು ಪಾರ್ಟ್ ಅಷ್ಟೇ, ಒತ್ತಡನೂ ಪಾರ್ಟ್. ಯಾವಾಗೂ ನಗು ಅಂದರೆ ಈಗ ಯಾವುದೇ ನಿಮ್ಮ ಕ್ಲೋಸ್ ಫ್ರೆಂಡನ್ನು ಯಾವಾಗೂ ನಿಮ್ಗೆ ಇಷ್ಟ ಆಗಂಗೆ ಮಾತಾಡು ಅಂದರೆ ಆಗಂಗಿಲ್ಲ,
3: ಕರೆಕ್ಟ್
2: ಅಲ್ವಾ? ಅವ್ರಿಗೂ ಇಷ್ಟ ಆಗದೇ ಇರೋದಿರುತ್ತೆ, ನಿಮಗೂ ಇಷ್ಟ ಆಗದೇ ಇರೋದಿರುತ್ತದೆ. ಅದಾದಾಗ ಅದನ್ನು ತಗೊಳ್ಳುವಷ್ಟು ಪ್ರಬುದ್ಧತೆ ನಮಗಿರಬೇಕು ಅಂದರೆ ನಾವು ಸ್ಟ್ರೆಂಥನ್ ಆಗಬೇಕು, ಬೇರೆ ದಾರಿ ಇಲ್ಲ.
3: ಎವ್ರಿಬಡಿ ಒನ್ಸ್ ಆರ್ ದಿ ಅದರ್ ಎಲ್ಲರೂ ಹರ್ಟ್ ಮಾಡೇ ಮಾಡ್ತಾರೆ. ವಿ ಹ್ಯಾವ್ ಟು ಬಿ
2: ಪ್ರಿಪೇರ್ಡ್.
3: ಬಹಳ ಉತ್ತಮವಾಗಿ
2: ಸಹಜ ಅದು, ಇದು ಸಹಜ ಅಂತ ತಿಳಿಬೇಕು. ಎಲ್ಲ ವಿಧದಲ್ಲೂ ವೈವಿಧ್ಯತೆ ಇರುತ್ತೆ, ಇದರಲ್ಲೂ ವೈವಿಧ್ಯತೆ ಇರುತ್ತೆ. ಅದನ್ನು ತಗೊಂಡು ಅದರಲ್ಲಿ ಏನಾದ್ರೂ ಒಳ್ಳೆಯದಿದ್ದರೆ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಸ್. ಇಲ್ವಾ, ಇದು ನಂದಲ್ಲ, ಮುಂದಕ್ಕೆ ಹೋದರೆ ಆಯಿತು.
3: ಇದಕ್ಕೆಲ್ಲದಕ್ಕೂ ಒಂದೇ ಮೂಲ, ಪ್ರಿಪೇರ್ಡ್ನೆಸ್.
2: ಎಸ್, ಅನ್ನೋದಿನದ ಪ್ರಿಪೇರ್ಡ್ನೆಸ್. ನಾವು ಒಂದಿನ ಹಿಂಗೆ ಹೋಗ್ತೀವಿ ಅಂದರೆ ಇರ್ರಿಲೆವೆಂಟ್ ಆಗ್ತೀವಿ. ನೀವು ಯಾರೋ ನೀವೀಗ ಎಲ್ಲೋ ಗುರಿ ಸಾಧಿಸ್ತೀನಿ ಅಂತ ಅಲ್ಲೊಂದು ಮಾಡ್ಕೊಂಡಿರ್ತೀರಲ್ಲ, ಆ ಗುರಿಗೆ ನಾನು ಹೋಗ್ತೀನಿ ಅನ್ನುವಾಗನೂ ಇರಬೇಕು, ಮತ್ತು ಅದು ಸಾಧಿಸಿದ ಆದಮೇಲೆ ಕೂಡ ಅದು ಚಾಲ್ತಿಲಿರಬೇಕು. ನಿಂತರು ಅಂದರೆ ನಿಂತು ನೀರಾಗ್ಬಿಡ್ತೀವಿ, ಜಾಗ ಇರೋದಿಲ್ಲ. ಜಗತ್ತಲ್ಲಿ ಹರಿಯುವ ನೀರಿಗೆ ಮಾತ್ರ ಒಂದು ಬೆಲೆ, ಮಾನ್ಯತೆ.
3: ಯಶಸ್ಸಿಗೆ ಪ್ರತಿಭೆ ಮುಖ್ಯವೇ, ಪರಿಶ್ರಮ ಮುಖ್ಯವೇ?
2: ಪರಿಶ್ರಮ 99%, ಅದಿದ್ರೆ ಎಲ್ಲರೂ ಆಗಬಹುದು. ಪರಿಶ್ರಮ ಇದ್ದರೆ ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್, ಅದು ಲಿಮಿಟೆಡ್ ಎಡಿಷನ್. ಪರಿಶ್ರಮ ಇದ್ದವ್ರಿಗೆ ಯಾರಿಗೂ ಯಾವತ್ತೂ ಬದುಕು ನಿರಾಸೆ ಮಾಡೋದಿಲ್ಲ. ಇಲ್ಲಲ್ಲ ಅಂದರೆ ಇನ್ನೊಂದು ಕಡೆಗಾದರೂ ನಿಮ್ಮ ಪರಿಶ್ರಮ ಕೈ ಹಿಡಿ. ನೀವು ಯಾವುದೋ ಇದಕ್ಕೆ ತಯಾರಿ ಮಾಡಿದ್ದು ಅಲ್ಲಿ ಕೈ ಹಿಡಿಲಿಲ್ಲ ಅಂದರೂ ಇನ್ನೊಂದು ಕಡೆ ಕೂಡ ಕೈ ಹಿಡಿಯುತ್ತೆ. ಯಾವತ್ತೂ ಪರಿಶ್ರಮಿಗಳು ನಿರಾಸೆ ಮಾಡ್ಕೊಂಡ ಅಥವಾ ಬದುಕಿಂದ ವಿಮುಖರಾದ ಉದಾಹರಣೆ ಇಲ್ಲವೇ ಇಲ್ಲ. ಪರಿಶ್ರಮ ಯಾವತ್ತೂ ಕೆಲಸ ಮಾಡುತ್ತೆ. ಪ್ರತಿಭೆ ಅದೃಷ್ಟ ಅದು ಸ್ವಲ್ಪ ಲಿಮಿಟೆಡ್ ಮ್ಯಾಟರ್ ಆಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನ್ನ ವೈಯಕ್ತಿಕ ಅನುಭವದಲ್ಲಿ ಪರಿಶ್ರಮನೇ ಮೇಲುಗೈ.
3: ಸಮಯ ನಿರ್ವಹಣೆ ಮತ್ತು ಶಿಸ್ತು ಜೀವನದಲ್ಲಿ ಎಷ್ಟು ಮುಖ್ಯ?
2: ತುಂಬ ಮುಖ್ಯ. ಈಗ ನೀವೇನು ಹೇಳಿದ್ರಲ್ಲ, ನಾವು ಇಲ್ಲಿವರೆಗೆ ಏನು ಮಾತಾಡಿದ್ದೀವಿ ಅದು ಆಗಬೇಕು ಅಂತ ಅಂದಾಗ ಶಿಸ್ತು ತುಂಬ ಮುಖ್ಯ, ಡಿಸಿಪ್ಲಿನ್ ತುಂಬ ಮುಖ್ಯ. ಅದಿರಲಿಲ್ಲ ಅಂದರೆ ಯಾವುದೂ ಆಗೋದಿಲ್ಲ. ನಾನು ದೊಡ್ಡ ದೊಡ್ಡ ಗುರಿಗಳನ್ನ ಇಟ್ಕೊಂಡು ಬೇಕಾದಂಗೆ ನನಗೆ ಇಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಬಂದಂಗೆ ಆಗುತ್ತೆ, ನಾನು ಯಾವಾಗೋ 8 ಗಂಟೆ ಓದ್ತೀನಿ ಅಥವಾ ಇನ್ಯಾವಾಗೋ ಇನ್ನೊಂದು ಮಾಡ್ತೀನಿ ಅಂದರೆ ಆಗಂಗಿಲ್ಲ. ಅದಕ್ಕೆ ನಿರಂತರತೆ ಮತ್ತು ಕಾಳಜಿ ಇರಬೇಕು, ನಿರಂತರತೆ ಇರಬೇಕು, ಸಿದ್ಧತೆ ಯಾವಾಗೋ. ಅದಕ್ಕೆ ಈಗ 6 ಗಂಟೆಗೆ ಹೇಳ್ತೀನಿ ಅಂತ ಅಂದರೆ ನೀವು 6 ಗಂಟೆಗೆ ಹೇಳುವಂಥದ್ದು ಇರಬೇಕು. 4 ಗಂಟೆಗೆ ಹೇಳ್ತೀನಿ ಅಂದರೆ ನಾನು 6 ಗಂಟೆಗೆ ಎದ್ಬಿಟ್ಟು ಆ 2 ಗಂಟೆದನ್ನು ನಾನು ನೆಕ್ಸ್ಟ್ ಮಾಡ್ತೀನಿ, ನಾನು ಅದನ್ನು ಈ ಥರ ಕಾಂಪನ್ಸೇಟ್ ಮಾಡ್ತೀನಿ ಆ ಥರ ನೆಪಗಳು ಇದ್ದರೆ ಖಂಡಿತ ನಾವು ಯಾವ ಗುರಿನೂ ಸಾಧಿಸೋಕೆ ಆಗೋದಿಲ್ಲ. ಎಷ್ಟು ನಾವು ಮಾಡ್ತೀವಿ ಅಷ್ಟು ವಾಪಸ್ ಕೊಡುತ್ತೆ ಬದುಕು. ನೀವೇನು ಈಗ ರಾಗಿ ಹಾಕಿದರೆ ರಾಗಿ ಬರುತ್ತೆ, ಭತ್ತ ಹಾಕಿದರೆ ಭತ್ತ ಬರುತ್ತೆ. ಹಾಗೆ ನೀವು ಎಷ್ಟು ನಿಮ್ಮ ಪರಿಶ್ರಮ ಅಥವಾ ನಿಮ್ಮ ಏನು ನಿರಂತರತೆನ ಕೊಡ್ತೀರಿ ನಿಮ್ಗೆ ಅಷ್ಟು ಕೊಡುತ್ತೆ. ಆ ನಿಟ್ಟಿನಲ್ಲಿ ಅದಕ್ಕೆ ಬೇರೆ ಶಾರ್ಟ್ ಕಟ್ ಅಂತನೋ ಅಥವಾ ಇನ್ನೊಂದು ಯಾವುದು ಇರಂಗಿಲ್ಲ.
3: ಸ್ನೇಹಿತರೆ ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಗ್ರಾಮೀಣ ಹಿನ್ನೆಲೆಯಿಂದ ಬಂದ ಯುವಕರಿಗೆ ನೀವು ನೀಡುವ ವಿಶೇಷ ಸಂದೇಶವೇನು?
2: ಆ್ಯಕ್ಚುಲಿ ನಾನು ಕೂಡ ಗ್ರಾಮೀಣ ಹಿನ್ನೆಲೆಯಿಂದ ಬಂದವಳಾಗಿ ಹೇಳ್ತೀನಿ. ನಮಗೆ ನಿಜವಾಗ್ಲೂ ಯಾವುದು ನಗರ ಪ್ರದೇಶ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ಏನು ಕಲಿತು ಇರ್ತಾರೆ ಮಕ್ಕಳು ಅಥವಾ ಅಲ್ಲಿಂದ ಬಂದಿರ್ತಾರೆ ಅವ್ರಿಗಿಂತ ಹೆಚ್ಚಿನ ಎಕ್ಸ್ಪೋಜರ್ ಇರ್ತದೆ, ಆತ್ಮವಿಶ್ವಾಸ ಇರುತ್ತೆ. ಯಾಕೆಂದರೆ ನಮಗೆ ಯಾರೂ, ನಾನು ಮೊದಲಿಗೆ ಹೇಳಿದೆ, ಡಿಸ್ಕರೇಜ್ ಮಾಡಿರಲ್ಲ. ಹಳ್ಳಿಗಳಲ್ಲಿ ಯಾರೂ ಯಾರನ್ನೂ ಡಿಸ್ಕರೇಜ್ ಮಾಡಿರೋದಿಲ್ಲ. ನೀವು ಮಾಡ್ತೀಯಾ ಮಾಡು ಅನ್ನುವ ಮನೋಭಾವನೆ ಇರ್ತದೆ. ಮನೆಗಳಲ್ಲಿ ಆಯಿತು, ಹೊರಗಡೆ ಆಯಿತು, ಸ್ಕೂಲ್ಗಳಲ್ಲಾಯಿತು, ಮತ್ತು ಕನ್ನಡ ಮಾಧ್ಯಮದ ಗ್ರಾಮೀಣ ಪ್ರದೇಶದ ಯಾರೇ ನೋಡಿ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಭಾಷೆ ಒಂದು ಎಲ್ಲರೂ ಮಾತಾಡ್ತಾರೆ, ಭಾಷೆ ಒಂದು ಅಡ್ಡಿ ಆಗಬಹುದು, ಅದರ ಹೊರತಾಗಿ ಇನ್ಯಾವುದೂ ಇಲ್ಲ. ಆ ಭಾಷೆ ಅಡ್ಡಿಯನ್ನು ಕೂಡ ಮೀರುವಂಥ ನೂರಾರು ಮಾರ್ಗಗಳಿದ್ದಾವೆ. ಈಗ ಕಲಿತು ಅದನ್ನು ಮೀರಬಹುದು, ಅದು ತುಂಬ ಕಡಿಮೆ ಅವಧಿಯ ಕೆಲಸ, ಅದೊಂದು ದೊಡ್ಡ ಬ್ಯಾರಿಯರ್ ಅಲ್ಲ ನಮ್ಗಳಿಗೆ. ಹಾಗಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬದುಕಿನ ವ್ಯಾಪಕತೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈಗ ಯಾರೋ ಮೊನ್ನೆ ಅದನ್ನು ನಾನು ಇದರಲ್ಲೇ ನೋಡಿದಾಗ ಹೇಳ್ತಿದ್ದೆ, ಹಾಲನ್ನ ಎಲ್ಲಿಂದ ಬರುತ್ತೆ ಅಂದರೆ ಪ್ಯಾಕೆಟ್ ಕತ್ತರಿಸಿದ್ರೆ ಹಾಲು ಬರುತ್ತೆ ಅಂತ ಸಿಟಿ ಹುಡುಗರು ಹೇಳ್ತಿದ್ರು ಅಂತ ಹೇಳ್ತಿದ್ರು. ಅಂಥ ಒಂದು ಲಿಮಿಟೆಡ್ ಎಡಿಷನ್ ಅಲ್ಲ ಗ್ರಾಮೀಣ ಪ್ರದೇಶದವರಿಗೆ. ಎಲ್ಲ ರೀತಿಯ ಎಲ್ಲ ವರ್ಗಗಳ ಎಲ್ಲ ವಿಭಾಗದ ಎಲ್ಲ ಕೆಲಸಗಳ, ಕೃಷಿ ಕೆಲಸ ಆಯಿತು, ಕೈ ಕೆಲಸ ಆಯಿತು, ಎಲ್ಲ ವಿಧದ ಇದು ಕೂಡ ಗೊತ್ತಿರುತ್ತೆ. ಆಮೇಲೆ ಸಾಮಾನ್ಯ ಜ್ಞಾನ ಚೆನ್ನಾಗಿರುತ್ತೆ, ಮತ್ತು ಅಡಾಪ್ಟಬಿಲಿಟಿ, ಅಪ್ಲಿಕಬಿಲಿಟಿ ಅವ್ರಿಗೆ ನಮಗೆ ಚೆನ್ನಾಗಿರುತ್ತೆ ಗ್ರಾಮೀಣ ಪ್ರದೇಶದವ್ರಿಗೆ. ಹಾಗಾಗಿ ಯಾರೂ ನಾವು ಗ್ರಾಮೀಣ ಪ್ರದೇಶದಿಂದ ಬಂದವರು ಅಥವಾ ಕನ್ನಡ ಮಾಧ್ಯಮದಿಂದ ಬಂದವರು ನಮಗಿದು ಆಗಲ್ಲ ಅಥವಾ ನಮಗಿದು ಬರ್ಡನ್ ಆಗುತ್ತೆ ಅಥವಾ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಒಂದು ನೈತ್ಯಾತ್ಮಕ ಆಲೋಚನೆಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಅವ್ರ ಮುಂದೆ ಬಂದು ನಿಂತು ಅವ್ರ ಜೊತೆ ಸಂವಾದ ಮಾಡಿದಾಗ ಗೊತ್ತಾಗುತ್ತೆ ನಾವೇ ಮುಂದೆ ಇದ್ದೀವಿ ಅವ್ರಿಗಿಂತ ಅಂತ, ನಿಮ್ಗೆ ಖಂಡಿತ ಗೊತ್ತಾಗುತ್ತೆ. ಆದರೆ ನಾವು ಹೋಗದೇ ಹೋದರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಅಲ್ಲೇ ಇರ್ತೀವಿ. ಹಾಗಾಗಿ ಯಾವುದೇ ಒಂದು ಬ್ಯಾರಿಯರ್ ಹಾಕೊಳ್ಳಾರ್ದಂಗೆ ನಿಮ್ಮ ಕನಸುಗಳನ್ನ ಅಥವಾ ನಿಮ್ಮ ಗುರಿಗಳನ್ನ ನೀವು ಈಡೇರಿಸ್ಕೊಳ್ಳೋಕ್ಕೆ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಿಗಬಹುದು ಅದೆಲ್ಲವನ್ನು ಕೂಡ. ಈಗಂತೂ ಸೋರ್ಸ್ ಹೇಳೋದ್ನಲ್ಲ, ಈಗ ಓಪನ್ ಸೋರ್ಸ್ ಇದೆ ನೆಟ್ಟಲ್ಲಿ, ಯೂಟ್ಯೂಬಲ್ಲಿ. ಈಗ ಒಳ್ಳೇದು ಎಷ್ಟಿದೆಯೋ ಕೆಟ್ಟದ್ದು ಅಷ್ಟೇ ಇರುತ್ತೆ. ನಮ್ಮ ಗುರಿಗಳಿಗೆ ಏನು ಬೇಕು ಅದು ಇದೆ ಇದರೊಳಗಡೆ. ಗುರಿಯಿಂದ ವಿಮುಖರಾಗಕ್ಕೆ ಬೇಕಾದ್ದು ಇದೆ, ಗುರಿಯ ಕಡೆಗೆ ಹೋಗೋ ಅಂಥದ್ದು ಇದೆ. ಅದನ್ನು ನೀವು ಗುರಿ ಕಡೆಗೆ ಏನೇನು ಹೋಗಬೇಕು ಅದನ್ನು ನೀವು ಇಟ್ಕೊಳ್ಳಿ, ಮುಂದುವರಿಸಿ, ಮತ್ತು ನಿಮ್ಮ ಗುರುಗಳ ಜೊತೆ ಮಾತಾಡಿ, ನಿಮ್ಮ ಅನುಮಾನಗಳನ್ನ ಪ್ರಶ್ನೆಗಳನ್ನ ಪರಿಹರಿಸ್ಕೊಳ್ಳಿ. ಯಾರು ಮಾತಾಡಬೇಕು, ನಾವು ಸಂವಾದ ಮಾಡಿದರೆ ಮಾತ್ರ ಅವ್ರಿಗೆ ಗೊತ್ತಾಗತ್ತೆ ನನಗೇನು ಬೇಕು ಅಂತ. ಮತ್ತು ಯಾರೂ ಶಿಕ್ಷಕರು ಡಿಸ್ಕರೇಜ್ ಮಾಡಿ ಇಲ್ಲ ಇದು ಬೇಡ, ಇದು ನಂಗೆ ಗೊತ್ತಿಲ್ಲ ಅಥವಾ ಇವನು ಯಾಕೆ ಕೇಳ್ತಾನೆ ಆ ಥರ ಯಾರೂ ಭಾವಿಸಿದ್ದಿಲ್ಲ. ಹಾಗಾಗಿ ನೀವು ಮುಕ್ತವಾಗಿ ನಿಮ್ಮ ಪೋಷಕರು, ನಿಮ್ಮ ಶಿಕ್ಷಕರು ಅವ್ರ ಜೊತೆ ಸಲಹೆನ ಸಂವಹನ ಮಾಡಿದರೆ ಖಂಡಿತ ನಿಮ್ಮನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ನೀವು ಯಾವುದೇ ಯಶಸ್ಸಿನ ಒಂದು, ನಾವು ಈಗ ಭೌತಿಕವಾಗಿ ಯಶಸ್ಸು ಅಂತ ಏನೆಲ್ಲ ಅಂತೀವಿ ಅದರಲ್ಲಿ ನೀವು ನೇಮ್ಗಳನ್ನ ನೋಡಿದರೆ, ಅವ್ರ ಹೆಸರುಗಳನ್ನ ನೋಡಿದರೆ ಅವರೆಲ್ಲ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರೇ ಇರ್ತಾರೆ ಅಲ್ವಾ. ಅವರು ನನಗೆ ಹಂಗಂದ್ಬಿಟ್ಟು ನಗರ ಪ್ರದೇಶದವ್ರಿಗೆ ಏನೂ ಬರಲ್ಲ ಅಂತಲ್ಲ, ಅವರಿಗೆ ಬದುಕಿನ ದೃಷ್ಟಿಕೋನ ಅಥವಾ ಬದುಕಿನ ವ್ಯಾಪ್ತಿ ಕಡಿಮೆ ಸಿಕ್ಕಿರುತ್ತೆ, ನಮಗೆ ಜಾಸ್ತಿ ಸಿಕ್ಕಿರುತ್ತೆ ಅಂತ ಹೇಳ್ತೀನಿ. ನಮ್ಮ ಅಡ್ವಾಂಟೇಜನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಅದು ಬಿಟ್ಟು ನಮಗಿಲ್ಲ, ಇದಿರಲಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಲಿಲ್ಲ, ನಮ್ಗೆ ಯೂನಿಫಾರ್ಮ್ ಇರಲಿಲ್ಲ, ನಮ್ಗೆ ಟೈ ಇರಲಿಲ್ಲ ಅಥವಾ ನಮಗೆ ಏನು ಲ್ಯಾಬ್ ಇರಲಿಲ್ಲ, ನಮ್ಗೆ ಈ ಥರ ಒಂದು ಇದನ್ನು ಹೇಳಿದರೆ ಆ ಒಂದು ಕೊರತೆಗಳು ಯಾರಿಗಿರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಶ್ರೀಮಂತರಿಗೂ ಇರ್ತದೆ, ಬಡವ್ರಿಗೂ ಇರ್ತದೆ. ನಮಗೆ ನಮ್ಮ ಕೊರತೆಗಳಿರ್ತವೆ, ಅವ್ರಿಗೆ ಅವ್ರ ಕೊರತೆಗಳಿರ್ತವೆ. ಈಗ ಶ್ರೀಮಂತರ ಮನೆ ಮಗು ಕೊರತೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಸಾಧ್ಯನಾ? ಅವ್ರಿಗೆ ಇರ್ಬೋದು ಏನೋ, ನಿಮ್ಮ ಪೆನ್ನು, ಪುಸ್ತಕ, ಕಾರು, ಬಂಗಲೆ ಇರಬಹುದು, ಆದರೆ ಅವ್ರಿಗೆ ಮಾನಸಿಕವಾಗಿ ಇನ್ನೇನೋ ಒಂದು ಕೊರತೆ ಇರ್ಬೋದು, ಅದನ್ನು ಯಾರೂ ತುಂಬಕ್ಕಾಗೋದಿಲ್ಲ. ಇದು ಅಂದರೆ ನಾವು ಸಮಾಜದಲ್ಲಿ ಮುಕ್ತವಾಗಿರ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ. ನೀವು ಹೋಗಿ ಬೆಳಗ್ಗೆ ಎದ್ದು ಇಷ್ಟೇ ಸ್ಕೂಲ್ಗೆ ಬಸ್ ಹತ್ತಿ, ಮತ್ತು ನೀವು ಅಲ್ಲಿ ಇಳಿದು ಮತ್ತೆ ಬಸ್ ಹತ್ತಿ ಮತ್ತೆ ಇಲ್ಲಿಗೆ ಬರಿ, ಆ ಸಂದರ್ಭ ಇರೋದೇ ಇಲ್ಲ ಇಲ್ಲಿ. ನೀವು ಸ್ಕೂಲಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 100 ಜನ ಮಾತಾಡ್ಸಿರ್ತೀರ, ಕಮ್ಯುನಿಕೇಷನ್ ಇರ್ತದೆ, ಏನಾಗ್ತಿದೆ ಆ ಕಡೆ ಈ ಕಡೆ ಅಂತ ಗೊತ್ತಿರುತ್ತೆ. ಅದು ಒಂದು ಅಧ್ಯಯನನೇ, ನಾವು ಅದನ್ನು ಡೀಪಾಗಿ ಹೋಗ್ಬೇಕಷ್ಟೇ. ಸುಮ್ಮನೆ ಹೋದ ಪುಟ್ಟ ಬಂದದ ಪುಟ್ಟ ಏನಾಗ್ತಿದೆ, ಈ ಒಂದು 365 ದಿನಗಳಲ್ಲಿ ಅಲ್ಲಿ ಏನು ಬೆಳೆ ಬೆಳೀತಿದ್ದಾರೆ, ನಾವು ಹೋಗುವಾಗ ಆ ಕಡೆ ಈ ಕಡೆ ನೀರಿದೆಯಾ ಇಲ್ವಾ, ಯಾರು ಏನು ಕೆಲಸ ಮಾಡ್ತಿದ್ದಾರೆ, ಹೆಣ್ಮಕ್ಳು ಎಷ್ಟು ಜನ ಬರ್ತಾರೆ ಅಲ್ಲಿ, ಕೃಷಿಕರಲ್ಲಿ ಹೆಣ್ಮಕ್ಳು ಇರ್ತಾರೆ ಗಂಡ್ಮಕ್ಳು ಇರ್ತಾರೆ, ಅವ್ರ ಮಾರ್ನಿಂಗು ಈವ್ನಿಂಗು ಏನು ಮಾಡ್ತಾರೆ, ಈ ಥರದ್ದು ಎಷ್ಟೊಂದು ಸಿಲೆಬಸ್ ಇರುತ್ತೆ ಇವರಿಗೆ. ಅಲ್ಲಿ ಸಿಲೆಬಸ್ ವೆರಿ ಲಿಮಿಟೆಡ್, ಅಕಾಡೆಮಿಕ್ ಸಿಲೆಬಸ್ಸು ಮತ್ತು ಬಸ್ಸು ಮತ್ತು ಅವ್ರ ಮನೆ ಬಿಟ್ಟರೆ ಏನೋ ಗೊತ್ತಿರೋದಿಲ್ಲ. ಹಂಗಾಗಿ ನಿಮಗೆ ದೊರೆತ ಅವಕಾಶವನ್ನು ನೀವು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ನಿಮ್ಮ ಗುರಿ ನಿಮ್ಮ ಕನಸುಗಳನ್ನ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ದೊಡ್ಡ ಗುರಿಗಳು ದೊಡ್ಡ ಕನಸುಗಳನ್ನ ನೀವು ಕಾಣ್ಬೋದು ಮತ್ತು ಅದನ್ನು ನಿಮ್ಮ ಪರಿಶ್ರಮದಿಂದ ಕೈಗೆ ಎಟಕಿಸ್ಕೋಬಹುದು ಅನ್ನೋದು ನನ್ನ ಅಭಿಪ್ರಾಯ.
3: ಉತ್ತಮ.
0: ಸ್ನೇಹಿತರೆ, ಇಂದಿನ ನಮ್ಮ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ ಐಎಎಸ್ ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: माँ बनने में हो रही है देर, इंतजार है खुशखबरी का. देयर इज वन नेम यू कैन ट्रस्ट, केएलई फर्टिलिटी सेंटर. विद साइंस, सोल एंड सेंसिटिविटी, जिंदगी को दो नई शुरुआत केएलई आईवीएफ के साथ. आज ही विजिट करें केएलई फर्टिलिटी सेंटर, ओपीडी नंबर 97, शरावती सेकेंड फ्लोर, केएलईज डॉक्टर प्रभाकर कोरे हॉस्पिटल एंड एमआरसी बेगावी. फोन नंबर 08312551530 and 24733777, एक्सटेंशन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಸೇವೆ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಗೈದ ಸಾಧಕರನ್ನ ಪರಿಚಯಿಸುವ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ ಕೆಎಂ, ಐಎಎಸ್. ಕಳೆದ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ.
1: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
2: ನಮಸ್ತೆ.
1: ಯುವಕರು ಸಮಾಜದಲ್ಲಿ ಅಭಿವೃದ್ಧಿಗೆ ಹೇಗೆ ತಮ್ಮ ಕೊಡುಗೆ ನೀಡಬಹುದು?
2: ಈಗ ನಾವು ಹೇಳ್ತೀವಿ, ಇದು ಏನಾಗಿದೆ ಸರ್ಕಾರ, ಇದೇನು ಮಾಡಿದೆ, ಟೀಚರ್ ಏನು ಮಾಡಿದ್ದಾರೆ, ಅಥವಾ ಆಫೀಸರ್ ಏನು ಮಾಡಿದ್ದಾರೆ, ಪಂಚಾಯಿತಿ ಏನು ಮಾಡಿದೆ, ಈ ಥರ ನಾವು ಪ್ರಶ್ನೆ ಕೇಳೋದು ಮತ್ತು ಅದರಿಂದ ಕೆಲಸ ಮಾಡಿಸ್ಕೊಳ್ಳೋದು ಎಷ್ಟು ಮುಖ್ಯನೋ, ನಾವು ಎಷ್ಟು ಉತ್ತರದಾಯಿತ್ವಗಳಾಗಿದ್ದೀವಿ. ಒಬ್ಬ ಮಗ ಆಗಿ, ಒಬ್ಬ ತಂದೆ ಆಗಿ, ಒಬ್ಬ ವಿದ್ಯಾರ್ಥಿ ಆಗಿ, ಇಟ್ ಅಪ್ಲೈಸ್ ಟು ವಿಮೆನ್ಸ್ ಆ್ಯಂಡ್ ಮೆನ್ ಇಬ್ಬರಿಗೂ ಹೇಳ್ತಾ ಇದ್ದೀನಿ ನಾನು. ನಮ್ಮ ಉತ್ತರದಾಯಿತ್ವ ಎಷ್ಟಿದೆ ಅಂದಾಗ ಅಲ್ವಾ ನಮ್ಮ ದೇಶ ಅಭಿವೃದ್ಧಿ ಆಗೋದು. ಈಗ ನಾವು ಚೈನಾ ಉದಾಹರಣೆಯನ್ನಾಗಲಿ ಅಥವಾ ಜಪಾನ್ನಾಗಲಿ, ನಾವು ಅಭಿವೃದ್ಧಿ ದೇಶಗಳು ಅಂತ ಅಂದಾಗ ಅವರಲ್ಲಿರುವ ಇನ್ವಾಲ್ವ್ಮೆಂಟು, ಅವರಲ್ಲಿರುವ ಬದ್ಧತೆ. ಈಗ ದೇಶಪ್ರೇಮ ಅಂದರೆ ನನ್ನ ಪ್ರಕಾರ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು 100% ಮಾಡಬೇಕು, ಯಾವ ಕೆಲಸ ಆಗಲಿ. ಇಲ್ಲ ಅವನು ಕಳ್ತನ ಮಾಡ್ದನ್ನ ಕೆಲಸನ ನಾನು ಕಳ್ತನ ಮಾಡ್ತೀನಿ ಅಂದರೆ ಅದು ಆಗಂಗಿಲ್ಲ. ಅವರು ನಾವು ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಜವಾಬ್ದಾರಿ ಇದೆ ಅಲ್ವಾ. ಈಗ ಸರ್ಕಾರ ಎಲ್ಲರನ್ನು ಈಗ ಒಂದು ಓಟು ಅಂದರೆ ಒಬ್ಬರಿಗೆ ಒಂದೇ ಮಾನ್ಯತೆ ಅಂತಿರುವಾಗ ನಾವು ಅದನ್ನು ನಮ್ಮ ದೇಶ ಈಗ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ಅನ್ನುವ ಟ್ಯಾಗಲ್ಲೇ ಇದ್ದೀವಿ ನಾವು. ಅಭಿವೃದ್ಧಿ ಹೊಂದಿದ ದೇಶ ಅಂತ ಆಗಬೇಕು ಅಂದಾಗ ಎಲ್ಲರದ್ದು ಹೊಣೆಗಾರಿಕೆ ಇದೆ. ಸಾರ್ವಜನಿಕರು, ನಾಗರಿಕರು ಎಲ್ಲರೂ ಕೂಡ ನಾವು ನಮ್ಮ ನಮ್ಮ ಹೊಣೆಗಾರಿಕೆಯನ್ನು ಚೆನ್ನಾಗಿ ಮಾಡಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದು ಸಮತೋಲನ ಇರಬೇಕು, ಕರ್ತವ್ಯ ಮತ್ತು ಏನೋ ಹಕ್ಕುಗಳು ಎರಡು ಸಮತೋಲನ ಇರಬೇಕು. ಕರ್ತವ್ಯ ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಜಾಸ್ತಿ ಆದ್ರೂ ಅಲ್ಲ, ಹಕ್ಕುಗಳು ಮತ್ತು ಕರ್ತವ್ಯಗಳು ಎರಡು ಇದ್ದಾಗ ನಾವು ನಮ್ಮ ಕರ್ತವ್ಯವನ್ನು ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಮಾಡ್ತಿದ್ದೀವ, ಜವಾಬ್ದಾರಿಯುತ ಸಿವಿಲ್ ಸರ್ವೆಂಟ್ ಆಗಿ ಮಾಡ್ತಿದ್ದೀನ, ರೈತರಾಗಿ ಮಾಡ್ತಿದ್ದೀವ, ವಿದ್ಯಾರ್ಥಿಯಾಗಿ ಮಾಡ್ತಿದ್ದೀವ ಅನ್ನುವ ಒಂದು ಪ್ರಶ್ನೆಯನ್ನು ನಮಗೆ ಹಾಕ್ಕೊಂಡು ನಾವು ಅದನ್ನು ಇಂಪ್ರೂವೈಸ್ ಮಾಡಿಕೊಂಡ್ರೆ, ಇಲ್ಲ ನನಗಿನ್ನೂ ಪೊಟೆನ್ಷಿಯಲ್ ಇದೆ, ನಾನು ಮಾಡ್ಬೋದು, ಮಾಡ್ತೀನಿ ಅನ್ನುವ ಒಂದು ಮನೋಧರ್ಮ ನಮ್ಮೆಲ್ರಿಗೂ ಬಂದರೆ ಖಂಡಿತ ದೇಶದ ಯುವಕರು ನಮ್ಮ ನಾಡಿನ ಶಕ್ತಿಯಾಗಕ್ಕೆ ಮತ್ತು ಯಾವುದೇ ರೀತಿ ನಿರಾಶೆಗೆ ಒಳಗಾಗಕ್ಕೆ ಆಗಲಾರ್ದಂಗೆ ಎಲ್ಲರಿಗೂ ಎಲ್ಲ ಅವಕಾಶ ಇರ್ತದೆ. ಒಂದೇ ಇದಕ್ಕೆ ಜೋತು ಬೀಳುವಂಥ ಅವಶ್ಯಕತೆ ಇಲ್ಲ. ಬರೀ ಆಫೀಸರ್ ಆದ್ರೇ ಅಥವಾ ರಾಜಕಾರಣಿಗಳಾದ್ರೇ ಅಥವಾ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಒಂದು ಓನರ್ ಆದ್ರೇ ಬದುಕು ಅಂತ ಅಲ್ಲ, ಎಲ್ಲರ ಬದುಕಿಗೂ ಒಂದು ಮಾನ್ಯತೆ ಇದ್ದೇ ಇರ್ತದೆ ನಿಸರ್ಗದಲ್ಲಿ ಅಲ್ವಾ. ಕುವೆಂಪು ಅವರು ಯಾವಾಗ ಹೇಳ್ತಿರ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಅಂತ. ಅದನ್ನು ನಾವು ಮನಗಾಣ್ಬೇಕು. ಅದು ಸುಮ್ಮನೆ ತೋರಿಕೆಗೆ ಹೇಳೋದು ಅಥವಾ ಬರೆಯೋಕ್ಕೆ ಅಥವಾ ನಾನು ಹೇಳೋಕ್ಕಲ್ಲ, ಅದು ಅದನ್ನು ನಮ್ಮೊಳಗೆ ನಾವು ಅಳವಡಿಸ್ಕೊಂಡಾಗ ಖಂಡಿತ ನಾವು ಮುಖ್ಯ ಆಗೇ ಆಗ್ತೀವಿ. ನಾವು ಅದನ್ನು ತಗೋಬೇಕು, ನಾನು ಹೆಂಗೆ ಮುಖ್ಯ ಆಗಬೇಕು, ಮನೆಯಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸ್ಕೂಲಲ್ಲಿ ನಾನು ಹೆಂಗೆ ಮುಖ್ಯ ಆಗಬೇಕು, ಸೊಸೈಟಿಯಲ್ಲಿ ಹೆಂಗೆ ನಾನು ಮುಖ್ಯ ಆಗಬೇಕು ಅನ್ನುವ ಒಂದು ತಾತ್ವಿಕವಾದ ಚಿಂತನೆ ನಮ್ಮೊಳಗೆ ಬಂದಾಗ ಖಂಡಿತ ಯುವಶಕ್ತಿ ನಮ್ಮ ದೇಶವನ್ನು ಮುನ್ನಡೆಸ್ಬೋದು. ಮತ್ತು ನನಗೆ ಆ ನಂಬಿಕೆ ಇದೆ, ನಮ್ಮ ಯುವಕರಿಗೆ ಆ ಶಕ್ತಿ ಇದೆ, ಅವರು ಆ ನಿಟ್ಟಿನಲ್ಲಿ ಹೋಗ್ತಾರೆ ಅನ್ನುವ ಒಂದು ಭರವಸೆನೂ ಕೂಡ ಇದೆ. ಯಾಕೆಂದರೆ ಭರವಸೆನೇ ಬದುಕು ಅಲ್ವಾ.
1: ನಿಜ ನಿಜ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರು IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ. ಈಗ ತಾವು ಆಲ್ರೆಡಿ ಬಹಳಷ್ಟು ವಿಷಯಗಳನ್ನು ತಿಳಿಸಿದ್ದೀರಾ. ಅಂಥ ಸಂದರ್ಭದಲ್ಲಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ನೀವು ಅನುಸರಿಸುವ ಮೂಲ ಮೌಲ್ಯಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ.
2: ತುಂಬ ದೊಡ್ಡ ಇದು ಪ್ರಶ್ನೆ. ಬಟ್ ನಾನು ಪ್ರಾಥಮಿಕ ಶಾಲೆಯಿಂದ ಹೆಂಗೆ ನನಗೆ ಅರಿವಿಗೂ ಯಾವಾಗ ಬಂತು ಆವಾಗಿಂದನೂ ನಾನು ಹೀಗೆ ಇರಬೇಕು ಅಂತ ನನಗೆ ನನ್ನದೇ ಒಂದು, ಈಗ ದೇಶಕ್ಕೊಂದು ಸಂವಿಧಾನ ಅಂತ ಇರುತ್ತಲ್ವ, ಹಿಂಗಿರಬೇಕು ಹಿಂಗಿರಬೇಕು ಇದು ಹಿಂಗೆ ಮಾಡಬೇಕು ಅಂತ. ಹಾಗೆ ನಾನು ನನ್ನದೇ ಆದ ಒಂದು ಇದನ್ನು ನಾನು ಮಾಡ್ಕೊಂಡಿದ್ದೀನಿ, ಹಾಗೆ ಇರಬೇಕು ಅಂತ. ಅದು ಹೆಂಗೆ, ಸಮಾಜಕ್ಕೆ ಯಾವಾಗೂ ಪೀಡನೆ ಆಗದಂಗೆ, ನನ್ನ ಅಧ್ಯಯನ ಯಾವಾಗೂ ಚಾಲ್ತಿಲಿರುವ ಹಾಗೆ, ಆ ಪ್ರಕೃತಿಗೆ ಯಾವಾಗನು ಪೂರಕವಾಗಿರೋ ಹಂಗೆ. ನನ್ನ ಪ್ರಕೃತಿಯನ್ನು ಜಾಸ್ತಿ ಮಾಡೋದು ಬೇಡ, ಹಾಳು ಮಾಡಲಾರ್ದಂಗೆ. ನಿಸರ್ಗ ಸಹಜವಾಗಿ, ಸಹಜ ಮತ್ತು ಸರಳವಾಗಿ, ಅದೇ ನನ್ನ ಬದುಕಿನ ಮೌಲ್ಯ. ಸಹಜ ಮತ್ತು ನೀವು ಸರಳತೆಯಿಂದ ಬದುಕಿದರೆ ನಿಮ್ಮ ಬದುಕು ಸಮೃದ್ಧವಾಗತ್ತೆ, ಅನ್ಲಿಮಿಟೆಡ್. ಅದನ್ನು ನಾನು ಪ್ರತಿದಿನ ಚಿಕ್ಕವಳಿಂದನೂ ಅಳವಡಿಸ್ಕೊಂಡು ಬಂದಿದ್ದೀನಿ. ಅದು ಯಾವುದೇ ಆದರೂ ಅದು ಚೇಂಜ್ ಆಗಲ್ಲ. ಹೆಂಗೆ ಈಗ ನಿಮಗೆ ರೊಟ್ಟಿ ಮೇಯ್ನು ಇದಿರುತ್ತೆ, ನಮಗೆ ಅನ್ನ ಮುದ್ದೆ ಹೆಂಗೆ ಬದುಕಿನ ಮೂಲ ದ್ರವ್ಯ ಅಲ್ಲ, ನಿಮ್ಮೂರಲ್ಲಿ ರೊಟ್ಟಿ ನಮ್ಮೂರಲ್ಲಿ ಅನ್ನ, ಅದು ಸ್ಟೇಪಲ್ ಫುಡ್. ಆ ಥರ ನನಗೆ ಸರಳತೆ ಮತ್ತು ಸಹಜತೆ ನನ್ನ ಬದುಕಿನ ಮೌಲ್ಯ. ನಾನು ಯಾವಾಗೂ ಅದನ್ನು ಕಾಪಾಡಿಕೊಂಡಿದ್ದೀನಿ ಮತ್ತು ಅದು ನನಗೆ ತುಂಬ ಸಂತೋಷ ಕೊಡುತ್ತೆ.
1: ಕನಸು ಕಾಣುತ್ತಿರುವ ಪ್ರತಿಯೊಬ್ಬ ಯುವಕ ಯುವತಿಯರಿಗೆ ನಿಮ್ಮ ಸ್ಫೂರ್ತಿದಾಯಕ ಸಂದೇಶ?
2: ಅದನ್ನೇ ಹೇಳ್ತೀನಿ ನಾನು, ದೊಡ್ಡ ಕನಸು ಕಾಣ್ರಿ. ನಿಮಗೆ ನಿಮಗೆ ಗೊತ್ತಿರಲಾರ್ದಷ್ಟು ಪೊಟೆನ್ಷಿಯಲ್ ಶಕ್ತಿ ನಿಮ್ಮ ಜೊತೆಗೆ ಇರುತ್ತೆ. ನೀವು ಎಷ್ಟು ತೆಗಿತೀರೋ ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಅದು ಅನ್ಲಿಮಿಟೆಡ್ ಸೋರ್ಸ್ ಅದು ನಿಮ್ಮದು. ನೀವು ಬೇರೆಯವ್ರದ್ದು ಹೇಳ್ಬೋದು, ನಿಮ್ಮ ಸೋರ್ಸ್ ನಿಮ್ಗೆ ಎಷ್ಟು ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವು ಅದನ್ನು ಅಸೈನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಹೇಳಿದ್ದು ಮುಂಚೆ ಹೇಳಿದೆ ನೋಡಿ, ನಿಮ್ಮೊಳಗೆ ನೀವು ಮಾತಾಡ್ಕೊಳ್ಳಿ, ನಿಮ್ಮ ವಿಮರ್ಶೆ ನೀವು ಮಾಡ್ಕೊಳ್ಳಿ, ಪ್ರತಿದಿನ ಒಂದು 5-10 ನಿಮಿಷ ನಿಮ್ಮ ಜೊತೆಗೆ ನೀವು ಮಾತಾಡಿ. ಎಲ್ಲ ಟೈಮು ನಾವು ಎಲ್ಲರ ಜೊತೆಗೂ ಮಾತಾಡ್ತೀವಿ. ನನಗೇನು ಬೇಕು, ನಾನೇನು ಮಾಡಿದ್ದೀನಿ, ಮತ್ತು ನಾವು ಯಾವಾಗೂ ಪ್ಲಸ್ಸೇ ಮಾಡಿರೋದಿಲ್ಲ, ಯಾರೂ ಮಾಡಿರೋದಿಲ್ಲ. ಒಂದಿನ ನಂದು ಹೋಲ್ ಡೇ ನಾನು ವಾಪಸ್ ನೋಡ್ದಿವಾಗ ಸಂಜೆ ಆದಾಗ ನಾವು ಬೆಳಗ್ಗೆ ಸಂಜೆವರೆಗೆ ಏನು ಆ್ಯಕ್ಟಿವಿಟೀಸ್ ಆಯಿತು ಅಂತ ನಾವು ತಿರುವಿ ಹಾಕ್ತೀವಿ ಅಲ್ವಾ.

0: ಪಾಸಿಟಿವ್ ಚೇಂಜ್, ಟುವರ್ಡ್ಸ್ ಪಾಸಿಟಿವ್ ಚೇಂಜ್. ಆ ಕಡೆಗೆ ನಮ್ಮ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡು ಧನಾತ್ಮಕವಾಗಿ ಮಾಡೋಕ್ಕೆ ಬದುಕಲು ತುಂಬ ಅವಕಾಶಗಳಿದ್ದಾವೆ. ಪ್ರತಿದಿನ ಅದನ್ನೇ ಮಾಡಿದರೆ ಖಂಡಿತ ಅದು ಋಣಾತ್ಮಕತೆಯೂ ಕೂಡ ನೀವು ಎಂಜಾಯ್ ಮಾಡ್ಬೋದು. ಒಂದು ಏನೋ ಬಂದರೆ ಈಗ ಯಾವಾಗೂ ಯಾಕೆ ಇದೇ ಇರಬೇಕು, ಇದು ಇರಲಿ ಬಿಡು ಇವತ್ತು ಅಂತ ಅಂದ್ಬಿಡ್ಬೋದು. ನೂರು ಈಗ ನೀವು ಹತ್ತು ನೀವು ಮೈಸೂರು ಪಾಕೆ ತಿಂದು ಒಂದು ಯಾವುದೋ ಒಂದಿದ್ರೆ ಈ ಅದೇ ತಿಂದು ಇದಾಗಿತ್ತು ಇದನ್ನು ತಿಂದರೆ ಸರಿ ಹೋಗಿ ಬಿಡು ಅಂತ ನೀವು ಅದೇ ನೀವು ಒಂಬತ್ತನ್ನ ಬೇರೆ ತಿಂದು ಒಂದು ಮೈಸೂರು ಪಾಕ್ ತಿನ್ನೋದಕ್ಕಿಂತ ಬದುಕಲ್ಲಿ ಅವಕಾಶ ಇದ್ದಾಗ ಯಾಕೆ ಋಣಾತ್ಮಕತೆ ಕಡೆ ಹೋಗೋದು ಬೇಡ. ಧನಾತ್ಮಕ ವಿಷಯಗಳಿಂದ ನಾವು ಪ್ರತಿದಿನ ಪಾಠ ಕಲಿಬೇಕು, ಮತ್ತು ಆ ಘಟನೆಯಾಗಲಿ ಆ ಸಂದರ್ಭವನ್ನಾಗಲಿ ಸನ್ನಿವೇಶನ ನಾವೇ ಧನಾತ್ಮಕತೆಗೆ ತೆಗೆದುಕೊಂಡು ಹೋಗುವಂಥ ಸಾಮರ್ಥ್ಯ ಗಳಿಸ್ಕೋಬೇಕು.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು. ಮೇಡಮ್, ಕಾರ್ಯಕ್ರಮದಲ್ಲಿ ಈಗ ಮಹಿಳೆಯರ ಸ್ವಾವಲಂಬನೆಗಾಗಿ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳನ್ನು ನಡೆಸುತ್ತದೆ ಅದರ ಬಗ್ಗೆ?
0: ಇಲ್ಲ, ಮಹಿಳೆಯರನ್ನ ಯಾವುದೇ ಕಲ್ಯಾಣ ಸರ್ಕಾರಗಳು ವಿಶ್ವಸಂಸ್ಥೆಯಿಂದ ಒಳಗೊಂಡು ಎಲ್ಲ ದೇಶಗಳಲ್ಲಾಯಿತು, ನಮ್ಮ ದೇಶದಲ್ಲೂ ಆಯಿತು, ಮಹಿಳೆಯರ ಒಳಗೊಳ್ಳುವಿಕೆ ಮತ್ತು ಪ್ರಾತಿನಿಧ್ಯವನ್ನು ಖಾತ್ರಿಪಡಿಸ್ಕೋಬೇಕು ಅಂತ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅದರ ಹೊರತುಪಡಿಸಿ ಎಲ್ಲ ಇಲಾಖೆಗಳಲ್ಲೂ ಕೂಡ 33% ಮಹಿಳೆಯರ ಪ್ರಾತಿನಿಧ್ಯ ಇರಲೇಬೇಕು. ಒಂದು ಅವ್ರದ್ದು ಜನಪ್ರತಿನಿಧಿಗಳ ಒಂದು ಭಾಗವಹಿಸುವಿಕೆನೂ ಅಷ್ಟೇ, ಈಗ ಪಂಚಾಯತಿಯಿಂದ ಮೊದಲುಗೊಂಡು ಜಿಲ್ಲಾ ಪಂಚಾಯತಿಯವರೆಗೂ ಈಗಾಗಲೇ ಇದೆ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡ ವಿಧಾನಸಭೆ ಲೋಕಸಭೆಗೆ ಮೀಸಲಾತಿನ ಸದ್ಯದಲ್ಲೇ ಅದು ಕೂಡ ಬರುತ್ತೆ. ಅದರ ಹೊರತಾಗಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಸರ್ಕಾರ ಖಾತ್ರಿಪಡಿಸ್ಕೊಳ್ತಾನೆ ಇದೆ. ಮತ್ತು ಅದಕ್ಕೋಸ್ಕರ ನೋಡಲ್ ಇಲಾಖೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ. ಹೊರತಾಗಿ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವಕಾಶಗಳಿದೆ. ಮಹಿಳೆಯರಿಗೂ ಕೂಡ ಈಗ ಇದು ಚೇಂಜ್ ಆಗಿದೆ. ಏನು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವ ಒಂದು ಏನು ನಮ್ಮದು ಸೇಯಿಂಗ್ ಇತ್ತು, ಅದು ಚೇಂಜ್ ಆಗಿದೆ. ಮಾನವರ ಲಕ್ಷಣ ಅಂದರೆ ಉದ್ಯೋಗ, ಮಾನವರು ಅಂದರೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಸೇರ್ತೀವಿ. ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಅಂದಾಗ, ಎಲ್ಲರೂ ಆರ್ಥಿಕವಾಗಿ ಸಬಲರಾದಾಗ, ಮತ್ತು ನಾವು ಕೂಡ ನಮ್ಮ ಸರ್ಕಾರಕ್ಕೆ ನಮ್ಮದು ಕೊಡುಗೆ ಅಂತ ಸಿಕ್ಕಾಗ ಆ ಒಂದು ಪ್ರೋಗ್ರೆಸಿವ್ ರೇಟ್ ಜಾಸ್ತಿ ಆಗುತ್ತೆ. ಹಂಗಾಗಿ ಅವರವ್ರಿಗೆ ಏನು ಸ್ಟ್ರೆಂತ್ ಇದೆ ಅದನ್ನು ಬಳಸ್ಕೊಂಡು ಈಗಾಗಲೇ ನಮ್ಮ ಹೆಣ್ಮಕ್ಳು ತುಂಬ ಶ್ರಮವಹಿಸಿ ಇಲ್ಲಿವರೆಗೆ ಏನು ವೇಗ ಹಿಂದೆ ಇತ್ತು ಅದ್ರ ಡಬಲ್ ವೇಗದಲ್ಲಿ ಮುಂದೆ ಬರ್ತಾ ಇದ್ದಾರೆ. ಅದೊಂದು ಆಶಾದಾಯಕ ಬೆಳವಣಿಗೆ ಕೂಡ. ನೀವು ಮೊನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಅದು ಬಂದಿತ್ತು, ನೀವು ಗಮನಿಸಿರ್ತೀರಾ, ನಮ್ಮ ಕೇಳೋಗರು ಕೂಡ ಗಮನಿಸಿರ್ತಾರೆ. ಬಿಜಾಪುರದಿಂದ ಒಂದು ಮನೆಗಳಲ್ಲಿ ಹೆಣ್ಮಕ್ಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಹೆಣ್ಮಕ್ಳು ಇಲ್ಲಿನ ಒಂದು ಫುಡ್ ಆಹಾರ ಪದಾರ್ಥಗಳನ್ನು ಬೆಂಗಳೂರಿಗೆ ಶಕ್ತಿ ಯೋಜನೆಯಡಿ ಬಸ್ಸಲ್ಲಿ ಬೆಂಗಳೂರಿಗೆ ರಾತ್ರಿ ಹೋಗಿ ಅಲ್ಲಿ ಸಾವಯವ ಸಂತೆಯಲ್ಲಿ ಅದನ್ನು ಮಾರಿ ಅವ್ರ ಬದುಕು ಚೆನ್ನಾಗಿದೆ. 2 ವರ್ಷದಿಂದ ಹೋಗ್ತಿದ್ದಾರಂತವ್ರು, ಅವ್ರ ಬದುಕಲ್ಲಿ ಬದಲಾವಣೆ ಆಗ್ತಿರೋದನ್ನ ಹೇಳ್ತಾ ಇದ್ರು. ನಾನು ಆ ಸಕ್ಸಸ್ ಸ್ಟೋರಿ ನೋಡ್ತಿದ್ದೆ. ಅದೊಂದು ಗ್ಲಿಮ್ಸ್ ಅಷ್ಟೇ, ಅದು ಎಲ್ಲ ಅಂತಲ್ಲ. ಅದೇ ಥರ ಎಲ್ಲ ರಂಗಗಳಲ್ಲೂ ಮಹಿಳೆಯರು ಈಗ ವಿಜ್ಞಾನವನ್ನು ಮೊದಲುಗೊಂಡು ಕ್ರೀಡಾರಂಗವನ್ನು ಮೊದಲುಗೊಂಡು ಎಲ್ಲ ರಂಗಗಳಲ್ಲೂ ಕೂಡ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಒಂದು ಜೆಂಡರ್ ಬಯಾಸ್ ಇರಲಾರ್ದಂಗೆ, ಮತ್ತು ಮನೆಯಲ್ಲೂ ಕೂಡ ಕೆಲಸಗಳ ಮಾಡುವಾಗ ಇದು ಮಗ ಮಾಡುವ ಕೆಲಸ, ಇದು ಮಗಳು ಮಾಡುವ ಕೆಲಸ ಅನ್ನುವ ಭೇದ ಮಾಡಲಾರ್ದಂಗೆ ಕೆಲಸಗಳ ಹಂಚಿಕೆಯನ್ನು ಬಾಲ್ಯದಿಂದ ನಾವು ಮಕ್ಕಳಿಗೆ ಮಾಡಿಕೊಟ್ರೆ, ಈಗ ಮನೇಲಿ 4 ಜನ ಇದ್ದರೆ 4 ಜನನು ಶೇರ್ ಮಾಡ್ತಾರೆ ಅಂತ ಅಂದರೆ ಅವ್ರು ಮುಂದಿನ ದಿನಗಳಲ್ಲಿ ಹಾಗೆ ಇರ್ತಾರೆ, ಮುಂದಿನ ಬದುಕವ್ರದ್ದು ಹಾಗೆ ಇರುತ್ತೆ. ಇಲ್ಲ ಇದು ಹೆಣ್ಮಕ್ಳೇ ಮಾಡ್ತಾರೆ, ಇದು ಅಡುಗೆ ಹೆಣ್ಮಕ್ಳೇ ಮಾಡಬೇಕು, ಹೊರಗಡೆ ಕೆಲಸ ಗಂಡ್ಮಗನೇ ಮಾಡಬೇಕು ಇಂತಂದಾದಾಗ ಅವ್ರ ಬದುಕನ್ನು ಮುಂದಿನ ದಿನಗಳಲ್ಲಿ ಎದುರಿಸುವಾಗ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಸೆನ್ಸಿಟೈಸೇಷನ್ ಈಗ ಆಲ್ಮೋಸ್ಟ್ ಆಗಿದೆ, ಅದು ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗಬೇಕು. ಹಂಗಾದಾಗ ಹೆಣ್ಮಕ್ಳಿಗೊಂದು ನಿರಾಳತೆ ಇರುತ್ತೆ. ಅದರ್ವೈಸ್ ಈಗ ಏನು, ಈಗ ನಮ್ಮ ಮುಂದಿನ ನಮಗಿಂತ ಮೊದಲು ಬಂದ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಮನೆಯಲ್ಲೂ ಅವರೇ ಕೆಲಸ ಮಾಡಬೇಕು, ಹೊರಗಡೆನೂ ಕೆಲಸ ಅವರೇ ಮಾಡಬೇಕು ಅಂತ ಅಂದಾಗ ಖಂಡಿತ ಅವ್ರಿಗೆ ಬರ್ಡನ್ ಆಗುತ್ತೆ. ಆಮೇಲೆ ಅದು ನೋಡೋಕೆ ಕೂಡ ಅಸಮತೋಲನ, ಅಸಹಜ ಅಲ್ವಾ? ಅವರಿಬ್ಬರೂ ಕೆಲಸಕ್ಕೆ ಹೋಗಿ ಒಬ್ಬರು ಬಂದು ಮನೇಲಿ ಮತ್ತೆ ಕೆಲಸ ಮಾಡೋದು, ಒಬ್ಬರು ಬಂದು ಪೇಪರ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಕೂತ್ಕೊಂಡು ಅವರವ್ರಿಗೆ ತಂದು ಬಡಿಸೋದು, ಅದು ಎಷ್ಟು ಅಸಹಜ ಅನಿಸುತ್ತೆ ಅಲ್ವಾ? ಎಲ್ಲರೂ ಪ್ರಕೃತಿ ದೃಷ್ಟಿಯಲ್ಲಿ ಈಗ ನಾವು ನಮ್ಮ ಅನುಕೂಲ ಸಿಂಧುಗಳಿಗೆ ಮಾಡ್ಕೊಂಡು ನಾವು ಇದು ಹೆಣ್ಣು ಇದು ಗಂಡು ಈ ಥರ ನಾವು ತರತಮ ಮಾಡ್ತೀವಿ. ಆದರೆ ನಿಸರ್ಗದಲ್ಲಿ ಹಂಗಿಲ್ಲ, ಎಕ್ಸೆಪ್ಟ್ ಮನುಷ್ಯರು ಬಿಟ್ಟರೆ ಇನ್ನು ಎಲ್ಲ ಜೀವಿಗಳಲ್ಲೂ ಅವ್ರವ್ರು ಅವ್ರವ್ರ ಕೆಲಸ ಮಾಡ್ತಾರೆ, ಮತ್ತು ಅದು ಮೇಲೂ ಅಲ್ಲ ಕೀಡು ಅಲ್ಲ. ಈಗ ನಾನೇನು ಹೆಣ್ಮಕ್ಳು ಮೇಲೂ ಅಥವಾ ಗಂಡಸರು ಆ ಥರ ಅಲ್ಲ, ಅರ್ಥ ಅಲ್ಲ.

0: ನಾವು ನಮ್ಮ ಮನೆ ಕೆಲಸಗಳನ್ನು ಅಥವಾ ನಮ್ಮ ಹೊರಗಿನ ಕೆಲಸಗಳನ್ನ ನಮ್ಮ ಒಳಗೊಳ್ಳುವಿಕೆಯನ್ನು ಸಮವಾಗಿ ಮಾಡಿದಾಗ ಖಂಡಿತ ಒಂದು ಆದರ್ಶ ಸಮಾಜ ಅಂತ ಏನಂತೀವಿ ಅದು ಇದಾಗತ್ತೆ. ಆ ಥರ ಇದ್ದಾಗನೇ ಬದುಕಿಗೆ ಅಥವಾ ದೇಶಕ್ಕೂ ಕೂಡ ಒಳ್ಳೆ ರೀತಿ ಇರ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಇಲಾಖೆಗಳು ಕೆಲಸ ಮಾಡ್ತಿದ್ದಾವೆ, ಸಮಾಜ ಕೂಡ ಅದಕ್ಕೆ ಪೂರಕವಾಗಿ ಸ್ಪಂದಿಸಬೇಕು. ಎರಡೂ ಕಡೆಯಿಂದ ಆದಾಗ ಆ ವೇಗ ಜಾಸ್ತಿ ಆಗತ್ತೆ.
1: ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂತಹ ಸಂದರ್ಭದಲ್ಲಿ ಸಮುದಾಯ ರೇಡಿಯೋ ಗ್ರಾಮೀಣ ಜನರಿಗೆ ಎಷ್ಟು ಉಪಯುಕ್ತ ಮಾಧ್ಯಮ ಎಂದು ನೀವು ಭಾವಿಸುತ್ತೀರಾ ಅದರ ಬಗ್ಗೆ?
0: ಖಂಡಿತ, ನಾನು ನನಗೆ ಹೊರ ಜಗತ್ತಿಂದು ಓದಕ್ಕೆ ಬರಕ್ಕೆ ಮುಂಚೆ ಕಿವಿಗಳಿಂದ ಕೇಳಿದ್ದು ನಾನು ಕೂಡ ರೇಡಿಯೋಯಿಂದ. ನಮ್ಮನೆ ಶುರುವಾಗ್ತಿದ್ದು ನಮ್ಮಪ್ಪ ಬೆಳಗ್ಗೆ ವಾಕಿಂಗ್ ಹೋಗೋಕ್ಕೆ ಮುಂಚೆ ಅವರು ಇನ್ನೂ ಬಂದಿರ್ತಿರ್ಲಿಲ್ಲ, ಆವಾಗಲೇ ರೇಡಿಯೋ ಆನ್ ಮಾಡಿ ಹೋಗ್ತಿದ್ರು. ನಾವು ಅದನ್ನು ಕೇಳಿ ಹೇಳಬೇಕಾಗಿತ್ತು, ಸಿಗ್ನೇಚರ್ ಟ್ಯೂನ್ ಅಂತಾರಲ್ವ, ಅದು ಬರುವಾಗಲೇ ಆನ್ ಮಾಡಿಟ್ಬಿಟ್ಟು ಹೋಗ್ತಿದ್ರು. ಅಲ್ಲಿಂದ 8 ಗಂಟೆವರೆಗೂ ಆಫ್ ಮಾಡ್ತಿರ್ಲಿಲ್ಲ, ಇಂಗ್ಲೀಷ್ ಹಿಂದಿ ವಾರ್ತೆಗಳು ಆಗೋವರೆಗೂ ಮಾಡ್ತಿದ್ರು. ಹಾಗಾಗಿ ನನಗೆ ಗೊತ್ತಿಲ್ಲದಂಗೆ ನಾನು ಹಲವಾರು ವಿಷಯಗಳನ್ನ ಚಿಕ್ಕವಳಿಂದ ತಿಳ್ಕೊಳ್ತಿದ್ದೆ. ಅಲ್ಲಿ ಚಿಂತನೆ ಬರ್ತಾ ಇತ್ತು, ರಂಗಗೀತೆಗಳು ಬರ್ತಾ ಇತ್ತು, ಕವನಗಳು ಓದ್ತಾ ಇದ್ರು, ಪ್ರಾದೇಶಿಕ ಸಮಾಚಾರಗಳು ಬರ್ತಿತ್ತು, ರಾಷ್ಟ್ರೀಯ ವಾರ್ತೆ ಬರ್ತಾ ಇತ್ತು. ಆ 1.5-2 ಗಂಟೆಯಲ್ಲಿ ನಾವು, ನಮಗದು ಗೊತ್ತಿಲ್ಲದ ಸ್ಕೂಲು, ಕಾಣದ ಸ್ಕೂಲ್, ಅದು ಕೇಳುವ ಸ್ಕೂಲು. ಈ ಸ್ಕೂಲಲ್ಲಾದರೆ ನೀವು ಟೀಚರ್ ಹೇಳ್ತಾರೆ, ನಾನು ಕೇಳ್ತೀನಿ. ಬಟ್ ಆಮೇಲೆ ಅದರೊಳಗೆ ಶ್ರೋತೃಗಳ ಅಭಿಪ್ರಾಯಗಳನ್ನು ಕೂಡ ಆಧರಿಸಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ನಾವು ಕೇಳಿದ ಹಾಡು ಹಾಕ್ತಿದ್ರು, ಕೇಳಿದ ಕಾರ್ಯಕ್ರಮಗಳಾಗ್ತಿದ್ರು. ಕೃಷಿ ರಂಗದಲ್ಲಿ ಆಯಾ ಸೀಸನ್ಗೆ ಸಂಬಂಧಪಟ್ಟ ಬೆಳೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಹಾಗಾಗಿ ನನಗೆ ಅದು ಲೈಕ್ ಪಾಠಶಾಲೆನೇ, ರೇಡಿಯೋ ಲೈಕ್ ಪಾಠಶಾಲೆ. ನನಗೆ ಓದಕ್ಕೆ ಬರೋಕ್ಕೆ ಮುಂಚೆ 5 ವರ್ಷ ಆದಾಗ ನಾನು ಅಕ್ಷರ ಕಲ್ತಿದ್ದೆ. 3-4 ವರ್ಷಕ್ಕೆಲ್ಲ ನನಗೆ ಅಕ್ಷರ ಬರ್ತಿತ್ತು. ಆವಾಗ ನಾನು ಅಕ್ಷರ ಸಾಂಗತ್ಯವನ್ನು ತಗೊಂಡಿದ್ದು. ಅದಕ್ಕಿಂತ ಮುಂಚೆ ಇದು ಸಾಂಗತ್ಯ ನಮ್ಮದು, ಬೆಳಗ್ಗೆ ಮತ್ತು ಸಂಜೆ ರೇಡಿಯೋ. ಸಂಜೆ ಕೃಷಿ ರಂಗದಿಂದ ವಾರ್ತೆವರೆಗೆ, ಬೆಳಗ್ಗೆ ಹೇಳದ್ನಲ್ಲ ಸಿಗ್ನೇಚರ್ ಟ್ಯೂನಿಂದ ಇಂಗ್ಲೀಷ್ ಹಿಂದಿ ವಾರ್ತೆವರೆಗೂ. ಅದರಿಂದ ನಂಗೆ ತುಂಬ ನಾಲೆಡ್ಜ್ ಬಂದಿತ್ತು. ಬೇರೆಯವ್ರಿಗಿಂತ ನಾನು ಸ್ವಲ್ಪ ಭಿನ್ನ ಅನ್ನಿಸುವಷ್ಟು ನಾಲೆಡ್ಜ್ ನನಗೆ ಬಂದಿತ್ತು. ಈಗಾದರೂ ಕೂಡ ರೇಡಿಯೋ ಅತ್ಯಂತ ವಿಶ್ವಾಸಾರ್ಹ ಮಾಧ್ಯಮ. ಬೇರೆ ಮಾಧ್ಯಮಗಳ ರೀತಿ ವ್ಯಾಲಿಡೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ರೇಡಿಯೋದಲ್ಲಿ ಬಂದರೆ. ಅದು 100% ಕರೆಕ್ಟ್ ಇರುತ್ತೆ, ಮತ್ತು ಜನರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳನ್ನೇ ಕೊಡ್ತಾರೆ. ವಿಶೇಷವಾಗಿ ಮಕ್ಕಳಿಗೆ, ಮಹಿಳೆಯರಿಗೆ ಕೂಡ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾವತ್ತು ಈಗ ನಾವು ಮಹಿಳಾ ಪ್ರಾಧಾನ್ಯದ ಬಗ್ಗೆ ಈಗ ಮಾತಾಡ್ತಿದ್ದೀವಿ, ಆವಾಗ ಬರ್ತಿತ್ತು ಮಹಿಳಾ ಧ್ವನಿ, ಯುವರಂಗ. ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಗೆ ಅವರು ಬೇರೆ ಪ್ರೋಗ್ರಾಮ್ ಮಾಡ್ತಿದ್ರು. ನೇಚರಿಗೆ ಸಂಬಂಧಪಟ್ಟಂಗೆ ಅರಣ್ಯ ಇಲಾಖೆ ಜೊತೆ ಸಹಯೋಗದಿಂದ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಹಾಗಾಗಿ ನಾವೆಲ್ಲ ಅವುಗಳನ್ನ ಪಾಠದ ರೀತಿನೇ ತಗೊಂಡಿದ್ದೀವಿ. ಇವತ್ತಿಗೂ ಕೂಡ ಅವು ನನ್ನೊಳಗಡೆ ಇದ್ದಾವೆ. ಆವತ್ತಿನ ಹಾಡುಗಳು, ಒಂದು ವಿಷಯಗಳು, ಅವೆಲ್ಲವೂ ಕೂಡ ಈಗ ಆಹಾರ ಸರಪಡಿನ ನಾವು ರೇಡಿಯೋನಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ವಿ ನಮ್ಮ ಸ್ಕೂಲಲ್ಲಿ ಓದಿದ್ದಕ್ಕಿಂತ. ಒಂದು ಅರಣ್ಯ ಇಲಾಖೆ ಸಹಯೋಗದ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ರು, ಅದರಲ್ಲಿ ಆಹಾರ ಸರಪಡಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಅವರು ಒಂದು ರೂಪಕದಲ್ಲಿ ನಮಗೆ ಕೇಳಿದ್ರು ಅಂದರೆ, ನಾವು ಅದನ್ನ ಎಷ್ಟು ನಿಜ ಅಲ್ವಾ, ಹೌದಲ್ವಾ, ನಾವು ಅದಕ್ಕೆ ಪೂರಕವಾಗಿ ನಡ್ಕೋಬೇಕು ಅನ್ನುವ ಸೆನ್ಸಿಟೈಸೇಷನ್ ಅವರು ಆವಾಗ ಮಾಡಿದ್ರು. ಹಾಗಾಗಿ ರೇಡಿಯೋ ಇವತ್ತಿಗೂ ಕೂಡ ಅದರದ್ದು ಮಹತ್ವ ಮತ್ತು ಮಾನ್ಯತೆ ಇದೇ ಇದೆ. ಮತ್ತು ಹೇಳಿದ್ನಲ್ಲ ವಿಶ್ವಾಸಾರ್ಹತೆಗೆ ಅದು ಮತ್ತೊಂದು ಹೆಸರು, ಅದನ್ನು ಯಾರೂ ಕ್ವಶನ್ ಮಾಡಲ್ಲ. ಹಂಗಾಗಿ ಅದಕ್ಕೆ ಸೆನ್ಸಾರ್ ಅವಶ್ಯಕತೆನೇ ಬರೋದಿಲ್ಲ. ಮತ್ತು ಎಲ್ಲರೂ ಕೂಡ 100 ಸತಿ ಯೋಚನೆ ಮಾಡಿ ತೂಕ ಮಾಡಿನೇ ನಿಮ್ಮ ಶ್ರೋತೃಗಳಿಗೆ ಕೊಡ್ತೀರ. ಹಾಗಾಗಿ ಗ್ರಾಮೀಣ ಪ್ರದೇಶಕ್ಕಾಯಿತು, ನಗರ ಪ್ರದೇಶಗಳಲ್ಲೂ ಕೂಡ ರೇಡಿಯೋ ಕೇಳೋದು ಒಂದು ಅತ್ಯುತ್ತಮವಾದ ಭಾಗ ಆಗಬೇಕು ಜನರಿಗೆ. ಮತ್ತು ಅದು ಕೇಳ್ತಾ ನಾವು ಬೇರೆನೂ ಮಾಡಬಹುದು, ಕೆಲಸ ಮಾಡಬಹುದು. ಅದನ್ನ ಮಾಡ್ತಾನೆ ನಾವು ಇನ್ನೊಂದ್ರ ಜೊತೆಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೋ ನಾವು ಕೇಳ್ಬೋದು. ಅದನ್ನ ಹಿಂಗೆ ಹಿಡ್ಕೊಂಡೇ ಓಡಾಡಬೇಕು ಅನ್ನೋ ಅಂತ ಇಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿರತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ಕೋಬಹುದು. ಹಂಗಾಗಿ ರೇಡಿಯೋ ನನ್ನ ಪ್ರಕಾರ ಎಲ್ರಿಗೂ ಒಂದು ಜ್ಞಾನಾರ್ಜನೆ, ವಯೋಭೇದ ಲಿಂಗಭೇದ ಇರಲಾರ್ದಂಗೆ ಆ ಸಂಸ್ಕೃತಿ ಇರಬೇಕು, ರೇಡಿಯೋ ಸಂಸ್ಕೃತಿ ಮುಂದುವರಿಬೇಕು ಅಂತ ನನ್ನ ಆಶಯ.
1: ಆರೋಗ್ಯ, ಶಿಕ್ಷಣ, ಕೃಷಿ ಮತ್ತು ಮಹಿಳಾ ಸಬಲೀಕರಣ ವಿಷಯಗಳಲ್ಲಿ ರೇಡಿಯೋ ಯಾವ ರೀತಿ ಬದಲಾವಣೆ ತರಬಹುದು?
0: ಖಂಡಿತ ಹೇಳದ್ನಲ್ಲ, ಅದು ಯಾವಾಗೂ ಮಾಡ್ತಾ ಬಂದಿದೆ ರೀ ಕಳೆದ 50 ವರ್ಷಕ್ಕಿಂತ ಹೆಚ್ಚಿನ. ಇದರಿಂದ ಹೇಳದ್ನಲ್ಲ, ಕೃಷಿ ರಂಗ ಅಂದಾಗ ಕೃಷಿ ರಂಗದ ಬಗ್ಗೆನೇ ಮಾತಾಡ್ತಾರೆ, ರಂಗಗೀತೆಗಳು ಅಂದರೆ ಹಂಗೆ ಮಾತಾಡ್ತಾರೆ, ಮತ್ತು ಮಹಿಳಾ ಆರೋಗ್ಯ ಸಮಸ್ಯೆಗಳು ಅಥವಾ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಸೀರೀಸ್ ಆಫ್ ಕಾರ್ಯಕ್ರಮಗಳನ್ನ ಎಲ್ಲ ಇವುಗಳು ಮಾಡ್ತಿದ್ದಾರೆ. ಅದು ಇವತ್ತಿಗೂ ಕೂಡ ಅನುಚಾನವಾಗಿ ನಡ್ಕೊಂಡು ಬಂದಿದೆ, ಯಾರು ಕೂಡ ವಿಮುಖರಾಗಿಲ್ಲ. ಅವರಿಗೆ ಸಂಬಂಧಪಟ್ಟಂಗೆ ಒಂದು ತಯಾರಿ, ಒಂದು ಅಧಿಕೃತವಾಗಿ ಮತ್ತು ಸಕ್ಸಸ್ ಸ್ಟೋರಿಗಳ ಮೂಲಕ ಪ್ರಾಯೋಗಿಕವಾಗಿ ಪ್ರಾತ್ಯಕ್ಷಿಕಗಳ ಮೂಲಕ ಹೇಳೋದ್ರಿಂದ ಶ್ರೋತೃಗಳಿಗೆ ಅದ್ರದ್ದು ಇಂಪ್ಯಾಕ್ಟ್ ಚೆನ್ನಾಗಾಗುತ್ತೆ. ಕತೆಗಳಲ್ಲ ಇಲ್ಲಿ ಬರೋದು.

0: ಎಲ್ಲಾನು ಕೂಡ ನೈಜವಾದ ವ್ಯಕ್ತಿ ಚಿತ್ರಗಳು ಅಥವಾ ನೈಜವಾದ ಘಟನೆಗಳನ್ನ ಆಧರಿಸಿನೇ ನೀವು ಮಾಡಿರ್ತೀರ ರೇಡಿಯೋನಲ್ಲಿ ಕಾರ್ಯಕ್ರಮಗಳನ್ನ. ಹಂಗಾಗಿ ಅವರು ವಿಶ್ವಾಸಾರ್ಹತೆಯಿಂದ ಇರ್ತವೆ ಮತ್ತು ಜನರ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡ್ತವೆ. ಅದು ಮುಂದಿನ ದಿನಗಳಲ್ಲೂ ಕೂಡ ಆಗಬೇಕು ಅನ್ನೋದು ನನ್ನ ಒಂದು ಬಯಕೆ.
1: ರೇಡಿಯೋ ಬಗ್ಗೆ ತಾವು ಹೇಳುವಾಗ ಗಾಯನ ಬಗ್ಗೆನೂ ತಾವು ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಕಡೆಯಿಂದ ತಮ್ಮ ಫೇವ್ರೇಟ್ ಗೀತೆ.
0: ಸಿದ್ದಯ್ಯ ಪುರಾಣಿಕರದ್ದು ಒಂದು ಕವನ ಇದೆ, ಅವರು ಕೂಡ ನಮ್ಮನ್ನ ಆಡಳಿತ ಸೇವೆಯಲ್ಲಿದ್ದರು ಮತ್ತು ತುಂಬ ಈ ಕಡೆಯ ಮಹತ್ವದ ಲೇಖಕರು, ಕನ್ನಡದ ಒಂದು ಮಹತ್ವದ ಲೇಖಕರು ಅವರು. ಅವರದ್ದೊಂದು ರಚನೆ

0: ಕಾರ್ಯಕ್ರಮದಲ್ಲಿ ಈ ಒಂದು ಹಾಡಿನ ಮುಖಾಂತರ ತಾವು ಒಂದು ಒಳ್ಳೆ ಸಂದೇಶ ಜಗವೇ ಕೂಡಲ ಸಂಗಮ ಅಂತ. ಅಂತ ಸಂದರ್ಭದಲ್ಲಿ ನಮ್ಮ ಸಮುದಾಯ ರೇಡಿಯೋ ಮೂಲಕ ಬೆಳಗಾವಿ ವಿಭಾಗದ ಜನತೆಗೆ ನೀವು ನೀಡಲು ಬಯಸುವ ಅಂತಿಮ ಸಂದೇಶ ಮೇಡಮ್?
1: ಎಲ್ಲ ಜನರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತೆ ನಾವು ಇಲ್ಲಿ ಬಂದಿರೋದೇ ಒಂದು, ಇದೊಂದು ಬೆಳಗಾವಿ ವಿಭಾಗ ಅಂದ್ರೆ ಒಂದು ಪುಟ್ಟ ಭಾರತದ ತರ ಇದೆ. ಒಂದೊಂದು ಜಿಲ್ಲೆಗೂ ಅದರದ್ದೇ ಆದ ಒಂದು ಗ್ರಾಮರ್ ವ್ಯಾಕರಣ ಇದೆ, ಸಾಂಸ್ಕೃತಿಕ ಪರಂಪರೆ ಇದೆ, ಒಂದು ಇದ್ದಂಗೆ ಒಂದಿಲ್ಲ ಭಾಷಾ ಪರಂಪರೆ. ಹಿಂಗೆ ವಿವಿಧತೆಯಲ್ಲಿ ಏಕತೆ ಅಂತ ನಾವು ಏನಂತೀವಿ ಅದೆಲ್ಲ ಕೂಡ ನಮ್ಮ ವಿಭಾಗದಲ್ಲಿ ಇದೆ. ಎಲ್ಲರೂ ಕೂಡ ಈಗ ನಾನೇನು ಹೇಳಿದ್ದೀನಲ್ಲ ಎಲ್ಲನೂ ಈಗ ನಾನೇನು ದೊಡ್ಡ ದಾರ್ಶನಿಕಳಲ್ಲ ಅಥವಾ ದೊಡ್ಡ ಇವಳು ಅಲ್ಲ ನನ್ನ ಸಂದೇಶ ಕೊಡೋವಷ್ಟು, ಬಟ್ ನಮ್ಮ ಇದೊಂದು ಅದೃಷ್ಟ ಅಥವಾ ಒಂದು ಬ್ಲೆಸ್ಡ್ ಅಂತ ನಾವು ಅಂದ್ಕೊಂಡ್ರೆ ಇಲ್ಲಿರೋದು. ಯಾಕೆಂದರೆ ಬೇರೆ ಪ್ರಾಪಂಚಿಕ ಜಗತ್ತು ಅಥವಾ ಬೇರೆ ಭೌಗೋಳಿಕ ಇದರೊಳಗಡೆ ಎಷ್ಟೊಂದು ಹವಾಮಾನದಲ್ಲೇ ಎಷ್ಟೊಂದು ವ್ಯತ್ಯಾಸ ಇರುವಂಥದ್ದು, ಎಷ್ಟು ಅನಾನುಕೂಲತೆಗಳು ಇರುವಂತಹ ಪ್ರದೇಶಗಳು ನಮ್ಮ ರಾಜ್ಯದಲ್ಲೂ ಇದ್ದಾವೆ, ಜಗತ್ತಲ್ಲೂ ಇದ್ದಾವೆ, ಬೇರೆ ಕಡೆಯೂ ಇದೆ. ಇಲ್ಲಿ ನಾವು ನಿಸರ್ಗದಿಂದ ತುಂಬ ಬ್ಲೆಸ್ಡ್ ಆಗಿದ್ದೀವಿ, ತುಂಬ ಪಡ್ಕೊಂಡಿದ್ದೀವಿ. ಪಶ್ಚಿಮ ಘಟ್ಟಗಳನ್ನು ಹೊಂದಿದ್ದೀವಿ, ತುಂಬ ಅಸಂಖ್ಯಾತ ಜೀವ ವೈವಿಧ್ಯತೆ ಇದೆ, ಮತ್ತು ಕೃಷಿಗೆ ಪೂರಕವಾದ ವಾತಾವರಣ ಇದೆ. ಮತ್ತು ನಾವು ಏನು ಮಾಡ್ತೀವಿ ಅನ್ನೋದಕ್ಕೆ ಒಂದು ಜಿಯಾಗ್ರಫಿಕಲ್ ಇದು ಕೂಡ ಇರಬೇಕು. ಎಲ್ರಿಗೂ ಇಂತಹ ಒಂದು ಅವಕಾಶ ಇರೋದಿಲ್ಲ. ನಾವಿಲ್ಲಿ ಹುಟ್ಟಿರೋದೇ ಒಂದು ಭಾಗ್ಯ ಅಂತ ನಾವು ಅಂದ್ಕೋಬೇಕು. ಮತ್ತು ನಮ್ಮ ವಿಭಾಗವನ್ನು ಅವ್ರವ್ರ ಊರಿಂದ ಅವರು ಮುಂದಕ್ಕೆ ತಂದರೆ ಖಂಡಿತ ಅವರು ಕೊಡಬಹುದಾದ ಒಂದು ಸಣ್ಣ ಕಾಣಿಕೆ ಅದನ್ನೇ. ಅವರ ಬದುಕು ಚಂದ ಆದರೆ ಸಮಾಜಕ್ಕೂ ಚಂದ ಅನಿಸುತ್ತೆ, ಊರಿಗೂ ಚಂದ ಅನಿಸುತ್ತೆ, ಜಿಲ್ಲೆಗಳು ತಾಲೂಕು ವಿಭಾಗ ಎಲ್ಲ ಕೂಡ ಒಳ್ಳೆಯದಾಗುತ್ತೆ. ನಾನು ಅನ್ಸೋದು ಬ್ಲೆಸ್ಡ್ ಅಂತ ಅಂದ್ಕೋಬೇಕು ಈ ವಿಭಾಗದಲ್ಲಿ ಇರೋರೆಲ್ಲರೂ ಕೂಡ. ಯಾಕೆ ಅಂದರೆ ನೀವು ತುಂಬ ನೋಡಿ ಎಷ್ಟು ಕಡೆ ಬೇರೆ ಬೇರೆ ಜಗತ್ತಿನ ಮೂಲೆಗಳ ನಮ್ಮಲ್ಲೇ ಈಗ ಗುಲ್ಬರ್ಗದವ್ರನ್ನ ಈಗ ಇಲ್ಲಿ ನೋಡಿದ್ರೆ ಹೆಂಗನ್ಸುತ್ತೆ ಹೇಳಿ ಅಲ್ವಾ? ಈಗ ಇದೇ ಈಗ ಮಾರ್ಚಲ್ಲಿ ನಮ್ಮ ವೆದರ್ ಹೆಂಗಿರುತ್ತೆ, ಅಲ್ಲಿ ವೆದರ್ ಹೆಂಗಿರುತ್ತೆ, ಮತ್ತು ಇಲ್ಲಿ ನಿಸರ್ಗ ಸಂಪತ್ತು ಹೆಂಗಿರುತ್ತೆ, ಅಲ್ಲಿ ಹೆಂಗಿರುತ್ತೆ. ಹಾಗಾಗಿ ನಾವಿಲ್ಲಿ ಹುಟ್ಟಿರೋದೇ ಬ್ಲೆಸ್ಡ್ ಅಂತ ತಿಳ್ಕೊಂಡು ನಮ್ಮ ನಮ್ಮ ಒಂದು ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರೆ ಖಂಡಿತ ಒಂದು ನಮ್ಮ ಜನ್ಮ ತಾಳಿದ ಭೂಮಿಗೆ ನೀಡಬಹುದಾದ ಒಂದು ದೊಡ್ಡ ಕೊಡುಗೆ. ನಾವೆಲ್ಲರೂ ಕೂಡ ಆ ರೀತಿ ಕೆಲಸ ಮಾಡೋಣ. ಖಂಡಿತ ನಮ್ಮಿಂದ ನಿಸರ್ಗಕ್ಕೆ ಒಳಿತಾಗುತ್ತೋ ಇಲ್ವೋ, ಕೆಟ್ಟದ್ದಾಗಲಾರ್ದಂಗೆ ನೋಡಿಕೊಳ್ಳುವಂತಹ ಒಂದು ಜಾಗೃತಿ ನಮ್ಮಲ್ಲಿ ಇರಲಿ ಅನ್ನೋದು ನನ್ನ ಒಂದು ಕೋರಿಕೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಮ್ಮ
1: ನಿಮಗೂ ಕೂಡ ತುಂಬ ಧನ್ಯವಾದಗಳು. ನನಗೆ ನನ್ನನ್ನು ನಾನು ಹಿಂದಕ್ಕೆ ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿ ಈ ಥರದ್ದೊಂದು ಆಗಬೇಕು ಯಾವಾಗ, ಅವತ್ತಿಂದ ಅವತ್ತು ತಿರುಗಿ ನೋಡ್ತಾ ಇರ್ತೀವಿ ನಾವು. ಈಗ ಒಂದೇ ಸ್ಟ್ರೆಚ್ಚಲ್ಲಿ ಇಷ್ಟನ್ನು ತಿರುಗಿ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ನನಗೂ ಕೂಡ ಇನ್ನು ನೆಕ್ಸ್ಟ್ಗೂ ಇದು ಒಂದು ಇದು ಆಗುತ್ತೆ, ಏನು ಇಂಪ್ರೋವೈಸೇಷನ್ ಆಗೋಕ್ಕೆ ಇದು ಒಂದು ಸಾಧನ ಆಗುತ್ತೆ. ಆ ನಿಟ್ಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಆಶಿಸ್ತಾ ನಿಮಗೆ ಅವಕಾಶ ನೀಡಿದ್ದಕ್ಕೆ ವೇಣುಧ್ವನಿಯಾಗೆ ಎಲ್ಲ ಟೀಮ್ನ ಎಲ್ಲ ಮೆಂಬರ್ಗೆ ಇದನ್ನು ಆಯೋಜನೆ ಮಾಡಿದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.
0: ಧನ್ಯವಾದ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬೆಳಗಾವಿ ವಿಭಾಗ ಪ್ರಾದೇಶಿಕ ಆಯುಕ್ತರಾದ IAS ಶ್ರೀಮತಿ ಜಾನಕಿ KM ಅವರು, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಶ್ರೀಮತಿ ಜಾನಕಿ KM IAS ಅವರು. ಇವರನ್ನ ಸಂದರ್ಶಿಸಿದವರು ಮಂಜುನಾಥ್ ಪೈ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ಏನು ತುನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ನಿಮ್ಮೊಂದಿಗೆ ನಾವು ಶುಭ ಶುಭ ಶುಭ ಸೋಮವಾರದ ಸ್ಪೆಷಲ್ ಕಾರ್ಯಕ್ರಮ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಇವತ್ತಿನ ವಿಶೇಷತೆ, ಈ ವರ್ಷದ 10ನೇ ತಿಂಗಳಿನ 5ನೇ ದಿನ 5ನೇ ಅಕ್ಟೋಬರ್ 2023 ಶುಭ ಸೋಮವಾರದ ಚಿತ್ರಮಂದಿರದ ಈ ವಿಶೇಷತೆ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ, ಇದರ ಅರ್ಥ ರಿಕ್ವೆಸ್ಟ್ ಇರುವುದಿಲ್ಲ. ಉತ್ತಮ ಗೀತೆಗಳನ್ನು ಲೈನಪ್ ಮಾಡಿ ನಾನು ಇಟ್ಟಿದ್ದೇನೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು. ಸೊ ಆತ್ಮೀಯರೇ, ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ, ಸೊ ಕೇಳಿ ಎಂಜಾಯ್ ಮಾಡಿ. ಅನುರಾಗ ಅರಳಿತು ಅಣ್ಣವರ ಧ್ವನಿಯಲ್ಲಿ ಶ್ರೀಕಂಠ, ಕೇಳಿ ಮಜಾ ಮಾಡಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಏನದು ಏನು ನಾನಿ ಮಂಜುರ್ ಎಫ್ ಎಂ ಕೆ ಎಲ್ ಇ ಕನಸು ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ ಕನ್ನಡ ಚಿತ್ರರಂಗದ ಚಿತ್ರಮಂದಿರ ಗೀತೆಗಳು, ಅಂದರೆ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ, ಒಂದು ಹಳೆ ಕನ್ನಡ ಸಿನಿಮಾದು ಭಕ್ತಿಗೀತೆ, ಒಂದು ಹೊಸ ಕನ್ನಡ ಸಿನಿಮಾದು ಭಕ್ತಿಗೀತೆ. ರಾಮ್ ಸೀತಾರಾಮ್ ಕೇಳಿದ್ರಲ್ಲ, ರಾಮ್ ಸೀತಾರಾಮ್ ಹಾಡ ಹೇಳ್ಕೊತ ನಾಮ ಜಪ ಮಾಡಿದ್ರಿ ವಿಜಯಲಕ್ಷ್ಮಿಯವರು ಹಾಗೂ ರೇಣುಕಾ ಅವರು ಕರೆ ಮಾಡಿದರು. ವೀಣಾ ಅವರ ಜನ್ಮದಿನ ಇವತ್ತು, ಹಾಗೆ ಶುಭಡೌಲಿಯವರ ಜನ್ಮದಿನ ಇತ್ತು ಗೊತ್ತಲ್ವಾ, ಶನಿವಾರ. ಸೊ ಅವರು ಪ್ರೀತಿಯಿಂದ ಇವರಿಬ್ಬರಿಗೂ ವಿಶ್ ಮಾಡ್ತಾ ಪ್ರೀತಿಯಿಂದ ನೂರಾರು ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿದ್ದಾರೆ ನಮ್ಮ ವಿಜಯಲಕ್ಷ್ಮಿಯವರು ಆ್ಯಂಡ್ ರೇಣುಕಾ ಅವರು. ಯಾರಿಗೆ? ವೀಣಾ ಹಾಗೂ ಶೋಭಾಡೌಲಿ ಅವರಿಗೆ. ವೀಣಾ ಅವ್ರದ್ದು ಇವತ್ತಿದೆ. ವೀಣಾ ಅವರೇ, ನಿಮ್ಮ ಮನಸ್ಸಿನಲ್ಲಿ ನೆಮ್ಮದಿ, ಶರೀರದಲ್ಲಿ ಆರೋಗ್ಯ ಸದಾ ಇರಲಿ. ಇನ್ನು ಬರೋ ದಿನಗಳಲ್ಲಿ ಮನಸ್ಸಿನಲ್ಲಿ ನೆಮ್ಮದಿ ಇರೋವನೇ ನಿಜವಾದ ಶ್ರೀಮಂತ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆ ತಾಯಿ ಶಾರದೆ. ಈ ಗೀತೆಯೊಂದಿಗೆ ಮುಂದೆ ಹೋಗುತ್ತಾ ಇದೆ ಬೆಟ್ಟದ ಹೂವು ಚಿತ್ರದು. ಇದಾದ ತಕ್ಷಣ ವಜ್ರಕಾಯ ಆಂಜನೇಯ ಹನುಮಾನ್ ಚಿತ್ರದು. ಈಗ ಜಸ್ಟ್ ಪ್ರಸಾರವಾಗಿರೋ ಗೀತೆ ರಾಮ್ ಸೀತಾರಾಮ್. ಈ ಹಾಡು ಆದಿಪುರುಷ ಚಿತ್ರದ್ದು. ಆತ್ಮೀಯರೇ, ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳ್ತೀರಾ ಈ ಭಕ್ತಿಯ ಕಾರ್ಯಕ್ರಮ ಚಿತ್ರಮಂದಿರ. ವಿಶೇಷತೆ ಆಫ್ ದಿಸ್ ಕಾರ್ಯಕ್ರಮ, ನಮ್ಮ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ದೇವರ ಗೀತೆಗಳಿಗೆ ಏಕೈಕ ಕಾರ್ಯಕ್ರಮ ಇದು. ಸಾಮಾನ್ಯವಾಗಿ ನೀವು ಭಾಗವಹಿಸ್ತೀರಾ, ಆದರೆ ನಾನು ಹೇಳ್ತೇನಲ್ಲ, ತಿಂಗಳಲ್ಲಿ ಒಂದು ಎರಡು ಸಲ ಚಿತ್ರಮಂದಿರ ಫ್ರಮ್ ಮೈ ಸೈಡ್. ಎಸ್. ಸೊ ನಾನು ಸಂಗ್ರಹಿಸಿ ಇಟ್ಟಿರುವ ಗೀತೆಗಳನ್ನು ನೀವು ಆರಾಮ್ಸೆ ಕೇಳಿ. ಅದರಲ್ಲಿ ಇವತ್ತಿನ ವಿಶೇಷತೆ ಹೇಳಿದ್ನಲ್ಲ, ಕನ್ನಡ ಸಿನಿಮಾದು ಆಧ್ಯಾತ್ಮ ಗೀತೆಗಳು, ಒಂದು ಹಳೆ ಒಂದು ಹೊಸ. ಈಗ ಹಳೆ ಚಿತ್ರ ನಮ್ಮ ಬೆಟ್ಟದ ಹೂವು, ಆ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಏನು ಧ್ವನಿ? ಏನು ನಾಡಿ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ.

ನಮ್ಮ ವೇಣು ಧ್ವನಿಯ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಕಾರ್ಯಕ್ರಮದ ಇವತ್ತಿನ ದಿನ ವೀಣಾ ಅವರು ಹಾಗೂ ನಮ್ಮ ಶೋಭಾ ಅವರು. ಶೋಭಾ ಅವ್ರದ್ದು ಶನಿವಾರ, ವೀಣಾ ಅವ್ರದ್ದು ಈ ಶುಭ ಏನ್ರಿ, ಇವತ್ತು ಸೋಮವಾರ, ಜನ್ಮದಿನ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ಕರೆ ಮಾಡಿದರು. ಅವರಿಗೆ ಏನಾದರೂ ಗೀತೆ ಪ್ರಸಾರ ಮಾಡಿ ವಿಶ್ ಮಾಡಿಬಿಡಿ ಅಂತ ವಿಜಯಲಕ್ಷ್ಮಿ ಅವರು, ಹಾಗೆ ರೇಣುಕಾ ಅವರು ಕೂಡ. ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರಮಂದಿರ. ಈ ಚಿತ್ರಮಂದಿರದ ವಿಶೇಷತೆ, ತಿಂಗಳಲ್ಲಿ ಒಮ್ಮೆ ಆರು ಎರಡು ಬಾರಿ ನಾನು ನನ್ನ ಕಡೆಯಿಂದ ತೊಗೊಂಡು ಬರುತ್ತೇನೆ, ಅದೇ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ರಿಕ್ವೆಸ್ಟ್ ಇರುವುದಿಲ್ಲ ನನ್ನ ಕಡೆಯಿಂದ. ಇದು ಸೊ ಹನುಮಾನ್ ಚಿತ್ರದ ಗೀತೆ ವಜ್ರಕಾಯ ಆಂಜನೇಯ ಗೀತೆ ಬರ್ತಾ ಇದೆ ಆತ್ಮೀಯರೇ. ವಾಟ್ಸಪ್ ಮೆಸೇಜ್ ಏನು ಹೇಳುತ್ತೆ ನೋಡೋಣ. ಗುಡ್ ಮಾರ್ನಿಂಗ್ ಮಂಜುನಾಥ್ ಸರ್, ಸಾಂಗ್ ಸೂಪರ್ ಅಂತ ನಮ್ಮ ಪ್ರೀತಿಯ ಚಿತ್ರ ರಾಕೇಶ್ ಅವರು ತಿಳಿಸ್ತಾ ಇದ್ದಾರೆ. ವಿನೋದ್ ಅವರು, ಮಂಜುಣ್ಣ ಇವತ್ತು ವಿಶೇಷ ಏನ್ರಿಪ್ಪ, ಇವತ್ತಿನ ವಿಶೇಷತೆ ಚಿತ್ರಮಂದಿರ ನನ್ನ ಕಡೆಯಿಂದ ಅಂದರೆ ನಾನು ಸಂಗ್ರಹಿಸಿ ಇಟ್ಟಿರುವ ಗೀತೆಗಳನ್ನು ಕೇಳೋದು, ಎಂಜಾಯ್ ಮಾಡೋದು, ಇದೇ ವಿಶೇಷತೆ. ವಿನೋದ್ ಅವರೇ, ಪೂಜಾ ಅವರು ಮೆಸೇಜನ್ನು ಮಾಡಿದರೆ, ಸರ್ ಚಿತ್ರಮಂದಿರದಲ್ಲಿಯೂ ಹಲೆ ಹೊಸ ಕಾಂಬಿನೇಷನ್ ಹುಡುಕಾಡಿದ್ರಿ ನೋಡ್ರಿ ನೀವು, ನಿಜವಾಗ್ಲೂ ಸೂಪರ್. ಇಲ್ಲ, ಮಜಾ ಬರುತ್ತೆ. ಈಗ ಹನುಮಾನ್ ಅನ್ನೋದು ಒಂದು ತೆಲುಗು ಚಿತ್ರ, ಆದರೆ ಕನ್ನಡದಲ್ಲಿಯೂ ಡಬ್ಬಿಂಗ್ ಆಗಿ ಕನ್ನಡದ ಹಾಡುಗಳು ಇದೆ, ಅದರಾಗಿಂದ ಹುಡುಕಾಡಿದ್ದೀನಿ ನಾನು. ಆಮೇಲೆ ಅಲ್ಲೇ ತಲೆಯಾಗಿ ಬಂತು, ನೀನು ನೋಡೋ ನಡ್ರಿ ಚಿತ್ರಮಂದಿರನೂ ಹಳೆ ಹೊಸದು ಮಾಡಿ ನೋಡೋನು ಅಂತ. ಸೊ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ಒಂದು ಹಳೆ ಒಂದು ಹೊಸ ಬರ್ತಾ ಇರುತ್ತೆ ಇವತ್ತಿನ ಈ ಶುಭ ಸೋಮವಾರ. ವರ್ಷದ 10ನೇ ತಿಂಗಳಿನ 5ನೇ ದಿನ, 5ನೇ ಅಕ್ಟೋಬರ್ 2026ರ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್. ತಮ್ಮ ಮನಸ್ಸಿನಲ್ಲಿ ನೀವು ನಂಬೋ ದೇವರಿನ ನಾಮ ಜಪಿಸುತ್ತಾ ಕೆಲಸ ಮಾಡಿ ಆತ್ಮೀಯರೇ. ಆದರೆ ಎಲ್ಲ ಕೆಲಸ ಬಿಟ್ಟು ನಾಮ ಜಪ ಮಾಡಲಿಕ್ಕೆ ಹೋಗಬೇಡಿ. ನಾನು ನೋಡೇನೆ ವೈಯಕ್ತಿಕ ಜೀವನದಲ್ಲಿ ಕೆಲಸವನ್ನು ಭಕ್ತಿಯಿಂದ ಮಾಡೋದಿಲ್ಲ, ಆದರೆ ಕೆಲಸ ಬಿಟ್ಟು ಭಕ್ತಿ ಮಾಡ್ತಾರೆ. ನೀಟಾಗಿ ಕೇಳ್ಕೊಡ್ರಿ, ಕೆಲಸವನ್ನು ಭಕ್ತಿಯಿಂದ ಮಾಡೋದಿಲ್ಲ, ಭಕ್ತಿ ಮಾತ್ರ ಭಕ್ತಿಯಿಂದ ಮಾಡ್ತಾರೆ. ಹಂಗಿರಬಾರ್ದ್ರಿ ಆತ್ಮೀಯ ಸ್ನೇಹಿತರೆ. ಸೊ ನೆನಪಿರಲಿ, ಕಾರ್ಯಕ್ರಮದಲ್ಲಿ ನೀವು ಮಾಡೋ ಕೆಲಸ ಭಕ್ತಿಯಿಂದ ಮಾಡಿದರೆ ಅದೇ ನಿಮಗೆ ದೇವರು. ಯಾರು ಹೇಳಿದ್ರದು? ಕಾಯಕವೇ ಕೈಲಾಸ. ಎಸ್. ಸೊ ಸ್ನೇಹಿತರೆ, ಭಕ್ತಿನೂ ಮಾಡಿ, ಕೆಲಸ ಭಕ್ತಿಯಿಂದ ಮಾಡಿ. ಜಸ್ಟ್ ನಿಮ್ಮ ತಲೆಯಾಗ ಮನಸ್ಸಿನಲ್ಲಿ ಯಾರ ಬಗ್ಗೆ ವಿಚಾರ ಮಾಡ್ತಿರ್ತಿರೋ, ಇವ್ರ ಬಗ್ಗೆ ವಿಚಾರ ಮಾಡ್ತಿರ್ತಿರೋ, ಸ್ವಲ್ಪ ನಿಮ್ಮ ಇಷ್ಟದ ದೇವರನ್ನ ವಿಚಾರ ಮಾಡ್ತಾ ಆರಾಮ್ಸೆ ಕಾಲವನ್ನು ಕಳೀರಿ. ಯಾರನ್ನ ಕೇಳಿ ಮಜಾ ಮಾಡಿ.

नित्यधर्मरताय च भजतां कल्पवृक्षाय नमतां कामधेनवे।

ಆಲ್ ರೈಟ್ ಆತ್ಮೀಯರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಅದ್ಭುತವಾಗಿದೆ. ಫೇವರೇಟ್ ಗೀತೆ ರಾಜಶ್ರೀ ಅವರ ಜೈ ಶ್ರೀರಾಮ್, ಜೈ ಜಿನೇಂದ್ರ. ನಿಮಗೂ ನಿಮ್ಮ ಫೇವರೇಟ್ ಗೀತೆ ಅಲ್ವಾ ಕೇಳು ಮಹಾದೇವ? ಎಸ್. ಶುಭ ಅವರ ಜನ್ಮದಿನದ ಒಂದು ವಿಶ್ ಮಾಡಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದರು ವಿನಾಯಕ್ ಅವರು. ಅದರಾಗೇನು ಧನ್ಯವಾದ ಇದೆ, ನಮ್ಮ ಶೋಭಾ ಅವರು ಜನ್ಮದಿನ ಅಷ್ಟೇ ಅಲ್ಲ, ಯಾವತ್ತು ಯಾವತ್ತು ಖುಷಿಯಿಂದ ನೆಮ್ಮದಿಯಿಂದ, ಏಕೆಂದರೆ ಅವರು ನಂಬಿರೋ ರಾಯರು ಅವರಲ್ಲಿಯೇ ಇದ್ದಾರೆ, ಅವರು ನಂಬಿರೋ ಯಲ್ಲಮ್ಮ ದೇವಿ ಅವರೊಳಗೆ ಇದ್ದಾರೆ, ಅವರ ದೇಹನೇ ದೇವಾಲಯ ಆಗಿದೆ. ಅಂಥ ಸಂದರ್ಭದಲ್ಲಿ ಪ್ರತಿ ಕ್ಷಣ ಅವರ ಜನ್ಮದಿನದ ಆ ದಿನದೊಂದು ಏನು ಸಂತೋಷವಿರುತ್ತೆ ಅಷ್ಟೇ ಸಂತೋಷ ಇರುತ್ತೆ. ಹಾಗೆ ಕಾರ್ಯಕ್ರಮದ ಎಲ್ಲ ಗೀತೆಗಳು ಚೆನ್ನಾಗಿ ಬರ್ತಾ ಇದೆ, ಒಂದು ಹಳೆ ಒಂದು ಹೊಸದು ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. ಆತ್ಮೀಯರೇ, ನಮ್ಮ ಮನೆಯಾಗ ಒಬ್ಬರು ಆಂಟಿ ಇದ್ದಾರೆ, ಶ್ರದ್ಧಾ ಆಂಟಿ ಅಂತ. ಅವರ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು, ಆ್ಯಂಡ್ ಜಸ್ಟ್ ನನಗೆ ನ್ಯೂಸ್ ಬಂತು ಕಿ ಅವರು ಇನ್ನಿಲ್ಲ ಅಂತ. ಅದೊಂದು ಸ್ವಲ್ಪ ಕೇಳಿ ನನಗೂ ಒಂದು ಸ್ವಲ್ಪ ಶಾಂತ ಅಂದೆ. ಆದರೆ ಅವರಿಗೆ ಬಹಳ ಅಂದರೆ ರೋಗ ಇತ್ತು, ಆ್ಯಂಡ್ ಬಹಳ ಒಂದು ತಿಂಗಳಿಂದ ಅಡ್ಮಿಟ್ ಇದ್ದರು, ಆ್ಯಂಡ್ ಎಲ್ಲರೂ ಒಂದೇ ವಿಚಾರದಿಂದ ಅವ್ರೊಂದಿಗೆ ಇದ್ದರು ಕಿ ಅವ್ರು ಹೋದ್ರೇ ಚಲೋ ಇರ್ತದಂತ. ಇವತ್ತು ಜಸ್ಟ್ ನಾವು ನನಗೆ ನ್ಯೂಸ್ ಬಂತು ಕಿ ಅವರು ಇನ್ನಿಲ್ಲ. ದಯವಿಟ್ಟು ತಮ್ಮ ಪ್ರಾರ್ಥನೆಗಳಲ್ಲಿ ಅವರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡಿಕೊಳ್ಳಿ. ನಾನು ಹೇಳ್ತಿರ್ತೀನಲ್ಲ ಆತ್ಮೀಯ ಸ್ನೇಹಿತರೆ, ಕೊನೆಯಲ್ಲಿ ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಈಗ ಹಿಂಗೆ ಪರಿಸ್ಥಿತಿ ಬಂದಿದೆ ಕಿ ಆ ಸಾವು ಕರುಣೆ ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಪಟ್ ಅಂತ ಬರುವುದಿಲ್ಲ. ಬಂದಾದ ತಕ್ಷಣ ಎಲ್ಲರೂ ಕಣ್ಣಾಗಿ ನೀರು ತೆಗಿತಾರೆ, ಇದು ಅದು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ತಿಂಗಳಿಂದ ಬಹಳ ಕಷ್ಟದಿಂದ ಇದ್ದರು ಇವರು, ಕೊನೆಯಲ್ಲಿ ಸಾವು ಅನ್ನೋ ಒಂದು ಕರುಣೆ ಅವರಿಗೆ ಸಿಕ್ಕಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದಯವಿಟ್ಟು ತಮ್ಮ ಪ್ರಾರ್ಥನೆಯಲ್ಲಿ ಒಂದು ಇಟ್ಕೊಳ್ಳಿ. ಆ್ಯಂಡ್ ಈಗ ವಿನಾಯಕ್ ಡೌಲಿ ಅವರ ಒಂದು ಮೆಸೇಜ್ ಓದ್ತಿರ್ತಾನೆ, ಅವರು ಕೂಡ ಹಾಗೆ ಹೇಳ್ತಾರೆ, ಇವತ್ತಿನ ದಿನ ಯಾರ್ಯಾರು ಜನ್ಮ ಆಗೈತೆ ಅವರ ಆತ್ಮಕ್ಕೆ, ಅವರ ಜನ್ಮದಿನದ ಹಾರ್ದಿಕ ಶುಭಾಶಯಗಳು, ಆ್ಯಂಡ್ ಇವತ್ತಿನ ದಿನ ಯಾರ್ಯಾರು ತೀರು ಹೋಗಿದ್ದಾರೋ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರು ಹೇಳ್ತಿರ್ತಾರೆ. ಬಹಳ ಮುಖ್ಯವಾದ ವಿಷಯ ಇದು. ಅದೇ ಅಂತೇನಲ್ಲ, ಸಾವು ಅನ್ನೋದು ನಮ್ಮ ಪರಿಚಯದಲ್ಲಿ ಯಾರಿಗಾರು ಆದರೆ ಅವತ್ತು ಮಾತ್ರ ನೋವು. ನಾರ್ಮಲಿ ನೀವು ನಾವು ಇಲ್ಲಿ ಮಾತನಾಡುತ್ತಿದ್ದೇವೆ, 10 ಗಂಟೆಗೆ ನಾನು ಪ್ರಾರಂಭ ಮಾಡಿ 11 ಆಯಿತು, ಈ ದುನಿಯಾದಲ್ಲಿ ಎಷ್ಟೋ ಜನ ತೀರು ಹೋಗ್ತಾರೆ. ಆದರೆ ಅದು ನಮ್ಮ ಸಂಬಂಧಿಕರು, ಪರಿಚಯದವರು ಏನಾದರೂ ಅವರು ತೀರು ಹೋದರೆ ಅವಾಗ ನಮ್ಗೆ ತಿಳಿಯೋಂತ ಸ್ವಲ್ಪ ಇದಾಗುತ್ತೆ, ಹೌದಲ್ವಾ? ಬಟ್ ಆತ್ಮೀಯರೇ, ಇದು ಸತ್ಯವಾದ ಮಾತು. ಪ್ರತಿ ಕ್ಷಣ ಇದು ಉಸಿರು ತೊಗೊಳ್ಳೋದು ಬಿಡೋದು ಏನು ಮಾಡಾತೀರೋ ನೋಡ್ರಿ. ಇಟ್ ಈಸ್ ಅ ಕಂಪ್ಲೀಟ್ ಆ್ಯಕ್ಟ್ ಆಫ್ ಪ್ಲೇಯಿಂಗ್ ವಿತ್ ದ ಡೆತ್ ಅಂತ ಹೇಳ್ತಾರೆ. ಅಂದರೆ ಪ್ಲೇಯಿಂಗ್ ವಿತ್ ದ ಡೆತ್ ಅಂದರೆ, ಆತ್ಮೀಯ ಸ್ನೇಹಿತರೆ, ಈ ಡೆತ್ತು, ಈ ಸಾವು, ತೊಗೊಂಡಿರೋ ಉಸಿರು ವಾಪಸ್ ಬಿಡಲಿಲ್ಲ ಸಾವು, ಬಿಟ್ಟಿರೋ ಉಸಿರು ವಾಪಸ್ ತೊಗೊಳ್ಳಿಕ್ಕಾಗಿಲ್ಲ ಸಾವು. ದಿಸ್ ಇಸ್ ದ ರಿಯಾಲಿಟಿ. ಈ ಉಸಿರದ ಮೇಲೆ ಗಮನ ಕೊಡಿ, ದಯವಿಟ್ಟು ಪ್ರತಿ ಉಸಿರಿನಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರು ಕೊಡಿ, ತೊಗೊಳ್ಳಿ ಅಂತ ಯಾಕೆ ಹೇಳ್ತಿರ್ತಾನೆ? ಏಕೆಂದರೆ ನಮ್ಮ ಜೀವನದಲ್ಲಿ ಎಷ್ಟು ಉಸಿರು ತೊಗೋಬಹುದು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಪ್ರತಿ ಉಸಿರು ಆ ನಿಮ್ಮ ಇಷ್ಟದ ದೇವರಿಗೆ ಸಮರ್ಪಿತವಾಗಿ ಇಟ್ಕೊಳ್ಳಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆದಿಪುರುಷ ಚಿತ್ರದು ಜೈ ಜೈ ಶ್ರೀರಾಮ್ ಅಂತ ವಾಟ್ಸಪ್ ಸುರಿಮಳೆ ಆಗ್ತಾ ಇದೆ. ರಾಜಶ್ರೀ ಅವರು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮ್ ಶಾಂತಿ. ಎಸ್, ಧನ್ಯವಾದ. ಏನಿಲ್ಲ, ಇದು ಹೇಳಬೇಕು ಅಂತ ಒಂದು ಸ್ವಲ್ಪ ಮನಸ್ಸು ಹೆವಿ ಆಯ್ತು, ಯಾಕೆಂದರೆ ಬಾಲ್ಯದಿಂದ ನೋಡಿರುವ ಅವರು ಆಂಟಿ ನಾನು ನೋಡೇನೆ. ನನ್ನ

ಬಾಲ್ಯದ ದಿನಗಳಿಂದ ಅವರನ್ನು ನಾನು ಅವರು ನನ್ನನ್ನು ನೋಡಿದ್ದಾರೆ. ಆ್ಯಂಡ್ ಭಾಳ ಕಷ್ಟಪಟ್ಟರು ಅವರು, ಅನಾರೋಗ್ಯದಲ್ಲಿದ್ದರು, ಅವರ ಸಮಸ್ಯೆ ದೈಹಿಕವಾಗಿ ಭಾಳ ಇತ್ತು. ಅಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಆ ಒಂದು ಕರುಣೆ ಸಿಕ್ಕಿದೆ. ಸೊ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಶೋಭಾ ಅವರು ಬಿಸಿ ರೊಟ್ಟಿ ಮಾಡಿದ್ದಾರೆ, ತಿನ್ನಲು ಬನ್ನಿ ಮಂಜುನಾರ. ಎಸ್, ಖಂಡಿತ. ಎಷ್ಟು ಚೆನ್ನಾಗಿ ರೊಟ್ಟಿ, ಮೊಸರು, ಭಾಜಿ, ಸ್ಯಾಲಡ್, ಆ್ಯಸ್ ಅ ಕಂಪ್ಲೀಟ್ ಫುಡ್ ಒಂದು ಇಮೇಜೇ ಕಳಿಸಿದ್ದಾರೆ. ಇದು ಅತಿ ಪೌಷ್ಟಿಕ. ಈಗ ಗೊತ್ತಾತ್ರಿ ಎಲ್ಲರೂ ನೀವು ಯಾಕೆ ಇಷ್ಟು ಬಡಕಿದ್ದೀರಿ, ಶೋಭಾ ಅವರು ಇರಲಿ, ಆ ತರಬ ಅಮ್ಮೋಗ ನಮ್ಮ ವಿನಾಯಕ್ ಅವರು. ಹಾಂ, ನಾವು ನೋಡ್ರಿ ಇಲ್ಲಿ ಬರೀ ಆ ತಾಟ್ ತುಂಬಿ ಅನ್ನನ, ಇಡ್ಲಿನ, ದೋಸೆನ. ಇಲ್ಲ, ಬಹಳ ಒಳ್ಳೆಯದಾದಂಥ ಒಂದು ಆಹಾರದ ಒಂದು ಫೋಟೋನ ಕಳಿಸಿದ್ರಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಆತ್ಮೀಯರೇ. ನೀವು ಪ್ರಾರ್ಥನೆ ಮಾಡಿ. ಆ್ಯಂಡ್ ಕಾರ್ಯಕ್ರಮದಲ್ಲಿ ಮುಂದೆ ಈ ಒಂದು ಗೀತೆ, ಜೈ ಶ್ರೀರಾಮ.

ಕಾರ್ಯಕ್ರಮದಲ್ಲಿ ವಾಟ್ಸಪ್ ಮೆಸೇಜ್ ಮುಖಾಂತರ ಎಷ್ಟೋ ಜನರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಿದ್ದೀರ. ಧನ್ಯವಾದ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ನೇಹಿತರೆ. ಈ ಬಾಲ್ಯದಿಂದ ನೋಡಿರುವ ಒಬ್ಬರು ಆಂಟಿ

ನಮ್ಮ ಓಣಿಯಲ್ಲಿಯೇ ಇರ್ತಿದ್ರು. ಅವರಿಗೆ ಬಹಳ ಬಹಳ ಸಮಸ್ಯೆಯಿಂದ ಒಂದು ತಿಂಗಳು ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದರು. ಎಲ್ಲರೂ ಆ್ಯಕ್ಚುಲಿ ಕಾಯ್ತಾ ಇದ್ದರು ಅವರಿಗೆ, ಸಾವು ಸಿಕ್ಕಿದ್ರೇ ಉತ್ತಮ. ಅದೇ ಹೇಳ್ತೇನಲ್ಲ, ಸಾವು ಅನ್ನೋದು ಕರುಣೆ, ಕರುಣೆ ಇವತ್ತು ಅವರಿಗೆ ಬಂದಿದೆ. ಸೊ ಅವರು ಅವರ ದೇಹವನ್ನು ಬಿಟ್ಟಿದ್ದಾರೆ. ಆ ಆತ್ಮಕ್ಕೆ ಶಾಂತಿ 100% ಸಿಕ್ಕೇ ಸಿಗುತ್ತೆ. ಇದ್ದಾಗ ಬಹಳ ಬಹಳ ಅನುಭವಿಸಿದ್ದಾರೆ ಅವರು, ಅದು ನಂಗೆ ನೋಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತಿಗೆ ನಾನು ಅದನ್ನು ಈಗ ಜಸ್ಟ್ ನಾನು ಹೊರಗಡೆ ಕೂತಿದ್ದೆ, ಜಸ್ಟ್ ಒಂದು ಸ್ವಲ್ಪ ಬಿಸಿ ನೀರು ಕುಡಿಯುವಾಗ ನ್ಯೂಸ್ ಬಂತು. ಸೊ ಆತ್ಮೀಯರೇ, ಅವರೆಲ್ಲರಿಗೂ, ಪೂಜಾ ಅವರೇ ಎಸ್ ಥ್ಯಾಂಕ್ ಯು, ಅಕ್ಷತಾ ಅವರೇ ಎಸ್ ಥ್ಯಾಂಕ್ ಯು ಸೋ ಮಚ್, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ಇವತ್ತು ನಮಗೂ ಅರಿವಾಗ್ತಾ ಇದೆ ನೀವು ಕೊಡೋ ಲಾಸ್ಟ್ ಡೈಲಾಗ್. ಲಕ್ಷ್ಮಿಯವರೇ, ಇಲ್ಲ ಇದು ಸತ್ಯವಾದ ಮಾತು, ದೇರ್ ಇಸ್ ನೋ ಅದರ್ ಸೈಡ್, ಏನಿಲ್ಲೇ ಇಲ್ಲ. ಈ ಅರ್ಥ ಮಾಡ್ಕೊಳ್ಳೋ ಜನ ನೀವೇ ವಿಚಾರ ಮಾಡಿರಿ, ನಮ್ಮ ಜೀವನದಲ್ಲಿ ಜಾಸ್ತಿ ಸಮಸ್ಯೆ ಎಲ್ಲಿಂದ ಬರುತ್ತೆ? ನಾವು ವ್ಯವಹಾರ ಇಟ್ಕೊಂಡಿರೋ ಮನುಷ್ಯರೊಂದಿಗೆ, ಹ್ಯೂಮನ್ ಬೀಯಿಂಗ್ಸ್. ಈಗ ನೀವು ನಿಮ್ಮ ಸಂಬಂಧದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ಕೆಲಸ ಮಾಡೋ ಕ್ಷೇತ್ರದಲ್ಲಿ ಎಲ್ಲ ಕಡೆ ಮನುಷ್ಯರೇ ಇದಾರಲ್ರಿ, ಅವರೆಲ್ಲರೂ ಅರ್ಥ ಮಾಡ್ಕೊಳ್ಳೋ ಮನುಷ್ಯರು ಸಿಕ್ಕಿದ್ರಂದರೆ ಹೆಂಗಿರುತ್ತೆ ಜೀವನ? ಕೊನೆಯಲ್ಲಿ ಸಿಗೋ ಆ ಒಂದು ಒಳ್ಳೆ ಮರಣ ಸಿಕ್ಕಿದ್ರೆ ಮುಗ್ದು ಹೋಯ್ತ್ರಿ, ಲೈಫ್ ವಿಲ್ ಬಿ ವೆರಿ ಮಚ್ ಬ್ಯೂಟಿಫುಲ್. ಇದು ಸತ್ಯವಾದ ಮಾತೆ. ಸೊ ಆತ್ಮೀಯರೇ, ಎಸ್ ಅಡ್ವೊಕೇಟ್ ಪ್ರಮೀಳಾ ಹಂಪನ್ ಅವರವರೇ, ಧನ್ಯವಾದ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಿಳಿಸಿದಿರಿ. ಹೆಸರು ಬೇಳೆ ದೋಸೆ ಆ್ಯಂಡ್ ಏನೇನು ಬಳ್ಳುಳ್ಳಿ ಖಾರ ಆಲೂ ಬಜ್ಜಿ ಸೇವಿಸಿ ಸೇವಿಸಿ. ನನಗೆ ದುಃಖ ಅಂತಿಲ್ಲ, ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಈ ಸಾವು ಅನ್ನೋದೇನಿದೆ ನನಗೆ ಗೊತ್ತು. ಏಕೆಂದರೆ ಈ ಆಧ್ಯಾತ್ಮ ಕಾರ್ಯಗಳು, ಯೋಗ ಕ್ರಿಯೆಗಳು ಇದನ್ನು ಮಾಡುವಾಗ ಗುರುಜಿ ಅವರು ಹೇಳಿರುವ ಮಾತೆ ಅದು. ಈ ಒಂದು ಕ್ರಿಯೆಗಳಲ್ಲಿ ಒಂದಿರುತ್ತೆ ಆತ್ಮೀಯ ಸ್ನೇಹಿತರೆ, ಶೂನ್ಯಕ ಅಂತ ಆ ಕ್ರಿಯೆಯ ಹೆಸರು. ಆ ಶೂನ್ಯಕನೇ ಸಾವು ಅಂತ ಹೇಳ್ತಾರೆ. ಆ ಶೂನ್ಯಕ ಆ ಒಂದು ಬಂದ ಬಿಟ್ಟಿದ್ದಾಗ, ಆ ಶೂನ್ಯಕದಿಂದ ಹೊರಗೆ ಬಂದಾಗ ಏನು ಅನುಭವಿಸ್ತೇನೆ ನೋಡ್ರಿ, ನಾ ಒಂದು ಅರ್ಧ ಸೆಕೆಂಡಿಗೆ, ಮಿಲಿ ಸೆಕೆಂಡು ಹೇಳೋಕ್ಕಾಗಂಗಿಲ್ಲ, ಅರ್ಧ ಸೆಕೆಂಡಿಗೆ ಒಂದು ಕ್ಷಣ ಸಮಾಧಿಯನ್ನು ಟಚ್ ಮಾಡಿ ಬಂದಿರ್ತೇವೆ ನಾವು. ಸೊ ಯಾರು ಆ ಕ್ರಿಯೆಗಳನ್ನು ಮಾಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನಂದರೆ, ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ, ಈ ಒಂದು ಋಷಿ ಮುನಿ ದೇವರುಗಳ ಒಂದು ಈ ಒಂದು ಭೂಮಿ, ಪುಣ್ಯಭೂಮಿ, ಯಾರು ಒಂದು ಗುರುವನ್ನು ಹಿಡಿದು ಕ್ರಿಯೆ ಕಲೀರಿ. ಬ್ರೀದಿಂಗ್ ಕ್ರಿಯೆಗಳು ಆನ್ಲೈನ್ನಲ್ಲಿಯೂ ಲಭ್ಯವಿದೆ, ನಾನು ಆಲ್ರೆಡಿ ಹೇಳೇನಿ ಈ ವಿಷಯಗಳನ್ನು. ಸೊ ಈ ಕ್ರಿಯೆಗಳನ್ನು ಕಲೀರಿ. ನಾನು ಹಿಂಗೆ ಹೇಳಿದ್ದಕ್ಕೆ ನನ್ನ ಪರಿಚಯದಲ್ಲಿ ನಿಮಗೊಂದು ಗಮ್ಮತ್ತು ಹೇಳ್ತೇನೆ ಕೇಳ್ಕೊಳ್ಳಿ. ಈಗ ನಾನು ಊರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಊರಿಗೆ ಹೋದಾಗ ಎಲ್ಲರೂ ಕೇಳೋರು, ಏನು ಮಾಡ್ತೀಯಪ್ಪ ಮುಂಜಾನೆ ಅಂತ. ನಾನಂದೆ ನನ್ನ ಸಾಧನೆ, ನನ್ನಷ್ಟು ನನ್ನ ಮಾಡ್ತಿರ್ತೇನೆ. ಏಕೆಂದರೆ ಸ್ನೇಹಿತರೆ, ಸಾಧನೆ ಬಗ್ಗೆ ಮಾಡ್ತೇನೆ ಮಾಡ್ತೇನೆ ಅಂತ ಹೇಳ್ಕೋತಿರಬಾರ್ದು, ಯಾಕಂದರೆ ಅದು ಚಲೋ ಅಲ್ಲ, ಅದು ನಮ್ಮಷ್ಟಿಗೆ ನಾವು ಮಾಡೋದು. ಸೊ ಏ ನಮಗೂ ಕಲಸು. ನಾನಂದೆ ಇದು ಯೋಗ, ಇದು ನೀವು ದಯವಿಟ್ಟು ಒಬ್ಬ ಗುರು ಕಡೆಯಿಂದ ಕಲೀರಿ ಅಂತ. ಹೌದಾ, ಇಲ್ಲಿ ಈ ಊರಿನಲ್ಲಿ ಇರ್ಬೋದಾ? ಮುಂಬೈನಲ್ಲಿ ಏನು ಸಿಗೋದಿಲ್ಲರಿ ಅಪ್ಪ, ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತದೆ ಅಂತ ಊರದು ಹೇಳಿದೆ ಸಿಗುತ್ತೆ ಅಂತ. ಒಬ್ಬ ದೇವರ 5 ದಿನಕ್ಕೆ 6,000 ರೂಪಾಯಿ ಕೊಡೋದು, 5,000 ರೂಪಾಯಿ ಕೊಡೋದು, 4,000 ರೂಪಾಯಿ ಕೊಡೋದು, ಹಾಂ ಹಂಗೈತಿ ಅಂತ. ಸ್ನೇಹಿತರೆ, ಯೋಗ ಫ್ರೀನಾಗಿರೋದಿಲ್ಲ, ಅಂದರೆ ನಿಮಗೆ ಆರೋಗ್ಯ ಬೇಕು, ಆದರೆ ಅದಕ್ಕೆ ಖರ್ಚಂದರೆ ಹಿಂಗೆ. ಸೊ ಈಗ ಕೇಳ್ಕೊರಿ, ಅವ 4 ದಿನಕ್ಕೆ 4,000 ರೂಪಾಯಿ, ಹಾಂ ಅದೇ ಸಾಯಂಕಾಲ 10,000 ರೂಪಾಯಿದ ಅರ್ಥ ಆಯ್ತಲ್ಲ ಬಾಟ್ಲಿಗಳನ್ನು ತೊಗೊಂಡು ಬಂದಾರ್ರಿ ಅವರು ಸೇವಿಸಲಿಕ್ಕೆ, ಯಾವುದು ಮದ್ಯಪಾನದು, ಅದಕ್ಕೆ 10,000 ರೂಪಾಯಿ ಖರ್ಚು ಮಾಡ್ಯಾರ್ರಿ. ಆ್ಯಂಡ್ ಎಂಜಾಯ್ ಮಾಡ್ತಾಯಿದ್ದಾರೆ, ಪಾರ್ಟಿ ಮಾಡ್ತಾಯಿದ್ದಾರೆ, ಇದು ಅದು ಮಾಡ್ತಾರೆ, ಅದಕ್ಕೆ ಖರ್ಚು ಮಾಡ್ತಾರೆ ರೀ. ನಾನು ಆ ರಾತ್ರಿ ಆದ ತಕ್ಷಣ ನೆಕ್ಸ್ಟ್ ಡೇ ನನ್ನ ಸಾಧನೆ ಮಾಡುವಾಗ ಕೇಳಿದೆ ಒಂದೇ ಪ್ರಶ್ನೆ, ನಿನ್ನ ರಾತ್ರಿ ನೀವು ಮಜಾ ಮಾಡಿದ್ರಲ್ಲ, ಏ ಫುಲ್ ಮಜಾ ಮಾಡಿದ್ವಲ್ಲ ಅಂತ, ಎಷ್ಟು ಖರ್ಚು ಮಾಡಿರಿ ಅಂತ, ಇಷ್ಟಿಷ್ಟು ಆಯ್ತು ಅಂತ. ಸೊ 4,000 ಜಾಸ್ತಿ ಅನಿಸ್ತು, ನಿಮ್ಮ ಒಂದು ಪರ್ಸ್ನಲ್ ಬೆಳವಣಿಗೆಗೆ 4,000 ರೂಪಾಯಿ ಜಾಸ್ತಿ ಅನಿಸುತ್ತಾ ಅಂತ. ಏ ಕರೆಕ್ಟಪ್ಪ ಮಂಜುನಾಥ, ಟ್ರೈ ಮಾಡ್ತೇನೆ ಅಂತ ಹೇಳಿದ್ರು. ಟ್ರೈ ಮಾಡ್ತೇನೆ ಅಂತ ಹೇಳಿದ್ರು, ಇನ್ನೂವರೆಗೂ ಮಾಡಿಲ್ಲ. ಆತ್ಮೀಯರೇ, ಯೋಗ ಮಾಡಲಿಕ್ಕೂ ಯೋಗ ಬೇಕು, ಕೇಳ್ಕೊಳ್ಳಿ ನೀಟಾಗಿ, ಯೋಗ ಮಾಡಲಿಕ್ಕೂ ಯೋಗ ಬೇಕು. ಆ ಯೋಗವನ್ನು ನಿಮ್ಮಲ್ಲಿ ತೊಗೊಂಡು ಬರಲಿಕ್ಕೆ ಒಂದೇ ಮಾರ್ಗ, ಭಕ್ತಿ. ನೀವು ಮಾಡೋ ಒಂದು ಕಸ ಪರಿಶೀನು ಭಕ್ತಿಯಿಂದ ಮಾಡಿ, ಅದು ಕೂಡ ಯೋಗ. ನೀವು ಇನ್ನೊಬ್ಬರೊಂದಿಗೆ ವ್ಯವಹಾರ ಮಾಡ್ತೀರಾ, ಎಷ್ಟೋ ಜನ ನಮ್ಮ ಕೆಲಸಗಳನ್ನು ಮಾಡ್ತಾರೆ, ಅಂಗಡಿ ಇಟ್ಕೊಂಡಿದ್ದಾರೆ, ಭಕ್ತಿಯಿಂದ ಮಾಡಿ, ಅದು ಯೋಗ. ಅಡುಗೆ ಮಾಡಿ, ಅದು ಯೋಗ. ಬರ್ಷನ್ ಕಟ್ಟ ಒರೆಸುವಾಗೂ ಭಕ್ತಿಯಿಂದ ಮಾಡಿದರೆ ಅದು ಯೋಗ. ಕುಂತಿರಿ, ಅದು ಯೋಗ. ಕುಂತ್ಕೊಂಡು ಬೇರೆ ಬೇರೆ ವಿಚಾರ ಮಾ, ನಾಳಿಂದ ಇವತ್ತಿಂದ ಮುಂದಿಂದ ಅವು ಮಾಡಿದ್ರೆ ಅದು ಯೋಗ ಅಲ್ಲ. ಈಗಿನ ಕ್ಷಣ ನೀವು ಮಾಡೋ ಕೆಲಸ ಭಕ್ತಿಯಿಂದ ಮಾಡಿದರೆ ದ್ಯಾಟ್ ಈಸ್ ಯೋಗ. ನಡೀರಿ. ಮತ್ತು ಯಾರು ಏನೇನು ಹೇಳ್ತಾ ಇದ್ದಾರೆ? ವಿನಾಯಕ್ ಅವರು, ಸಂದರ್ಶನವನ್ನು ತೊಗೊಂಡ್ರಿ ನೀವು ಜಾನಕಿ IAS ಅವ್ರದ್ದು, ಎಸ್ ಆಯುಕ್ತ. ಅದರಲ್ಲಿ ನಾನು ಮಾತನಾಡಿಲ್ಲ, ಕೊನೆಯಲ್ಲಿ ಹೇಳಿದ್ದೆ ಆವಾಗ ಆಶ್ಚರ್ಯವಾಯ್ತು. ಇಲ್ಲ, ಇದು ಒಂದು ಒಳ್ಳೆಯದಾದಂಥ ಒಂದು ಪಾಯಿಂಟನ್ನು ನೀವು ಹೇಳಿದಿರಿ ವಿನಾಯಕ್ ಅವರೇ. ನೋಡಿ, ಯಾರೇ ಒಂದು ಸಂದರ್ಶನ ತೊಗೊಳ್ಳುವಾಗ ಪ್ರಾರಂಭ ದಿನಗಳಲ್ಲಿ ನಾನು ಮದ್ದಿಗೆ ಮಾತಾಡ್ತಿದ್ದೆ, ಇಲ್ಲ ಅಂತ ಹೇಳೋದಿಲ್ಲ,
ಆದರೆ ಅದನ್ನು ಸರಿಪಡಿಸ್ಕೊಂಡೆ ನಾನು. ಏಕೆಂದರೆ ನನ್ನನ್ನು ನಾನು ಅದೇನಂತಾರೆ ಸೆಲ್ಫ್ ಇವ್ಯಾಲ್ಯುವೇಷನ್ ಮಾಡಿಕೊಂಡಾಗ ನನಗೆ ಗೊತ್ತಾಯ್ತು ಕಿ ಅರೆ ಇಲ್ಲ, ನಾನು ಮಾತಾಡಬಾರ್ದು. ಕೆಲವೊಂದು ವಿಷಯ ನನಗೂ ಗೊತ್ತಿರುತ್ತೆ, ವಿಜ್ಞಾನದ್ದು ಆಗಿರಲಿ, ಕ್ರೀಡೆಯದಾಗಿರಲಿ, ಯೋಗ ಇದು ಅದು. ಆಚೆ ಬಂದವರು ಅದನ್ನೇ ಹಂಚ್ಕೊಳ್ಳಿಕ್ಕೆ ಬಂದಿರ್ತಾರೆ. ಏ ನಂದು ಹೇಳ್ತೀನಿ ಕೇಳ್ರಿ ಅಂತ ಹೇಳೋದು ಅದು ಬೇಡ. ಸೊ ನನ್ನ ಒಂದು ಈಗ ಸಂದರ್ಶನ ಹೀಗೆ ಆಗಿಬಿಟ್ಟಿದೆ. ಪ್ರಶ್ನೆ ಕೇಳಿ ಬಾಯಿ ಮುಚ್ಚಿ ನಾನು ಬರೀ ಕೇಳ್ತಿರ್ತೇನೆ. ಏಕೆಂದರೆ ಆಚೆ ಬಂದಿರೋರು ಸಾಧಕರು, ಆ ವಿಷಯದ ತಜ್ಞರು ಇರ್ತಾರೆ ಅವರು, ಪರಿಣಿತರಾಗಿರ್ತಾರೆ ಆ ಒಂದು ವಿಷಯದಲ್ಲಿ, ಹೌದಲ್ವಾ? ಸೊ ಆ ಒಂದು ಪಾಯಿಂಟನ್ನು ಹೇಳಿದ್ದಕ್ಕೆ ಧನ್ಯವಾದ. ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ವಿನಾಯಕ್ ಅವರೇ, ಓಂ ಶಾಂತಿ, ದೇವರು ಹಿರಿಯರ ದಿವ್ಯವಾದ ಆತ್ಮಕ್ಕೆ ಎಸ್ ಧನ್ಯವಾದ. ಇಂದು ರಾಯರ ಜನ್ಮ ಜನನವಾಗಿರುವವರ ಜನ್ಮ, ಎಸ್ ನಂಗೆ ಗೊತ್ತು ಇವತ್ತು ಅದು ಒಂದಿದೆ. ಅವರಿಗೆ ಅದನ್ನೇ ತಿಳಿಸ್ತೇನೆ ನಾನು. ಖರೆ ಅವನು ಒಬ್ಬ ಹುಡುಗ ಅದನ್ನು, ಅವನಿಗೆ ಭಾಳ ಇದಾಗಿದೆ. ಥ್ಯಾಂಕ್ ಯು ವಿನಾಯಕ್ ಅವರೇ, ನಿಮಗೂ ಕೂಡ. ಆ್ಯಂಡ್ ಶೋಭಾ ಅವರು ಮೆಸೇಜ್ ಮಾಡಿ ನಿನ್ನೆ ನಾನು ಹುಟ್ಟು ಶುಭಾಶಯ ಕೋರುವವರು ತುಂಬ ಧನ್ಯವಾದ, ಶನಿವಾರ ತುಂಬ ಚೆನ್ನಾಗಿ ವಿಶ್ ಮಾಡಿ. ಎಸ್ ಶೋಭಾ ಅವರೇ, ನೋಡಿ ನೀವು ಇವತ್ತಿಗೂ ಇಷ್ಟೇ ಖುಷಿಯಿಂದ ಇದ್ದೀರಲ್ಲ. ಈ ಜೀವನದಲ್ಲಿ ಒಂದೇ ಗುರಿ ಇಟ್ಕೊಳ್ಳಿ. ತೀರಿ ಹೋದ ತಕ್ಷಣ ನೆಮ್ಮದಿ ಇದೆ ಇಲ್ಲ ಇಲ್ಲ ಗೊತ್ತಿಲ್ಲ. ಈಗ ನೋಡಿ ಎಷ್ಟೋ ಜನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಿದ್ದೀರಾ, ಅದು ಸಿಕ್ಕಿದೆ ಇಲ್ಲೇ ಅದು ಅವ್ರಿಗೆ ಬಿಟ್ಟಿದ್ದು. ಏಕೆಂದರೆ ಯಾರೂ ನೋಡಿ ವಾಪಸ್ ಬಂದು ಹೇಳಲಿಲ್ಲ ಏ ನಿಜವಾಗ್ಲೂ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ದ್ಯಾಟ್ ಈಸ್ ನಾಟ್ ದ ಪಾಯಿಂಟ್. ಎಸ್ ನನ್ನ ಗುರಿ ಏನು, ಸತ್ತಾದ ತೀರ್ ಹೋದ ತಕ್ಷಣ ಆತ್ಮಕ್ಕೆ ಶಾಂತಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಇದ್ದಾಗ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿಯನ್ನು ಇಟ್ಕೊಂಡು ಜೀವನ ಮಾಡೋಣ. ಸೊ ಆ ಶಾಂತಿ ನೆಮ್ಮದಿ ದೇಹದಲ್ಲಿ ಆರೋಗ್ಯವನ್ನು ಇಟ್ಕೊಂಡು ನಾವು ಕೆಲಸ ಮಾಡೋಣ. ಬನ್ನಿ ಕಾರ್ಯಕ್ರಮದ ಮುಂದಿನ ಗೀತೆ ಯಾವುದಿದೆ ನೋಡೋಣ. ಆಕಾಶದಿಂದ ಜಾರಿ, ಫ್ರಾಮ್ ಜನ್ಮ ಜನ್ಮದ ಅನುಬಂಧ, ಎಸ್ ಪಿ ಬಿ ಎಸ್ ಜಾನಕಿಯವರ ಧ್ವನಿಯಲ್ಲಿ ಈ ಗೀತೆ ಬರ್ತಾ ಇದೆ. ಬನ್ನಿ ಕೇಳೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಹಾಗೆ ಆತ್ಮೀಯರೇ, ತಮ್ಮ ಪ್ರತಿ ಉಸಿರಿನಲ್ಲಿ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಒಂದು ತಾಸಿನಲ್ಲಿ ಅಥವಾ ಅರ್ಧ ತಾಸಿನಲ್ಲಿ ಉಸಿರು ತಗೊಳ್ಳಿ ಬಿಡಿ. ಆ ಉಸಿರು ತಗೊಳ್ಳುವಾಗ ದೇವರ ಹೆಸರು, ಬಿಡುವಾಗ ದೇವರ ಹೆಸರು ಒಮ್ಮೆ ಮಾಡಿರಿ. ಏಕೆಂದರೆ ಆ ದೇವರೇ ಕೊಟ್ಟಿರುವ ಭಿಕ್ಷೆ ಈ ಉಸಿರು, ಹೌದಲ್ವಾ? ಹಾಡನ್ನು ಕೇಳಿ ಮಜಾ ಮಾಡಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ನಾದಮಯ, ಈ ಲೋಕವೆಲ್ಲ ಗೀತೆಯನ್ನು ಕೇಳಿ ಎಂಜಾಯ್ ಮಾಡಿದ್ರಲ್ಲ. ವಾರದ ಆರಂಭ ಚಿತ್ರಮಂದಿರದೊಂದಿಗೆ ಭಕ್ತಿಯುತ ಆರಂಭ ಆರಂಭವಾಗಬೇಕು ಅಂತಾನೆ ಈ ಚಿತ್ರಮಂದಿರ ಕಾರ್ಯಕ್ರಮವನ್ನು ನಾನು ತಗೊಂಡು ಬರುತ್ತೇನೆ. ವೈಯಕ್ತಿಕ ಸಾಮಾನ್ಯವಾಗಿ ತಾವು ಭಾಗವಹಿಸ್ತೀರಾ, ಆದರೆ ಇವತ್ತಿನ ಕಾರ್ಯಕ್ರಮ ನನ್ನ ಕಡೆಯಿಂದ ಅಂತ ಹೇಳಿ ಈ ಉತ್ತಮ ಗೀತೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದೆ. ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು. ಮುಂದಿನ ಗೀತೆ ಮಹಾ ಅವತಾರ್ ನರಸಿಂಹ ಅನ್ನೋ ಒಂದು ಚಿತ್ರದ್ದು, ನನ್ನಲ್ಲಿರುವ ಪ್ರಾಣನಿ. ಎಸ್, ಬಹಳ ಫೇವ್ರೆಟ್ ಚಿತ್ರ ನನಗಿದು. ಇದು ನಥಿಂಗ್ ಬಟ್ ನಮ್ಮ ಭಕ್ತ ಪ್ರಹ್ಲಾದ ಚಿತ್ರದ್ದೇ ಒಂದು ಇದು, ಏನು ಕಾರ್ಟೂನ್ ವರ್ಜನ್ ಅಂತ ಹೇಳ್ಬೋದು. ಆತ್ಮೀಯರೇ, ಬಹಳ ನಾನು ಈ ಒಂದು ಚಿತ್ರ ಸಿನಿಮಾ ಮಂದಿರದಲ್ಲಿ ಮೂರು ಸಲ ನೋಡೇನು ನೋಡ್ರಿ. ಯಾಕಂದರೆ ಭಕ್ತಿ ಚಿತ್ರ ಅಂದರೆ ಬಿಡುವುದಿಲ್ಲ ನಾನು. ಆಧ್ಯಾತ್ಮ ಚಿತ್ರ, ಐತಿಹಾಸಿಕ ಚಿತ್ರ, ಆಮೇಲೆ ಪೌರಾಣಿಕ ಚಿತ್ರ, ಆಮೇಲೆ ಇದು ದೇಶಭಕ್ತಿ ಮೇಲೆ ಚಿತ್ರ. ಐ ವಿಲ್ ನೆವರ್ ಲೀವ್ ದಿಸ್. ಇದನ್ನು ಹೋಗಿ ನೋಡೇ ಬರ್ತೇನೆ ನಾನು. ನನಗೆ ಭಾಳ ಇಷ್ಟ ರೀ, ಯಾಕೆಂದರೆ ಅದರ ಕಲ್ಯಾಕೆ ಬಹಳಷ್ಟು ವಿಚಾರಗಳು ನಮಗೆ ಸಿಗುತ್ತೆ. ಈಗ ಹಿಂದಿನಲ್ಲಿ ಒಂದು ಬಂದಿತ್ತಲ್ಲ ಛಾವಾ ಅಂತ, ಏನು ರೀ ಸಿನಿಮಾ ಅದು, ಶೇ. ಛತ್ರಪತಿ ಸಂಭಾಜಿ ಮಹಾರಾಜ ಮೇಲಿರುವ ಆ ಒಂದು ಸಿನಿಮಾ ಒನ್ ನಂಬರ್. ಇಂಥವ್ ಸಿನಿಮಾಗಳು ತೆಗಿಬೇಕ್ರಿ ಆತ್ಮೀಯ ಸ್ನೇಹಿತರೆ. ನನಗಂತೂ ಬಹಳ ಬಹಳ ಬಹಳ ಇಷ್ಟ. ಆಮೇಲೆ ಬಾಜಿಪ್ರಭು ದೇಶಪಾಂಡೆ ಅವರ ಮೇಲೆ ಪವನ್ ಕಿಂಡ್ ಅಂತ ಒಂದು ಚಿತ್ರ, ಅದೂ ಕೂಡ ನೋಡ್ತಿದ್ದೆ. ಆ್ಯಂಡ್ ನಮ್ಮಲ್ಲಿಯೂ ಕೂಡ ಇದು ಏನಂತಾರೆ ಮಹಾವತಾರ ನರಸಿಂಹ ಕನ್ನಡದಲ್ಲಿಯೂ ಬಂದಿತ್ತು. ನಾನು ಅದ ಸಿನಿಮಾದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇನೆ, ಬನ್ನಿ ಕೇಳೋಣ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಈ ಕಾರ್ಯಕ್ರಮದ ವಿಶೇಷತೆ ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಜ್ಯೋತಿ ಬೆಳಗಲಿ ಅನ್ನೋ ಒಂದೇ ಉದ್ದೇಶದೊಂದಿಗೆ ನಾನು ತೊಗೊಂಡು ಬರುತ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಆಗಿದೆ 11:10 ನಾನು ಪ್ರಾರಂಭ ಮಾಡಿದೆ. 10-11 ಎಷ್ಟಾಯ್ತು ರೀ ಲೆಕ್ಕ? 1.5 ತಾಸು. ಈ 1.5 ತಾಸಿನಲ್ಲಿ ಅಟ್ಲೀಸ್ಟ್ ಒಂದು ಕ್ಷಣ ನೀವು ಹಾಡು ಹಾಡ್ತಾ ಆದರೂ ದೇವ್ರ ಹೆಸರು ತೊಗೊಂಡ್ರಲ್ಲ ಅಷ್ಟು ಸಾಕು. ನಡೀರಿ, ಕಾರ್ಯಕ್ರಮದ ಈ ಗೀತೆ ಕೇಳೋಣ, ಎಂಜಾಯ್ ಮಾಡೋಣ.

0: ಇದು ನಿಮ್ಮೊಂದಿಗೆ ನಾವು ಆರಂಭ, ವಾರದ ಆರಂಭ ಚಿತ್ರಮಂದಿರದೊಂದಿಗೆ. ಈ ವಾರದ ಚಿತ್ರಮಂದಿರ ನನ್ನ ಕಡೆಯಿಂದ ಆತ್ಮೀಯರೇ. ಕಾರ್ಯಕ್ರಮದ ಮುಂದಿನ ಹಾಡು ಮಹಾ ಅವತಾರ ನರಸಿಂಹ ಚಿತ್ರದ್ದು. ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ದಯವಿಟ್ಟು ತಮ್ಮ ದಿನದಲ್ಲಿ ಒಂದ್ಸಲಿ ಆದರೂ ಈಗ ಇಲ್ಲಿಯವರೆಗೂ ನೀವು ಗೀತೆಗಳನ್ನು ಕೇಳಿದ್ರಿ, ನಿಮ್ಮ ಇಷ್ಟದ ದೇವರ ಗೀತೆ ಎಲ್ಲರೂ ಒಮ್ಮೆ ಹತ್ತಿರಬಹುದಲ್ವಾ? ಸೊ ಹೆಸರು ತಗೊಳ್ಳಿ, ಜೀವನ ಸಾರ್ಥಕ ಮಾಡಿಕೊಳ್ಳಿ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಈಗಿನ ಕ್ಷಣ ಇರೋ ಯಾವುದೇ ಸಮಸ್ಯೆ, ನೋವು, ದುಃಖ, ಪರಿಸ್ಥಿತಿ ಏನೇ ಇರಲಿ, ಶಾಶ್ವತವಲ್ಲ, ನೆನಪಿಟ್ಕೊಳ್ಳಿ. ಏಕೆಂದರೆ ಜಸ್ಟ್ ನಾವು ನನ್ನ ಒಂದು ಬಾಲ್ಯದಿಂದ ನಾನು ಬೆಳೆದು ಬಂದ ಆ ಒಂದು ಓಣಿಯಲ್ಲಿ ಆಂಟಿಯೊಬ್ಬರಿದ್ದರು, ಅವರು ಜಸ್ಟ್ ಈಗ ತೀರಿ ಹೋದರು. ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಾವು ಎಲ್ಲರೂ ತಿಳಿಸಿದ್ರಿ. ಒಂದು ತಿಂಗಳದಿಂದ ಅವರು ಸ್ಟ್ರಗಲ್ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ. ಕೊನೆಯಲ್ಲಿ ಇವತ್ತಿನ ದಿನ ಆ ಒಂದು ಸಾವು ಕರುಣೆಯಾಗಿ ಅವರಿಗೆ ಬಂದಿದೆ. ಅಂಥ ಸಂದರ್ಭದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ ಆತ್ಮೀಯ ಸ್ನೇಹಿತರೆ, ಏನು ಶಾಶ್ವತವಲ್ಲ ಈ ದೇಹ ಕೂಡ ಅಂತ. ಅದರಲ್ಲಿ ಈಗಿನ ಈ ಶಾಶ್ವತವಿಲ್ಲದ ಒಂದು ಕ್ಷಣ ಪಟ್ ಅಂತ ಹೋಗುತ್ತೆ. ಸೊ ಇರೋ ಕ್ಷಣನೇ ನಿಜವಾದ ಬಹುಮಾನ ದೇವರು ಕೊಟ್ಟಿರುವ. ಅದಕ್ಕೆ ಇಂಗ್ಲೀಷ್ನಲ್ಲಿ ಈಗಿನ ಕ್ಷಣ ಪ್ರೆಸೆಂಟ್ ಅಂತ ಹೇಳ್ತಾರೆ, ಬಹುಮಾನಕ್ಕೂ ಪ್ರೆಸೆಂಟ್ ಅಂತ ಹೇಳ್ತಾರಲ್ವಾ, ಹಂಗೆ. ಸೊ ಆತ್ಮೀಯ ಸ್ನೇಹಿತರೆ, ಅದೇ ಪ್ರೆಸೆಂಟ್ ಈಸ್ ಅ ಪ್ರೆಸೆಂಟ್ ಫಾರ್ ಯು ಗೈಸ್. ಸೊ ಹಂಗೆ ತಿಳ್ಕೊಂಡು ಜೀವನ ಮಾಡೋಣ. ಹರಿಯ ಕತೆ ಈ ಗೀತೆ, ಫ್ರಾಮ್ ದ ಮೂವಿ ಮಹಾ ಅವತಾರ ನರಸಿಂಹ. ಲಕ್ಷ್ಮೀ ಕಟಾಕ್ಷ ಚಿತ್ರದ್ದು ಗೀತೆ ಆಗಿರುತ್ತೆ ನೆಕ್ಸ್ಟ್, ವಿಚ್ ಇಸ್ ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ. ತದನಂತರ ನನ್ನ ಫೇವ್ರೆಟ್ ಗೀತೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಹಾಡು, ಆಲ್ಸೋ ಫ್ರಾಮ್ ಮಹಾ ಅವತಾರ ನರಸಿಂಹ ಚಿತ್ರದ್ದು. ಸೊ ಹಿಂಗಿದೆ ಮೂರು ಗೀತೆಗಳು ಮುಂದೆಂದು. ಈ ಮೂರು ಗೀತೆಗಳೊಂದಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಸೊ ಆತ್ಮೀಯರೇ ಆರಾಮ್ಸೆ ಕೇಳಿ, ಎಂಜಾಯ್ ಮಾಡಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ,
1: ಕೇಳಿ ಹರಿಯ ಕಥೆಯ ಖುಷಿ ಪಡಿ, ಮರೆಯಿರಿ ವ್ಯಥೆಯ. ಪ್ರಾಣಿ ಪಕ್ಷಿ ಅವನದಿ ಸೃಷ್ಟಿ, ಜಗದ ನಿಯಮ ಅವ.

ಏನು ದುನಿಯ ಸಮಸ್ತ ನನ್ನ ಅಕ್ಕಂದಿರು, ತಾಯಂದಿರು, ತಂಗಿಯರು ಎಲ್ಲರಿಗೂ ಈ ಒಂದು ಗೀತೆ ಡೆಡಿಕೇಟ್ ಮಾಡ್ತಾ, ಏಕೆಂದರೆ ಮನೆಯ ಮಹಾಲಕ್ಷ್ಮಿ ಅಲ್ಲಿರೋ ಫೋಟೋ ದೇವರ ಗುಡಿಯಲ್ಲಿಯೂ ಕೂಡ ಹೌದು, ಹಾಗೆ ನಮ್ಮ ಮನೆಯಲ್ಲಿರೋ ತಾಯಂದಿರು, ಅಕ್ಕಂದಿರು, ತಂಗಿಯರು ಕೂಡ ಹೌದು, ಅವರೇ ನಿಜವಾದ ದೇವಿ ನನ್ನ ಒಂದು ದೃಷ್ಟಿಯಲ್ಲಿ. ಸೊ ಆ ಎಲ್ಲ ನನ್ನ ವೇಣುದುನಿಯ ಕೇಳುಗರಲ್ಲಿರೋ ಮಹಿಳೆಯರಿಗೆ ಈ ಗೀತೆ. ಮಹಾಲಕ್ಷ್ಮಿ ಮನೆಗೆ 100% ಆಲ್ರೆಡಿ ಬಂದೇ ಬಂದಿದ್ದಾಳೆ, ಅವರನ್ನ ಸಂತೋಷವಾಗಿಡಿ. ಆತ್ಮೀಯ ಪುರುಷರೇ, ವೇಣುದುನಿಯ ಪುರುಷರಿಗೆ ಹೇಳೋದಿಷ್ಟೇ, ನಿಮ್ಮ ಜೀವನದಲ್ಲಿರೋ ಆ ಹೆಣ್ಣುಮಕ್ಕಳು, ತಾಯಿ, ಅಕ್ಕ, ತಂಗಿ, ಹೆಂಡತಿ, ಇವ್ರಿಗೆ ನೀವು ಸಂತೋಷವಾಗಿ ಇಟ್ಟರೆ ಮಹಾಲಕ್ಷ್ಮಿ ಆಲ್ರೆಡಿ ಮನೆಯಲ್ಲಿ ಇದ್ದಾಳೆ. ಎಸ್, ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದ ಈ ಮುಂದಿನ ಗೀತೆ ಎಸ್ ಜಾನಕಿಯವರ ಧ್ವನಿಯಲ್ಲಿ ನನ್ನ ವೇಣುದುನಿಯ ಕುಟುಂಬದ ಎಲ್ಲ ಮಹಿಳೆಯರಿಗೆ. ಹಾಡನ್ನು ಕೇಳಿ ಮಜಾ ಮಾಡಿ.

ಆಲ್ರೈಟ್ ಆತ್ಮೀಯರೇ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಇವತ್ತಿನ ದಿನ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕಾ ಪ್ರೀತಿಯ ಹುಡುಗ ನಾನು. ತಾವು ನೆನಪಿಟ್ಕೊಳ್ಳಿ ಗುರು ಹಿರಿಯರು ಹೇಳಿರುವ ಮಾತು, ಇದು 4 ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಗಾಸು ಸಂಪಾದಿಸಿ, 4 ಜನರನ್ನು ಸಹಾಯ ಮಾಡಿ, 4 ಜನರನ್ನು ಪ್ರೀತಿಸಿ, ನಗಿಸಿ, ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ, ಅರ್ಥ ಮಾಡಿಕೊಳ್ಳೋ ಜನ ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ? ತುತ್ತನ್ನು ತಿನ್ನೋಕ್ಕೆ, ಬೊಗಸ್ ನೀರು ಕುಡಿಯೋಕ್ಕೆ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚೋಕ್ಕೆ, ಅಂಗೈಗಳ ಜಾಗ ಸಾಕು ಹಾಯಾಗಿರೋಕ್ಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವೊಬ್ಬರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ. ತಿಳಿಸಿ, ಮಾಡಿ ಮಾಡಿ ಮಾಡಿ ಕೆಲಸ. ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ, ಆದರೆ ಎಲ್ಲರ ಕಡೆ ಹೋಗಿ ಪ್ರೀತಿಯಿಂದ ಮಾತಾಡವ, ಮನೆಗೆ ಬಂದು ಸ್ವಂತ ತಂದೆ ತಾಯಿ ಮೇಲೆ ಒದ್ರಣವ, ಛೇ ಛೇ, ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಂದೇ ಜ್ಯೋತಿರ್ಲಿಂಗದ ಮಹಿಮೆ, ಪೌರಾಣಿಕ ಹಿನ್ನೆಲೆ ಮತ್ತು ಆಧ್ಯಾತ್ಮಿಕ ವಿಶೇಷತೆಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಪಯಣ ಈಗ 7ನೇ ಜ್ಯೋತಿರ್ಲಿಂಗದತ್ತ. ಈ ಪವಿತ್ರ ಜ್ಯೋತಿರ್ಲಿಂಗದ ಪರಿಚಯವನ್ನ ಮಾಡಿಕೊಡಲಿದ್ದಾರೆ ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು.
1: ಎಲ್ಲರಿಗೂ ನಮಸ್ಕಾರಗಳು. ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಯಾತ್ರೆಯಲ್ಲಿ ಒಂದೊಂದು ಜ್ಯೋತಿರ್ಲಿಂಗವು ತನ್ನದೇ ಆದ ಮಹಿಮೆ, ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ. ಆದರೆ ಇಂದು ನಾವು ಹೆಜ್ಜೆ ಇಡುತ್ತಿರುವ ಪುಣ್ಯಕ್ಷೇತ್ರ ಅದು ಕೇವಲ ಒಂದು ತೀರ್ಥಕ್ಷೇತ್ರವಲ್ಲ, ಅದು ಶಿವನ ಸಾನ್ನಿಧ್ಯವನ್ನು ತನ್ನ ಹೃದಯದಲ್ಲಿ ಹೊತ್ತಿರುವ ಪವಿತ್ರ ಭೂಮಿ. ಗಂಗಾಮಾತೆಯ ಪಾವನ ತೀರದಲ್ಲಿ ಸಾವಿರಾರು ವರ್ಷಗಳ ಆಧ್ಯಾತ್ಮಿಕ ಪರಂಪರೆಯನ್ನು ತನ್ನೊಳಗೆ ಅಡಗಿಸಿಕೊಂಡಿರುವ ಆ ದಿವ್ಯ ನಗರ ಕಾಶಿ. ಇಲ್ಲೇ ನೆಲೆಸಿದ್ದಾನೆ ಜಗತ್ತಿನ ನಾಥ ಶ್ರೀ ಕಾಶಿ ವಿಶ್ವನಾಥ. ಗಂಗೆಯ ಘಾಟ್ಗಳಲ್ಲಿ ಮೊಳಗುವ ಮಂತ್ರಘೋಷ ಹರ್ ಹರ್ ಮಹಾದೇವ್ ಎಂದು ಭಕ್ತರು ಮಾಡುವ ಜಯಘೋಷ, ಸಂಜೆಯ ಗಂಗಾ ಆರತಿಯ ದೀಪಗಳ ಬೆಳಗು ಮತ್ತು ಈ ಎಲ್ಲದರ ನಡುವೆ ಭಕ್ತರ ಮನಸ್ಸಿಗೆ ನೆಮ್ಮದಿ ನೀಡುವ ವಿಶ್ವನಾಥನ ದಿವ್ಯ ಸಾನ್ನಿಧ್ಯ, ಇವೆಲ್ಲವೂ ಸೇರಿ ಕಾಶಿಯನ್ನು ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಅನುಭವವನ್ನಾಗಿ ಮಾಡುತ್ತದೆ. ಕಾಶಿ ವಿಶ್ವನಾಥನ ದರ್ಶನವೆಂದರೆ ಕೇವಲ ಒಂದು ಶಿವಲಿಂಗದ ದರ್ಶನವಲ್ಲ, ಅದು ಶಿವನೊಂದಿಗೆ ನಮ್ಮ ಮನಸ್ಸಿನಲ್ಲಿ ಒಂದು ಆಧ್ಯಾತ್ಮಿಕ ಸಂಪರ್ಕವಾಗಿದೆ. ಅದಕ್ಕಾಗಿಯೇ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಕಾಶಿಯತ್ತ ಪ್ರಯಾಣ ಬೆಳೆಸುತ್ತಾರೆ. ಹಾಗಾದರೆ ಈ ಪವಿತ್ರ ಕಾಶಿಯ ಮಹಿಮೆಯನ್ನು ತಿಳಿದುಕೊಳ್ಳೋಣ. ಈ ನಗರಕ್ಕೆ ಕಾಶಿ, ವಾರಣಾಸಿ, ಬನಾರಸ್ ಎಂಬ ಹೆಸರುಗಳು ಹೇಗೆ ಬಂದವು, ಇದರ ಬಗ್ಗೆ ಇರುವ ಆಧ್ಯಾತ್ಮಿಕ ಅರ್ಥವೇನು, ಬನ್ನಿ ಮೊದಲು ತಿಳಿದುಕೊಳ್ಳೋಣ. ಕಾಶಿ ಎಂಬ ಹೆಸರಿನ ಹಿಂದಿರುವ ಆ ಅದ್ಭುತ ಅರ್ಥವನ್ನು ಅಷ್ಟಕ್ಕೂ ಈ ಪವಿತ್ರ ಕಾಶಿ ಎಲ್ಲಿದೆ ಎಂದು ತಿಳಿಯೋಣ. ನಾವು ಭಕ್ತಿಯಿಂದ ಕಾಶಿ ಎಂದು ಕರೆಯುವ ಈ ಪುಣ್ಯಕ್ಷೇತ್ರ ಇಂದಿನ ಅಧಿಕೃತ ಹೆಸರು ವಾರಣಾಸಿ. ಕಾಶಿ ಭಾರತದ ಉತ್ತರ ಭಾಗದಲ್ಲಿರುವ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿ ಜಿಲ್ಲೆಯಲ್ಲಿ ನೆಲೆಸಿದೆ. ಇದು ಪವಿತ್ರ ಗಂಗಾ ನದಿಯ ಎಡದಂಡೆಯಲ್ಲಿರುವ ಪ್ರಮುಖ ನಗರ. ಗಂಗೆಯ ಹರಿವು ಕಾಶಿಯ ಆಧ್ಯಾತ್ಮಿಕ ಮಹಿಮೆಗಳೊಂದಿಗೆ ಅವಿನಾವ ಭಾವವಾಗಿ ಬೆಸೆದುಕೊಂಡಿದೆ. ಭಾರತದ ನಕ್ಷೆಯನ್ನು ನೋಡಿದರೆ ಉತ್ತರ ಪ್ರದೇಶವು ಭಾರತದ ಉತ್ತರ ಭಾಗದಲ್ಲಿದೆ. ಆ ಉತ್ತರ ಪ್ರದೇಶದ ಪೂರ್ವ ಭಾಗದಲ್ಲಿ ವಾರಣಾಸಿ ನಗರವಿದೆ. ವಾರಣಾಸಿಯ ಸುತ್ತಮುತ್ತಲಿನ ಪ್ರದೇಶವು ಗಂಗಾ ನದಿ ಮತ್ತು ಅದರ ಉಪನದಿಗಳಿಂದ ರೂಪುಗೊಂಡ ಗಂಗಾ ಸಮತಟ್ಟಿನ ಭಾಗವಾಗಿದೆ. ಕಾಶಿಯ ಇನ್ನೊಂದು ವಿಶೇಷತೆ ಏನೆಂದರೆ ಇದು ಕೇವಲ ಒಂದು ನಗರವಲ್ಲ, ಭಾರತದ ಪ್ರಮುಖ

ಪ್ರಮುಖ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇನ್ನ ಕಾಶಿ ಕ್ಷೇತ್ರಕ್ಕೆ ಯಾವ ಯಾವ ಹೆಸರುಗಳು ಅದಾವ ಅಂತ ನೋಡೋಣ. ಮೊದಲನೇದಾಗಿ ಕಾಶಿ, ಇದು ಅತ್ಯಂತ ಪುರಾತನ ಮತ್ತು ಪ್ರಸಿದ್ಧ ಹೆಸರು. ಖಾಶ್ ಎಂಬ ಸಂಸ್ಕೃತ ಧಾತುವಿಗೆ ಪ್ರಕಾಶಿಸು ಅಥವಾ ಹೊಳೆಯುವುದು ಎಂಬ ಅರ್ಥವಿದೆ ಎಂದು ಪರಂಪರೆಯಲ್ಲಿ ವಿವರಿಸಲಾಗುತ್ತದೆ. ಆದ್ದರಿಂದ ಕಾಶಿಯನ್ನು ಬೆಳಕಿನ ನಗರಿ ಎಂದು ಕರೆಯಲಾಗುತ್ತದೆ. ಆಧ್ಯಾತ್ಮಿಕವಾಗಿ ಅಜ್ಞಾನವೆಂಬ ಕತ್ತಲೆಯನ್ನು ಜ್ಞಾನವೆಂಬ ಬೆಳಕಿನಿಂದ ದೂರ ಮಾಡುವ ನಗರ ಎಂಬ ಭಾವನೆಯೂ ಇದರಲ್ಲಿ ಇದೆ. ಇನ್ನು ಎರಡನೆಯದಾಗಿ ವಾರಣಾಸಿ, ಇಂದಿನ ಅಧಿಕೃತ ನಗರದ ಹೆಸರು ವಾರಣಾಸಿಯಾಗಿದೆ. ಈ ಹೆಸರು ವರುಣಾ ಮತ್ತು ಅಸಿ ಎಂಬ ಎರಡು ನದಿಗಳು ಅಂದರೆ ಹರಿವುಗಳೊಂದಿಗೆ ಸಂಬಂಧ ಹೊಂದಿದೆ ಎಂದು ಸಾಮಾನ್ಯವಾಗಿ ವಿವರಿಸಲಾಗುತ್ತದೆ. ಈ ಎರಡು ಪ್ರದೇಶಗಳ ನಡುವೆ ಭೂಭಾಗಕ್ಕೆ ವಾರಣಾಸಿ ಎಂಬ ಹೆಸರು ಬಂದಿದೆ ಎಂಬ ಪರಂಪರೆಯೂ ಇದೆ. ಇಂದಿನ ನಗರ ಮತ್ತು ಜಿಲ್ಲೆಯ ಅಧಿಕೃತ ಹೆಸರು ಕೂಡ ವಾರಣಾಸಿ ಆಗಿದೆ. ಇನ್ನ ಮೂರನೇದಾಗಿ ಬನಾರಸ್. ಬನಾರಸ್ ಎಂಬ ವಾರಣಾಸಿಯ ಮತ್ತೊಂದು ಬಹಳ ಪ್ರಸಿದ್ಧಿ ಹೆಸರಾಗಿದೆ. ಜನಪ್ರಯೋಗದಲ್ಲಿ, ಸಾಹಿತ್ಯದಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಭಾರತದ ಸಾಂಸ್ಕೃತಿಕ ಸಂದರ್ಭದಲ್ಲಿ ಬನಾರಸ್ ಎಂಬ ಹೆಸರು ಬಹಳ ಜನಪ್ರಿಯವಾಗಿದೆ. ಇದೇ ನಗರಕ್ಕೆ ಪ್ರಸಿದ್ಧವಾದ ಬನಾರಸ್ ಸೀರೆ, ಬನಾರಸಿ ಸಂಗೀತ, ಬನಾರಸಿ ಪಾನ್ ಮುಂತಾದ ಹೆಸರುಗಳು ಬಂದಿವೆ. ಇನ್ನ ನಾಲ್ಕನೆಯದಾಗಿ ಅವಿಮುಕ್ತ, ಇದು ಅತ್ಯಂತ ಆಧ್ಯಾತ್ಮಿಕವಾದ ಹೆಸರಾಗಿದೆ. ಅವಿಮುಕ್ತ ಎಂದರೆ ಸರಳವಾಗಿ ಯಾವತ್ತೂ ಕೈ ಬಿಡದ ಸ್ಥಳ ಅಥವಾ ಶಿವನು ಎಂದಿಗೂ ತೊರೆಯದ ಕ್ಷೇತ್ರ ಎಂಬ ಅರ್ಥದಲ್ಲಿ ಧಾರ್ಮಿಕ ಪರಂಪರೆಯಲ್ಲಿ ಬಳಸಲಾಗುತ್ತದೆ. ವಾರಣಾಸಿ ಜಿಲ್ಲಾಡಳಿತ ಮಾಹಿತಿಯಲ್ಲೂ ಕಾಶಿಯನ್ನು ಅವಿಮುಕ್ತ ಕ್ಷೇತ್ರ ಎಂದು ಉಲ್ಲೇಖಿಸಲಾಗುತ್ತದೆ. ಇನ್ನು ಐದನೆಯದಾಗಿ ಶಿವನ ನಗರಿ, ಸಿಟಿ ಆಫ್ ಶಿವ. ಕಾಶಿಯನ್ನು ಭಗವಾನ್ ಶಿವನ ನಗರಿ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿನ ಪ್ರಧಾನ ಆರಾಧ್ಯ ದೇವರು ಶ್ರೀ ಕಾಶಿ ವಿಶ್ವನಾಥ. ವಾರಣಾಸಿ ಜಿಲ್ಲಾಡಳಿತವು ವಿಶ್ವನಾಥನನ್ನು ನಗರದ ಪ್ರಧಾನ ದೇವತೆ ಎಂದು ವಿವರಿಸುತ್ತಾರೆ. ಭಕ್ತಿಯ ಭಾಷೆಗಳಲ್ಲಿ ಹೇಳುವುದಾದರೆ ಕಾಶಿ ಎಂದರೆ ಶಿವನ ನಗರಿ, ವಿಶ್ವನಾಥ ಎಂದರೆ ಆ ನಗರದ ನಾಥ. ಇನ್ನು ಆರನೆಯದಾಗಿ ಜ್ಞಾನ ನಗರಿ, ಸಿಟಿ ಆಫ್ ನಾಲೆಜ್. ಕಾಶಿ ಶತಮಾನಗಳಿಂದ ವಿದ್ಯೆ, ಸಂಸ್ಕೃತಿ, ತತ್ವಶಾಸ್ತ್ರ, ಶಾಸ್ತ್ರಾರ್ಥ ಮತ್ತು ಅಧ್ಯಯನದ ಕೇಂದ್ರವಾಗಿರುವುದರಿಂದ ಜ್ಞಾನ ನಗರಿ ಎಂಬ ಬಿರುದನ್ನು ಪಡೆದಿದೆ. ವಾರಣಾಸಿ ಜಿಲ್ಲಾಡಳಿತವು ಇದನ್ನು ನಾಲೆಜ್ ಸಿಟಿ ಅಥವಾ ಜ್ಞಾನ ನಗರಿ ಎಂದು ಕೂಡ ಉಲ್ಲೇಖಿಸುತ್ತಾರೆ. ಇನ್ನು ಏಳನೆಯದಾಗಿ ದೇವಾಲಯಗಳ ನಗರಿ, ಸಿಟಿ ಆಫ್ ಟೆಂಪಲ್ಸ್. ಕಾಶಿಯಲ್ಲಿ ಅನೇಕ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯಗಳಿರೋದ್ರಿಂದ ಇದನ್ನು ದೇವಾಲಯಗಳ ನಗರಿ ಎಂದು ಕೂಡ ಕರೆಯಲಾಗುತ್ತದೆ. ಕಾಶಿ ವಿಶ್ವನಾಥನ ಜೊತೆಗೆ ಅನ್ನಪೂರ್ಣಾದೇವಿ, ಕಾಲಭೈರವ, ಸಂಕಟಾದೇವಿ ಮುಂತಾದ ಅನೇಕ ಪ್ರಮುಖ ದೇವಾಲಯಗಳಿವೆ. ಇನ್ನ ಎಂಟನೆಯದಾಗಿ ದೀಪಗಳ ನಗರಿ, ಸಿಟಿ ಆಫ್ ಲೈಟ್ಸ್. ಕಾಶಿಯನ್ನು ದೀಪಗಳ ನಗರಿ ಎಂದು ಕೂಡ ಕರೆಯುತ್ತಾರೆ. ವಿಶೇಷವಾಗಿ ಗಂಗಾತೀರದ ಘಾಟಗಳಲ್ಲಿ ನಡೆಯುವ ಆರತಿ, ಸಾವಿರಾರು ದೀಪಗಳ ಬೆಳಕು ಮತ್ತು ಕಾಶಿಯ ಆಧ್ಯಾತ್ಮಿಕ ವಾತಾವರಣದಿಂದ ಈ ಹೆಸರು ಬಹಳ ಸುಂದರವಾದ ಅರ್ಥವನ್ನು ಪಡೆದುಕೊಂಡಿದೆ. ವಾರಣಾಸಿ ಜಿಲ್ಲಾಡಳಿತವು ಸಿಟಿ ಆಫ್ ಲೈಟ್ಸ್ ಎಂಬ ಬಿರುದನ್ನು ಉಲ್ಲೇಖಿಸುತ್ತದೆ. ಇನ್ನ ಒಂಬತ್ತನೆಯದಾಗಿ ಭಾರತದ ಧಾರ್ಮಿಕ ರಾಜಧಾನಿ, ರಿಲಿಜಿಯಸ್ ಆಫ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಇನ್ನ ಒಂಬತ್ತನೆಯದಾಗಿ ಭಾರತದ ಧಾರ್ಮಿಕ ರಾಜಧಾನಿ, ರಿಲಿಜಿಯಸ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಕಾಶಿಯು ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ತೀರ್ಥಕ್ಷೇತ್ರಗಳಲ್ಲಿ ಒಂದಾಗಿರುವುದರಿಂದ ಇದನ್ನು ಭಾರತದ ಧಾರ್ಮಿಕ ರಾಜಧಾನಿ ಅಂತ ಕೂಡ ಕರೆಯಲಾಗುತ್ತದೆ. ಇನ್ನ ಹತ್ತನೆಯದಾಗಿ ಸಾಂಸ್ಕೃತಿಕ ರಾಜಧಾನಿ, ಕಲ್ಚರಲ್ ಕ್ಯಾಪಿಟಲ್. ಸಂಗೀತ, ನೃತ್ಯ, ಸಾಹಿತ್ಯ, ಕಲೆ, ಸಂಸ್ಕೃತಿ, ಹಸ್ತಶಿಲ್ಪ ಮತ್ತು ಧಾರ್ಮಿಕ ಪರಂಪರೆ ಇವೆಲ್ಲವೂ ಕಾಶಿಯೊಳಗೆ ಆಳವಾಗಿ ಬೆಸೆದುಕೊಂಡಿವೆ. ಆದ್ದರಿಂದ ಕಾಶಿಯನ್ನು ಭಾರತದ ಸಾಂಸ್ಕೃತಿಕ ರಾಜಧಾನಿ ಎಂದು ಕೂಡ ಕರೆಯಲಾಗುತ್ತದೆ. ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪವಿತ್ರವಾದದ್ದು. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಪೌರಾಣಿಕ ಕಥೆ ಹೀಗಿದೆ. ಒಮ್ಮೆ ಸೃಷ್ಟಿಕರ್ತನಾದ ಬ್ರಹ್ಮದೇವ ಮತ್ತು ಪಾಲಕನಾದ ವಿಷ್ಣು ಇಬ್ಬರ ನಡುವೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ತೀವ್ರವಾದ ವಿವಾದ ಏರ್ಪಟ್ಟಿತ್ತು. ಈ ವಿವಾದವನ್ನು ದೊಡ್ಡ ಯುದ್ಧಕ್ಕೆ ದಾರಿ ಮಾಡಿಕೊಡುವಂತ ಹಂತ ತಲುಪಿತು. ಆಗ ಅವರ ಗರ್ವವನ್ನು

ಶಮನಗೊಳಿಸಲು ಮತ್ತು ಜಗತ್ತಿಗೆ ಸತ್ಯದ ದರ್ಶನ ಮಾಡಿಸಲು ಶಿವನು ಅವರ ಮಧ್ಯೆ ಅನಂತವಾದ ಜ್ಯೋತಿರ್ಸ್ತಂಭವಾಗಿ ಅಂದರೆ ಅಂತ್ಯವಿಲ್ಲದ ಬೆಳಕಿನ ಕಂಬವಾಗಿ ಪ್ರತ್ಯಕ್ಷನಾದನು. ಈ ಜ್ಯೋತಿರ್ಸ್ತಂಭದ ಆದಿ ಮತ್ತು ಅಂತ್ಯವನ್ನು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರು ಎಂದು ನಿರ್ಧರಿಸಲಾಯಿತು. ವಿಷ್ಣುವು ವರಾಹರೂಪ ತಾಳಿ ಜ್ಯೋತಿರ್ಸ್ತಂಭದ ಅಡಿಯನ್ನು ಹುಡುಕಲು ಹೊರಟನು. ಬ್ರಹ್ಮನು ಹಂಸರೂಪವನ್ನು ತಾಳಿ ಜ್ಯೋತಿರ್ಸ್ತಂಭದ ತುದಿಯನ್ನು ಹುಡುಕಲು ಮೇಲೆ ಹಾರಿದನು. ಬಹುಕಾಲ ಹುಡುಕಿದರೂ ವಿಷ್ಣುವಿಗೆ ಜ್ಯೋತಿರ್ಸ್ತಂಭದ ಕೊನೆ ಸಿಗಲಿಲ್ಲ. ತಾನು ಸೋತೆನೆಂದು ಒಪ್ಪಿಕೊಂಡ ವಿಷ್ಣು ಹಿಂದಿರುಗಿದನು. ಆದರೆ ಬ್ರಹ್ಮನು ತುದಿಯನ್ನು ಕಾಣದಿದ್ದರೂ ದಾರಿಯಲ್ಲಿ ಸಿಕ್ಕ ಕಾಂಡ ಸಂಪಿಗೆ ಹೂವಿನ ಜೊತೆಗೂಡಿ ತಾನು ತುದಿಯನ್ನು ನೋಡಿದ್ದೇನೆ ಎಂದು ಶಿವನ ಬಳಿ ಸುಳ್ಳು ಹೇಳಿದನು. ಬ್ರಹ್ಮನ ಸುಳ್ಳಿನಿಂದ ಕೋಪಗೊಂಡ ಶಿವನು ತನ್ನ ನಿಜರೂಪದಲ್ಲಿ ಪ್ರತ್ಯಕ್ಷನಾಗಿ ಬ್ರಹ್ಮನಿಗೆ ಪೂಜೆ ಇಲ್ಲದಿರಲಿ ಎಂದು ಶಾಪ ನೀಡಿದನು ಮತ್ತು ಸತ್ಯ ಹೇಳಿದ ವಿಷ್ಣುವನ್ನು ಹಾರೈಸಿದನು. ಶಿವನು ಪ್ರತ್ಯಕ್ಷನಾದ ಆ ಮಹಾನ್ ಜ್ಯೋತಿರ್ಸ್ತಂಭವು ಭೂಮಿಯ ಮೇಲೆ 12 ಪವಿತ್ರ ಸ್ಥಳಗಳಲ್ಲಿ ಜ್ಯೋತಿರ್ಲಿಂಗಗಳಾಗಿ ಸ್ಥಾಪಿತವಾದವು. ಆ ಜ್ಯೋತಿರ್ಸ್ತಂಭದ ಮೂಲ ಭಾಗವು ಪ್ರಕಟಗೊಂಡ ಕ್ಷೇತ್ರವೇ ಕಾಶಿಯಾಗಿ ಇಲ್ಲಿ ಶಿವನು ವಿಶ್ವನಾಥನ ಅಂದರೆ ಬ್ರಹ್ಮಾಂಡದ ಒಡೆಯ ಎಂಬ ಹೆಸರಿನಿಂದ ನೆಲೆಸಿದನು. ಕಾಶಿಯಲ್ಲಿ ಮರಣ ಹೊಂದಿರುವ ಜೀವಿಗಳಿಗೆ ಶಿವನು ತಾರಕ ಮಂತ್ರವನ್ನು ಉಪದೇಶಿಸಿ ಮುಕ್ತಿ ನೀಡುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹಾಗಾದರೆ ಈಗಿರುವ ದೇವಾಲಯ ಇತಿಹಾಸವನ್ನು ತಿಳಿಯೋಣ. ಇಲ್ಲಿ ಪೌರಾಣಿಕ ಕಥೆಯಿಂದ ಐತಿಹಾಸಿಕ ದಾಖಲೆಗಳ ಕಡೆಗೆ ಬರೋಣ. ಕಾಶಿ ವಿಶ್ವನಾಥ ದೇವಾಲಯದ ಇತಿಹಾಸದಲ್ಲಿ ಹಲವು ಬಾರಿ ನಿರ್ಮಾಣ ಮತ್ತು ಪುನರ್ನಿರ್ಮಾಣ ನಡೆಯುತ್ತಿದೆ. ಪ್ರಸ್ತುತ ಕಾಣುವ ದೇವಾಲಯದ ಕಟ್ಟಡವನ್ನು ಇಂದೋರ್ ಮಹಾರಾಣಿಯಾದ ಅಹಿಲ್ಯಾಬಾಯಿ ಹೋಲ್ಕರ್ ಅವರು 1780 ಸುಮಾರಿಗೆ ನಿರ್ಮಿಸಿದರು ಎಂದು ಅಧಿಕೃತ ಕಾಶಿ ಪೋರ್ಟಲ್ ಮತ್ತು ವಾರಣಾಸಿ ಜಿಲ್ಲಾಡಳಿತದ ಮಾಹಿತಿಯಲ್ಲಿ ಉಲ್ಲೇಖವಾಗಿದೆ. ನಂತರ ದೇವಾಲಯದ ಶಿಖರ ಮತ್ತು ಗುಮ್ಮಟಗಳಿಗೆ ಚಿನ್ನದ ಅಲಂಕಾರ ದೊರೆಯಿತು. ಪಂಜಾಬಿನ ಮಹಾರಾಜ್ ರಂಜಿತ್ ಸಿಂಗ್ ಅವರು 1839 ಚಿನ್ನವನ್ನು ದಾನ ಮಾಡಿದರು ಎಂದು ಅಧಿಕೃತ ಪ್ರವಾಸೋದ್ಯಮದ ಮಾಹಿತಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದಕ್ಕಾಗಿಯೇ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಗೋಲ್ಡನ್ ಟೆಂಪಲ್ ಚಿನ್ನದ ದೇವಾಲಯ ಎಂಬ ಹೆಸರು ಕೂಡ ಬಂದಿದೆ. ಇನ್ನು ಕಾಶಿ ದೇವಸ್ಥಾನದ ವಾಸ್ತುಶಿಲ್ಪದ ಬಗ್ಗೆ ತಿಳಿಯೋಣ. ಕಾಶಿ ವಿಶ್ವನಾಥ ದೇವಾಲಯದ ವಾಸ್ತುಶಿಲ್ಪಗಳಲ್ಲಿ ಪ್ರಮುಖವಾಗಿ ಉತ್ತರ ಭಾರತೀಯ ನಾಗರ ಶೈಲಿಯ ಪ್ರಭಾವವನ್ನು ಕಾಣಬಹುದು. ದೇವಾಲಯದ ಮೇಲ್ಭಾಗದಲ್ಲಿ ಎತ್ತರಕ್ಕೆ ಏರುವ ಶಿಖರಗಳು, ಅವುಗಳ ಮೇಲೆ ಇಟ್ಟ ಚಿನ್ನದ ಗುಮ್ಮಟ ಮತ್ತು ಅದರ ಮೇಲಿರುವ ಚಿನ್ನದ ಕಳಶ ಹಾಗೂ ಧ್ವಜ ದೇವಾಲಯಗಳ ಪ್ರಮುಖ ದೃಶ್ಯ ವೈಶಿಷ್ಟ್ಯಗಳಾಗಿವೆ. ದೂರದಿಂದಲೇ ಕಾಣಿಸುವ ಈ ಚಿನ್ನದ ಶಿಖರಗಳು ಕಾಶಿಯ ಆಕಾಶ ರೇಖೆಗೆ ಒಂದು ವಿಶಿಷ್ಟ ಗುರುತನ್ನು ನೀಡುತ್ತವೆ. ಇನ್ನು ಚಿನ್ನದ ಶಿಖರದ ವಿಶೇಷತೆಯನ್ನು ತಿಳಿಯೋಣ. ದೇವಾಲಯದ ಅತ್ಯಂತ ಗಮನ ಸೆಳೆಯುವ ಭಾಗವೇ ಅದರ ಚಿನ್ನದ ಮೇಲ್ಛಾವಣಿ ಮತ್ತು ಶಿಖರ. ಮಹಾರಾಜ್ ರಂಜಿತ್ ಸಿಂಗ್ ಅವರು ದಾನದ ಮೂಲಕ ದೇವಾಲಯದ ಗುಮ್ಮಟಗಳಿಗೆ ಚಿನ್ನದ ಹೊದಿಕೆ ಕೊಟ್ಟರು. ಆ ಕಾರಣದಿಂದಲೇ ಕಾಶಿ ವಿಶ್ವನಾಥನ ದೇವಾಲಯವು ಗೋಲ್ಡನ್ ಟೆಂಪಲ್ ಎಂಬ ಹೆಸರಿನಿಂದಲೂ ಪ್ರಸಿದ್ಧವಾಯಿತು. ಇನ್ನು ಗರ್ಭಗುಡಿಯಲ್ಲಿ ದೇವಾಲಯದ ಅತ್ಯಂತ ಪವಿತ್ರ ಭಾಗ ಗರ್ಭಗುಡಿಯಾಗಿದೆ. ಇಲ್ಲಿಯೇ ಶ್ರೀ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಪ್ರತಿಷ್ಠಾಪವಾಗಿದೆ. ಭಕ್ತರ ಸಂಪೂರ್ಣ ಯಾತ್ರೆಯ ಕೇಂದ್ರವೇ ಈ ಜ್ಯೋತಿರ್ಲಿಂಗದ ದರ್ಶನವಾಗಿದೆ. ವಾರಣಾಸಿ ಜಿಲ್ಲಾಡಳಿತವು ಗಂಗೆಯ ಘಾಟ್ಗಳಿಗಿಂತಲೂ ಮತ್ತು ನಗರದ ಇತರ ಧಾರ್ಮಿಕ ಸ್ಥಳಗಳಿಗಿಂತಲೂ ದೇವಾಲಯದಲ್ಲಿರುವ ಶಿವಲಿಂಗವೇ ಕಾಶಿಯ ಪ್ರಮುಖ ಭಕ್ತ ಕೇಂದ್ರ ಎಂದು ವಿವರಿಸುತ್ತಾರೆ. ಇನ್ನು ಕಾಶಿಯ ಸುತ್ತಮುತ್ತಲೂ ಇರುವ ದೇವಾಲಯಗಳ ಬಗ್ಗೆ ತಿಳಿಯೋಣ. ಕಾಶಿ ವಿಶ್ವನಾಥ ದೇವಾಲಯದ ಪ್ರದೇಶದಲ್ಲಿ ಒಂದೇ ಒಂದು ದೇವಾಲಯವಲ್ಲ, ಅನೇಕ ಸಣ್ಣ ದೊಡ್ಡ ದೇವಾಲಯಗಳು ಮತ್ತು ಪವಿತ್ರ ಕ್ಷೇತ್ರಗಳಿವೆ. ಅದರಲ್ಲೂ ಸಮೀಪದಲ್ಲಿರುವುದು ಅನ್ನಪೂರ್ಣಾದೇವಿ ದೇವಸ್ಥಾನಕ್ಕೆ ವಿಶೇಷ ಸ್ಥಾನವಿದೆ. ಅನ್ನಪೂರ್ಣಾದೇವಿ ಅನ್ನ ಮತ್ತು ಪೋಷಣೆ ದೇವಿಯಾಗಿ ಆರಾಧಿಸಲಾಗುತ್ತದೆ. ಅದೇ ರೀತಿ ಕಾಲಭೈರವನನ್ನು ಕಾಶಿಯ ಕ್ಷೇತ್ರಪಾಲಕ ಅಥವಾ ಕೋತ್ವಾಲ್ ಎಂದು ಭಕ್ತಿ ಪರಂಪರೆಯಲ್ಲಿ ಗೌರವಿಸಲಾಗುತ್ತದೆ. ಇನ್ನು ಜ್ಞಾನವಾಪಿ ದೇವಾಲಯದ ಪ್ರವೇಶಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಸಿದ್ಧ ಸ್ಥಳ ಜ್ಞಾನವಾಪಿ ಭಾವಿ. ಜ್ಞಾನವಾಪಿ ಎಂದರೆ ಜ್ಞಾನದ ಭಾವಿ ಎಂಬ ಅರ್ಥವಿದೆ. ನೀವು ಇತ್ತೀಚೆಗೆ ನಿರ್ಮಾಣವಾದ ಭವ್ಯ ಕಾಶಿ ಕಾರಿಡಾರ್ಗೆ ಹೋದರೆ ಅಲ್ಲಿ ವಿಶ್ವನಾಥ ದರ್ಶನದ ಜೊತೆಗೆ ಈ ಜ್ಞಾನವಾಪಿ ಭಾವಿಯನ್ನು ಕಾಣಬಹುದು. ಸ್ಕಂದ ಪುರಾಣದ ಪ್ರಕಾರ ಶಿವ ತನ್ನ ತ್ರಿಶೂಲದಿಂದ ನಿರ್ಮಿಸಿದ

0: ಈ ಜ್ಞಾನದ ಬಾವಿ ಇಡೀ ಕಾಶಿ ಧಾರ್ಮಿಕ ಇತಿಹಾಸದ ಚಕ್ರವ್ಯೂಹನ್ನೇ ತನ್ನೊಡನಲ್ಲಿ ಇಟ್ಟುಕೊಂಡಿದೆ. ಅಕ್ರಮದ ಸಮಯದಲ್ಲಿ ಜ್ಯೋತಿರ್ಲಿಂಗವನ್ನು ರಕ್ಷಿಸಲು ಪ್ರಧಾನ ಅರ್ಚಕರು ಇದೇ ಬಾವಿಗೆ ಜಿಗಿದಿದ್ದರು. ಅದಕ್ಕೆ ಇಂದಿಗೂ ಕಾರಿಡಾರ್ನಲ್ಲಿರುವ ಬೃಹತ್ ನಂದಿ ಈಗಿನ ಗರ್ಭಗುಡಿಯನ್ನು ಬಿಟ್ಟು ಜ್ಞಾನವ್ಯಾಪಿ ಬಾವಿ ಕಡೆಗೆ ಕಣ್ಣಿಟ್ಟು ಕುಳಿತಿದ್ದಾನೆ. ನಂಬಿಕೆ ಮತ್ತು ಇತಿಹಾಸ ಎರಡನ್ನೂ ತನ್ನ ನೀರಿನ ಆಳದಲ್ಲಿ ಇಟ್ಟುಕೊಂಡಿರುವ ಜ್ಞಾನವ್ಯಾಪಿ ಬಾವಿ ಕಾಶಿ ವಿಶ್ವನಾಥ ಧಾಮದ ಒಂದು ಅಪೂರ್ವ ಚಾರಿತ್ರಿಕ ಭಾಗವಾಗಿದೆ. ಇನ್ನ ಕಾಶಿ ವಿಶ್ವನಾಥನ ಮಹಿಮೆಯೊಂದಿಗೆ ಅವಿಭಾಜ್ಯವಾಗಿ ಬೆಸೆದುಕೊಂಡಿರುವ ಮತ್ತೊಂದು ವಿಶೇಷತೆ ಬಗ್ಗೆ ತಿಳಿಯೋಣ. ಅದೇ ಶ್ರೀ ಕಾಶಿ ವಿಶ್ವನಾಥ ಧಾಮ, ಅಂದರೆ ಕಾಶಿ ವಿಶ್ವನಾಥ್ ಕಾರಿಡಾರ್. ಒಂದು ಕಾಲದಲ್ಲಿ ಗಂಗಾ ನದಿಯ ಪವಿತ್ರ ತೀರದಿಂದ ಕಾಶಿ ವಿಶ್ವನಾಥ ದೇವಾಲಯಕ್ಕೆ ತೆರಳಬೇಕಾದರೆ ಭಕ್ತರು ಕಿರಿದಾದ ಮತ್ತು ಜನಸಂದಣಿಯ ತುಂಬಿರುವ ಹಳೆ ಬೀದಿಗಳ ಮೂಲಕ ಸಾಗಬೇಕಾಗುತ್ತಿತ್ತು. ಗಂಗೆಯಲ್ಲಿ ಸ್ನಾನ ಮಾಡಿ ಪವಿತ್ರ ಗಂಗಾ ಜಲವನ್ನು ತೆಗೆದುಕೊಂಡು ಬಂದು ವಿಶ್ವನಾಥನಿಗೆ ಅರ್ಪಿಸುವ ಭಕ್ತರಿಗೆ ಸುಲಭವಾದ ಮಾರ್ಗ ಕಲ್ಪಿಸುವ ಉದ್ದೇಶದಿಂದ ಗಂಗಾ ತೀರವನ್ನು ನೇರವಾಗಿ ಕಾಶಿ ವಿಶ್ವನಾಥ ದೇವಾಲಯದೊಂದಿಗೆ ಸಂಪರ್ಕಿಸುವಂತೆ ಈ ಧಾಮವನ್ನು ಅಭಿವೃದ್ಧಿಪಡಿಸಲಾಯಿತು. 2019 March 8 ಇದರ ಶಿಲಾನ್ಯಾಸ ನಡೆಯಿತು. ನಂತರ 2021 December 13 ಶ್ರೀ ಕಾಶಿ ವಿಶ್ವನಾಥ ಧಾಮದ ಮೊದಲ ಹಂತವನ್ನು ಉದ್ಘಾಟಿಸಲಾಯಿತು. ಈ ಧಾಮದ ವಿಸ್ತೀರ್ಣ ಸುಮಾರು 500,000 ಚದರ್ ಅಡಿಗಳಷ್ಟಿದ್ದು ಯಾತ್ರಿಕರಿಗೆ ವಿಶಾಲವಾದ ದಾರಿಗಳು, ಸೌಲಭ್ಯ ಕೇಂದ್ರಗಳು, ವಿಶ್ರಾಂತಿ ವ್ಯವಸ್ಥೆಗಳು, ವೈದಿಕ ಕೇಂದ್ರ ಮತ್ತು ವಸ್ತು ಸಂಗ್ರಹಾಲಯ, ಭೋಗಶಾಲೆ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಇಲ್ಲಿ ಕಲ್ಪಿಸಲಾಗಿದೆ. ಇದರ ಮತ್ತೊಂದು ವಿಶೇಷತೆ ಎಂದರೆ ಅಭಿವೃದ್ಧಿ ಕಾರ್ಯದ ಸಂದರ್ಭದಲ್ಲಿ ಪತ್ತೆಯಾದ ಅನೇಕ ಪುರಾಣ ದೇವಾಲಯಗಳನ್ನು ಪುನಃಸ್ಥಾಪಿಸಿ ಸಂರಕ್ಷಿಸಲಾಗಿದೆ. ಹೀಗಾಗಿ ಕಾಶಿ ವಿಶ್ವನಾಥ ಧಾಮ ಎಂದರೆ ಕೇವಲ ಒಂದು ವಿಶಾಲವಾದ ಕಟ್ಟಡ ಅಥವಾ ದಾರಿಯಲ್ಲ. ಇದು ಗಂಗಾ ತಾಯಿಯಿಂದ ವಿಶ್ವನಾಥನ ಸನ್ನಿಧಿಯವರೆಗೆ ಭಕ್ತರನ್ನು ಕರೆದೊಯ್ಯುವ ಪವಿತ್ರ ಮಾರ್ಗವಾಗಿದೆ. ಒಂದು ಕಡೆ ಸಾವಿರಾರು ವರ್ಷಗಳ ಕಾಶಿಯ ಪರಂಪರೆ, ಮತ್ತೊಂದು ಕಡೆ ಆಧುನಿಕ ಯಾತ್ರಿಕರ ಸೌಲಭ್ಯ, ಇವೆರಡನ್ನು ಒಂದೇ ಸ್ಥಳದಲ್ಲಿ ಕಾಣಿಸುವುದೇ ಕಾಶಿ ವಿಶ್ವನಾಥ ಧಾಮದ ವಿಶೇಷತೆಯಾಗಿದೆ. ಗಂಗಾ ತೀರದಲ್ಲಿ ನಿಂತು ಕೈಯಲ್ಲಿ ಗಂಗಾ ಜಲವನ್ನು ಹಿಡಿದು ವಿಶ್ವನಾಥನ ದರ್ಶನಕ್ಕಾಗಿ ಹೆಜ್ಜೆ ಹಾಕುವಾಗ ಮನಸ್ಸಿನಲ್ಲಿ ಒಂದೇ ಧ್ವನಿ ಮೊಳಗುತ್ತದೆ, ಅದೇ ಹರ ಹರ ಮಹಾದೇವ, ಹರ ಹರ ಮಹಾದೇವ ಎಂದು. ಇನ್ನು ನಮ್ಮ ಕಾಶಿ ವಿಶ್ವನಾಥನ ನಿತ್ಯ ಪೂಜೆ ಮತ್ತು ಆರತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಮುಂಜಾನೆಯಿಂದ ಪೂಜಾ ಕಾರ್ಯಕ್ರಮಗಳು ಆರಂಭವಾಗುತ್ತವೆ. ಮೊದಲನೆಯದಾಗಿ ನಡೆಯುವುದು ಮಂಗಳ ಆರತಿ. ಇದು ಮುಂಜಾನೆ 3 to 4 ನಡೆಯುವ ಈ ಆರತಿಯೊಂದಿಗೆ ದಿನದ ಪೂಜಾ ಕಾರ್ಯಕ್ರಮ ಆರಂಭವಾಗುತ್ತವೆ. ವೇದ ಮಂತ್ರ ಘೋಷ, ಶಂಖನಾದ ಮತ್ತು ಗಂಟೆಗಳ ನಾದ ನಡುವೆ ವಿಶ್ವನಾಥನನ್ನು ಆರಾಧಿಸಲಾಗುತ್ತದೆ. ಇದಾದ ನಂತರ ಭಕ್ತರಿಗೆ ದರ್ಶನಕ್ಕೆ ಅವಕಾಶವಿರುತ್ತದೆ. ಶಿವನ ಆರಾಧನೆಯಲ್ಲಿ ಅಭಿಷೇಕಕ್ಕೆ ವಿಶೇಷ ಮಹತ್ವವಿದೆ. ಕಾಶಿ ವಿಶ್ವನಾಥನಿಗೆ ನಡೆಯುವ ರುದ್ರಾಭಿಷೇಕದಲ್ಲಿ ಶ್ರೀ ರುದ್ರಂ ಮಂತ್ರಗಳ ಪಠನದೊಂದಿಗೆ ಶಿವಲಿಂಗಕ್ಕೆ ಪವಿತ್ರ ದ್ರವ್ಯಗಳನ್ನು, ಅಭಿಷೇಕಗಳನ್ನು ಮಾಡಲಾಗುತ್ತದೆ. ರುದ್ರಾಭಿಷೇಕದ ವಿವಿಧ ಸೇವೆಗಳಲ್ಲಿ ಒಬ್ಬರು, 5 or 11 ಶಾಸ್ತ್ರಿಗಳ ಮೂಲಕ ನಡೆಯುವ ಅಭಿಷೇಕಗಳ ಜೊತೆಗೆ ಲಘು ರುದ್ರ ಮತ್ತು ಮಹಾರುದ್ರಾಭಿಷೇಕದಂಥ ವಿಶೇಷ ಸೇವೆಗಳು ಇವೆ. ನಂತರ ಮಧ್ಯಾಹ್ನದ ಭೋಗ ಆರತಿ ನಡೆಯುತ್ತದೆ. ಭಕ್ತಿಯಿಂದ ತಯಾರಿಸಿದ ನೈವೇದ್ಯವನ್ನು ವಿಶ್ವನಾಥನಿಗೆ ಸಮರ್ಪಿಸಲಾಗುತ್ತದೆ. ಸಂಜೆಯ ವೇಳೆಗೆ ಸಪ್ತ ಋಷಿ ಆರತಿ ನಡೆಯುತ್ತದೆ. ರಾತ್ರಿ 9 to 10 ಶೃಂಗಾರ ಮತ್ತು ಭೋಗ ಆರತಿ ನಡೆಯುತ್ತದೆ. ಆದರೆ ದಿನದ ಕೋಣೆಯಲ್ಲಿ ನಡೆಯುವ ಅತ್ಯಂತ ಶಾಂತವಾದ ಆರತಿ ಎಂದರೆ ಶಯನ ಆರತಿ. ರಾತ್ರಿ 10:30 ಇಡೀ ಕಾಶಿಯಲ್ಲೂ ದಿನದ ಚಟುವಟಿಕೆಗಳನ್ನು ನಿಧಾನವಾಗಿ ಶಾಂತವಾಗಿರುವ ಸಮಯ. ಆ ಸಮಯದಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಶಯನ ಆರತಿ ಆರಂಭವಾಗುತ್ತದೆ. ಶಯನ ಎಂದರೆ ವಿಶ್ರಾಂತಿ. ಬೆಳಗಿನಿಂದ ಭಕ್ತರಿಗೆ ದರ್ಶನ ನೀಡಿದ ವಿಶ್ವನಾಥನಿಗೆ ಈ ವಿಶ್ರಾಂತಿಯ ಸಮಯವಾಗಿರುತ್ತದೆ. ದೀಪಾರಾಧನೆ, ಮಂತ್ರೋಪಚಾರ ಮತ್ತು ಭಕ್ತಿಭಾವದ ನಡುವೆ ದಿನದ ಅಂತಿಮ ಪೂಜೆ ನಡೆಯುತ್ತದೆ. ಒಂದು ದಿನದ ಭಕ್ತಿ ಪಯನ ಮಂಗಳ ಆರತಿಯಿಂದ ಆರಂಭವಾಗಿ ಅಭಿಷೇಕ, ಭೋಗ, ಸಪ್ತಋಷಿ ಆರತಿ, ಶೃಂಗಾರ ಆರತಿಗಳ ಮೂಲಕ ಸಾಗುತ್ತಾ ಕೊನೆಗೆ ಶಯನ ಆರತಿಯೊಂದಿಗೆ ಸಂಪನ್ನವಾಗುತ್ತದೆ. ಇನ್ನು ರಾತ್ರಿ 11 ಗಂಟೆಗೆ ದೇವಾಲಯದ ದಿನದ ಪೂಜಾ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತವೆ. ಆ ಕ್ಷಣದಲ್ಲಿ ಕಾಶಿಯ ಗಲ್ಲಿಗಳಲ್ಲಿ ಭಕ್ತಿಯ ನಾದ ನಿಧಾನವಾಗಬಹುದು, ಆದರೆ ಭಕ್ತರ ಹೃದಯದಲ್ಲಿ ಮಾತ್ರ ಒಂದೇ ಒಂದು ಧ್ವನಿ ಮುಂದುವರಿಯುತ್ತದೆ, ಅದೇ ಹರ್ ಹರ ಮಹಾದೇವ, ಹರ್ ಹರ ಮಹಾದೇವ. ಇದು ಕಾಶಿ ವಿಶ್ವನಾಥನ ನಿತ್ಯ ಪೂಜಾ ಪರಂಪರೆಯ ಒಂದು ದಿವ್ಯ ಅನುಭವ. ಇನ್ನ ಕಾಶಿಯ ಗಂಗಾ ಆರತಿ ಬಗ್ಗೆ ತಿಳಿಯೋಣ. ಕಾಶಿಯ ಮತ್ತೊಂದು ಅತ್ಯಂತ ಪವಿತ್ರ ಮತ್ತು ಮನಮೋಹಕವಾದ ಅನುಭವದ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಅದೇ ನಮ್ಮ ಗಂಗಾ ಆರತಿಯಾಗಿದೆ. ಕಾಶಿಯಲ್ಲಿ ಗಂಗಾ ತಾಯಿಯ ಆರಾಧನೆ ಬೆಳಗಿನ ಸಮಯದಲ್ಲೂ ಮತ್ತು ಸಂಜೆಯ ಸಮಯದಲ್ಲೂ ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ. ಬೆಳಗಿನ ಗಂಗಾ ಆರತಿ, ಮುಂಜಾನೆಯ ಸೂರ್ಯೋದಯಕ್ಕೂ ಮುನ್ನವೇ ಕಾಶಿಯ ಘಾಟ್ಗಳು ಎಚ್ಚರಗೊಳ್ಳುತ್ತವೆ. ವಿಶೇಷವಾಗಿ ಅಸ್ಸಿ ಘಾಟ್ನಲ್ಲಿ ಸುಬಾ ಎ ಬನಾರಸ್ ಎಂಬ ಹೆಸರಿನಲ್ಲಿ ಮುಂಜಾನೆಯ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಸೂರ್ಯನ ಮೊದಲ ಕಿರಣಗಳು ಗಂಗೆಯ ನೀರಿನ ಮೇಲೆ ಬೀಳುವಾಗ ಮಂತ್ರೋಪಚಾರ, ಪ್ರಾರ್ಥನೆ, ಯೋಗ ಮತ್ತು ಭಕ್ತಿ ಗೀತೆಗಳೊಂದಿಗೆ ಗಂಗಾ ಮಾತೆಯನ್ನು ಆರಾಧಿಸಲಾಗುತ್ತದೆ. ಈ ಬೆಳಗಿನ ಕಾರ್ಯಕ್ರಮವು ಸಂಜೆ ನಡೆಯುವ ದಶಾಶ್ವಮೇಧ ಘಾಟ್ನ ಭವ್ಯ ಆರತಿಗಿಂತ ಹೆಚ್ಚು ಶಾಂತ ಮತ್ತು ಧ್ಯಾನಮಯ ವಾತಾವರಣವನ್ನು ಹೊಂದಿರುತ್ತದೆ. ಆದರೆ ಕಾಶಿಯ ಗಂಗಾ ಆರತಿ ಎಂದಾಗ ನಮ್ಮ ಕಣ್ಣ ಮುಂದೆ ಬರುವುದು ದಶಾಶ್ವಮೇಧ ಘಾಟ್ನ ಭವ್ಯ ಸಂಜೆ ಆರತಿ. ಸೂರ್ಯ ಪಶ್ಚಿಮದಲ್ಲಿ ಅಸ್ತಮಿಸಲು ಆರಂಭಿಸಿದಂತೆ ಗಂಗೆಯ ತೀರದಲ್ಲಿ ಭಕ್ತರ ಸಮೂಹ ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಘಾಟ್ನ ಮೆಟ್ಟಿಲುಗಳ ಮೇಲೆ ಗಂಗೆಯ ದಡದಲ್ಲಿ ಮತ್ತು ಗಂಗೆಯ ಮೇಲಿನ ದೋಣಿಗಳಲ್ಲಿಯೂ ಸಾವಿರಾರು ಭಕ್ತರು ಮತ್ತು ಪ್ರವಾಸಿಗರು ಈ ದಿವ್ಯ ದೃಶ್ಯವನ್ನು ಕಣ್ತುಂಬಿಕೊಳ್ಳುತ್ತಾ ಸೇರುತ್ತಾರೆ. ಅಧಿಕೃತ ಕಾಶಿ ಪೋರ್ಟಲ್ ಮತ್ತು ಭಾರತದ ಅಧಿಕೃತ ಪ್ರವಾಸೋದ್ಯಮ ತಾಣವು ದಶಾಶ್ವಮೇಧ ಘಾಟ್ನ ಗಂಗಾ ಆರತಿಗೆ ಪ್ರತಿದಿನ ಸಾವಿರಾರು ಜನರು ಸೇರುತ್ತಾರೆ ಎಂದು ಉಲ್ಲೇಖಿಸಿದ್ದಾರೆ. ಆರತಿ ಪ್ರಾರಂಭವಾಗುವ ಮುನ್ನವೇ ಘಾಟ್ನಲ್ಲಿ ವಿಶೇಷ ಪೂಜಾ ಸಿದ್ಧತೆಗಳು ನಡೆಯುತ್ತದೆ. ಅರ್ಚಕರು ತಮ್ಮ ಸಾಂಪ್ರದಾಯಿಕ ವಸ್ತ್ರಗಳನ್ನು ಧರಿಸಿ ಆರತಿ ನಡೆಯುವ ವೇದಿಕೆಯ ಮೇಲೆ ಸಿದ್ಧರಾಗುತ್ತಾರೆ. ನಂತರ ಮೊದಲು ಶಂಖನಾದ ಮೊಳಗುತ್ತದೆ. ಆ ಶಂಖದ ಧ್ವನಿ ಗಂಗೆಯ ನೀರಿನ ಮೇಲೆ ಪ್ರತಿಧ್ವನಿಸುತ್ತದೆ. ಅದರೊಂದಿಗೆ ಗಂಟೆಗಳ ನಾದ, ಮಂತ್ರಘೋಷ, ಧೂಪದ ಪರಿಮಳ, ಹೂವಿನ ಅಲಂಕಾರ ಮತ್ತು ದೀಪಗಳ ಬೆಳಕು ಇವೆಲ್ಲವೂ ಸೇರಿ ಗಂಗಾ ತೀರವನ್ನೇ ಒಂದು ಬೃಹತ್ ಪೂಜಾ ಮಂದಿರದಂತೆ ಮಾಡುತ್ತದೆ. ಇನ್ನು ಅಲ್ಲಿ ಎಷ್ಟು ಪಂಡಿತರಿರುತ್ತಾರೆ ಎಂದು ತಿಳಿಯೋಣ. ದಶಾಶ್ವಮೇಧ ಘಾಟ್ನ ಪ್ರಸಿದ್ಧ ಭವ್ಯ ಆರತಿಯಲ್ಲಿ ಸಾಮಾನ್ಯವಾಗಿ 7 ಯುವ ವೇದ ಪಂಡಿತರು ಸಮನ್ವಯವಾಗಿ ಆರತಿ ನಡೆಸುತ್ತಾರೆ ಎಂದು ಪ್ರವಾಸೋದ್ಯಮದ ಮೂಲಗಳು ವಿವರಿಸುತ್ತವೆ. ಈ 7 ಪಂಡಿತರು ಸಪ್ತಋಷಿಗಳ ಪ್ರತೀಕ ಎಂದು ವಿವರಣೆ ಕೂಡ ಇದೆ. ಅವರು ಒಂದೇ ಲಯದ ಒಂದೇ ಕ್ರಮದಲ್ಲಿ ದೀಪಗಳನ್ನು ಹಿಡಿದು ಗಂಗಾ ಮಾತೆಗೆ ಆರತಿ ಸಲ್ಲಿಸುತ್ತಾರೆ. ಮೊದಲಿಗೆ ಮಂತ್ರೋಪಚಾರ ಮತ್ತು ಶಂಖನಾದದಿಂದ ಪೂಜೆ ವಾತಾವರಣವನ್ನು ಸೃಷ್ಟಿಸುತ್ತದೆ. ನಂತರ ಧೂಪ ಮತ್ತು ಸುಗಂಧ ದ್ರವ್ಯಗಳನ್ನು ಅರ್ಪಿಸಲಾಗುತ್ತದೆ. ಅದಾದ ಮೇಲೆ ಹೂಗಳನ್ನು ಅರ್ಪಿಸಲಾಗುತ್ತದೆ. ನಂತರ ವಿವಿಧ ರೀತಿಯ ಪಿತ್ತಳದ ದೀಪಗಳು ಮತ್ತು ಬಹುಮಟ್ಟದ ದೀಪಸ್ತಂಭಗಳನ್ನು ಬೆಳಗಿಸಿ ಪಂಡಿತರು ಅವುಗಳನ್ನು ನಿರ್ದಿಷ್ಟ ಲಯದಲ್ಲಿ ಮೇಲಕ್ಕೆತ್ತಿ ಬದಿಗೆ ತಿರುಗಿಸಿ ವೃತ್ತಾಕಾರದಲ್ಲಿ ಚಲಿಸುತ್ತಾ ಗಂಗಾ ಮಾತೆಗೆ ಆರತಿಯನ್ನು ಸಲ್ಲಿಸುತ್ತಾರೆ. ದೀಪದ ಜ್ವಾಲೆ ಗಂಗೆಯ ನೀರಿನ ಮೇಲೆ ಪ್ರತಿಬಿಂಬಿಸುತ್ತಾ ಒಂದೆಡೆ ಸಾವಿರಾರು ಭಕ್ತರ ಭಕ್ತಿಭಾವ, ಮತ್ತೊಂದೆಡೆ ಶಂಖ, ಗಂಟೆ ಮತ್ತು ಮಂತ್ರಗಳ ನಾದ. ಆ ಕ್ಷಣ ನಿಜಕ್ಕೂ ಕಾಶಿಯ ವಿಶಿಷ್ಟ ಅನುಭವವಾಗುತ್ತದೆ. ಅಧಿಕೃತ ಪ್ರವಾಸೋದ್ಯಮದ ವಿವರಣೆಯ ಪ್ರಕಾರ ಆರತಿಯಲ್ಲಿ ಬೆಂಕಿ ಪವಿತ್ರತೆಯ ಪ್ರತೀಕ, ಹೂವು ಭಕ್ತಿಯ ಪ್ರತೀಕ ಮತ್ತು ಧೂಪ ಆಧ್ಯಾತ್ಮಿಕ ಪರಿಮಳದ ಪ್ರತೀಕವಾಗಿ ಬದಲಾಯಿಸಲಾಗುತ್ತದೆ. ದಶಾಶ್ವಮೇಧ ಘಾಟ್ನ ಸಂಜೆ ಆರತಿ ಸಾಮಾನ್ಯವಾಗಿ ಸುಮಾರು 45 ನಿಮಿಷಗಳ ಕಾಲ ನಡೆಯುತ್ತದೆ. ಆರತಿಯ ಸಮಯವು ಸೂರ್ಯಾಸ್ತದ ಸಮಯಕ್ಕೆ ಅನುಗುಣವಾಗಿ ಋತುವಿನ ಪ್ರಕಾರ ಬದಲಾವಣೆಯಾಗುತ್ತದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಸಂಜೆ ಸುಮಾರು 7 ಗಂಟೆ ವೇಳೆಗೆ ಮತ್ತು ಚಳಿಗಾಲದಲ್ಲಿ ಸುಮಾರು 6 ಗಂಟೆ ವೇಳೆಗೆ ಆರಂಭವಾಗುತ್ತದೆ. ಆದರೆ ಇದು ಕೇವಲ ನಿಮಿಷಗಳ ದೀಪಾರಾಧನೆ ಅಲ್ಲ. ಸುಮಾರು 3.5 ಗಂಟೆಗಳ ಕಾಲ ನಡೆಯುವ ಒಂದು ಸಂಪೂರ್ಣ ಭಕ್ತಿಯ ಪೂಜಾ ವಿಧಾನವಾಗಿದೆ. ಈ ಆರತಿಯ ಮತ್ತೊಂದು ವಿಶೇಷತೆ ಎಂದರೆ ಭಕ್ತರು ಕೇವಲ ಘಾಟ್ಗಳ ಮೆಟ್ಟಿಲುಗಳಿಂದ ಮಾತ್ರವಲ್ಲ ಗಂಗಾ ನದಿಯಲ್ಲಿರುವ ದೋಣಿಗಳಿಂದಲೂ ಆರತಿಯನ್ನು ವೀಕ್ಷಿಸುತ್ತಾರೆ. ನದಿಯ ಮಧ್ಯದಿಂದ ನೋಡಿದಾಗ ಒಂದು ಇಡೀ ಘಾಟ್ ದೀಪಗಳಿಂದ ಕಂಗೊಳಿಸುತ್ತಿರುತ್ತದೆ. ಮತ್ತೊಂದು ಕಡೆ ಗಂಗೆಯ ನೀರಿನಲ್ಲಿ ಸುಮಾರು ಬೆಳಕುಗಳು ಪ್ರತಿಬಿಂಬಿಸುತ್ತಿರುತ್ತವೆ. ಕೆಲವರು ಸಣ್ಣ ದೀಪಗಳನ್ನು ಎಲೆ ತಟ್ಟೆಯಲ್ಲಿ ಇಟ್ಟು ಗಂಗೆಗೆ ತೇಲಿಸುತ್ತಾರೆ. ಈ ದೀಪಗಳ ಸಾಲು ಗಂಗೆಯ ಹರಿವಿನೊಂದಿಗೆ ನಿಧಾನವಾಗಿ ದೂರ ಸಾಗುವ ದೃಶ್ಯವು ಬಹಳ ಮನಮೋಹಕವಾಗಿರುತ್ತದೆ. ಇನ್ನು ಗಂಗಾ ಆರತಿಯ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯೋಣ. ಗಂಗಾ ಆರತಿ ಕೇವಲ ಒಂದು ಅದ್ಭುತ ದೃಶ್ಯವಲ್ಲ, ಭಕ್ತರ ಪಾಲಿಗೆ ಇದು ಗಂಗಾ ತಾಯಿಯ ಕೃತಜ್ಞತೆ ಸಲ್ಲಿಸುವ ಒಂದು ಪೂಜಾ ವಿಧಾನವಾಗಿದೆ. ಗಂಗೆಯನ್ನು ಕೇವಲ ಒಂದು ನದಿಯಾಗಿ ನೋಡದೆ ತಾಯಿಯಾಗಿ, ಪವಿತ್ರತೆಯ ಪ್ರತೀಕವಾಗಿ, ಜೀವನವನ್ನು ಪೋಷಿಸುವ ದೈವಿಕ ಶಕ್ತಿಯಾಗಿ ಆರಾಧನೆ ಮಾಡುತ್ತಾರೆ. ಹೀಗಾಗಿ ಸಾವಿರಾರು ಜನರು ಒಂದೇ ಸಮಯದಲ್ಲಿ ಒಂದೇ ದಿಕ್ಕಿನಲ್ಲಿ ಕೈಮುಗಿದು ನಿಂತು ಒಂದೇ ಮಂತ್ರವನ್ನು ಹೇಳುತ್ತಾರೆ, ಒಂದೇ ದೀಪದ ಬೆಳಕನ್ನು ನೋಡುತ್ತಾರೆ. ಗಂಗಾ ತಾಯಿಗೆ ನಮಸ್ಕರಿಸುವ ಆ ಕ್ಷಣವೇ ಕಾಶಿಯ ಗಂಗಾ ಆರತಿಯ ನಿಜವಾದ ಸೌಂದರ್ಯವಾಗಿದೆ. ಇನ್ನು ಕಾಶಿಯಲ್ಲಿ ನೋಡಬಹುದಾದ ಪ್ರಮುಖ ದೇವಾಲಯಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಶ್ರೀ ಕಾಶಿ ವಿಶ್ವನಾಥ ದೇವಾಲಯ. ನಮ್ಮ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥನೇ ಕಾಶಿಯ ಪ್ರಮುಖ ಆರಾಧ್ಯ ದೈವನಾಗಿದ್ದಾನೆ. ಗಂಗೆಯ ಪಶ್ಚಿಮ ದಡದಲ್ಲಿರುವ ಈ ದೇವಾಲಯವೇ ಕಾಶಿ ಯಾತ್ರೆಗೆ ಮುಖ್ಯ ಕೇಂದ್ರವಾಗಿದೆ. ಇನ್ನು ಎರಡನೇದಾಗಿ ಅನ್ನಪೂರ್ಣ ದೇವಿ ದೇವಾಲಯ. ಕಾಶಿ ವಿಶ್ವನಾಥ ದೇವಾಲಯದ ಸಮೀಪದಲ್ಲೇ ಇರುವ ಅನ್ನಪೂರ್ಣ ದೇವಿಯನ್ನು ಅನ್ನದಾತೆ ಎಂದು ಭಕ್ತರು ಆರಾಧಿಸುತ್ತಾರೆ. ಶಿವನ ಸಾನ್ನಿಧ್ಯದ ಜೊತೆಗೆ ಅನ್ನಪೂರ್ಣೆಯ ದರ್ಶನಕ್ಕೂ ವಿಶೇಷ ಮಹತ್ವವಿದೆ. ಇನ್ನ ಮೂರನೆಯದಾಗಿ ಕಾಲಭೈರವ ದೇವಾಲಯ. ಕಾಲಭೈರವನನ್ನು ಭಕ್ತಿ ಪರಂಪರೆಯಲ್ಲಿ ಕಾಶಿಯ ಕೋತ್ವಾಲ್ ಅಂದರೆ ಕಾಶಿಯ ಕ್ಷೇತ್ರಪಾಲಕ ಎಂದು ಕರೆಯಲಾಗುತ್ತದೆ. ಕಾಶಿಗೆ ಬರುವ ಭಕ್ತರು ವಿಶ್ವನಾಥನ ಜೊತೆಗೆ ಕಾಲಭೈರವನ ದರ್ಶನಕ್ಕೂ ಹೋಗುವುದು ಪ್ರಸಿದ್ಧಿಯಾಗಿದೆ. ಇನ್ನ ನಾಲ್ಕನೆಯದಾಗಿ ಸಂಕಟ ಮೋಚನ ಹನುಮಾನ್ ದೇವಾಲಯ. ಅಸ್ಸಿ ಪ್ರದೇಶದ ಸಮೀಪದಲ್ಲಿರುವ ಈ ಪ್ರಸಿದ್ಧ ಹನುಮಾನ್ ದೇವಾಲಯವು ಗೋಸ್ವಾಮಿ ತುಳಸಿದಾಸರೊಂದಿಗೆ ಸಂಬಂಧ ಹೊಂದಿದೆ. ಸಂಕಟ ಮೋಚನ ಎಂದರೆ ಸಂಕಟಗಳಿಂದ ಮುಕ್ತಿ ನೀಡುವುದು ಎಂಬ ಭಾವನೆ ಇದೆ. ಇನ್ನ ಐದನೆಯದಾಗಿ ದುರ್ಗಾ ದೇವಾಲಯ ಅಥವಾ ದುರ್ಗಾ ಕುಂಡ. 18ನೇ ಶತಮಾನಕ್ಕೆ ಸೇರಿದ ಈ ದೇವಾಲಯವು ಅದರದ ನಾಗರ ಶೈಲಿಯ ವಾಸ್ತುಶಿಲ್ಪ ಮತ್ತು ಸುಂದರ ಕಲ್ಲಿನ ಕೆಲಸಕ್ಕಾಗಿ ಪ್ರಸಿದ್ಧಿಯಾಗಿದೆ. ದೇವಾಲಯ ಪಕ್ಕದಲ್ಲೇ ದುರ್ಗಾ ಕುಂಡ ಎಂಬ ಪವಿತ್ರ ಕೊಳವಿದೆ. ಇನ್ನ ಆರನೆಯದಾಗಿ ತುಳಸಿ ಮಾನಸ್ ದೇವಾಲಯ. ಭಗವಾನ್ ರಾಮನಿಂದ ಸಮರ್ಪಿತವಾಗಿರುವ ಈ ದೇವಾಲಯವು ಗೋಸ್ವಾಮಿ ತುಳಸಿದಾಸರೊಂದಿಗೆ ಸಂಬಂಧ ಹೊಂದಿದೆ. ಇಲ್ಲಿ ರಾಮಚರಿತ ಮಾನಸದ ಶ್ಲೋಕವನ್ನು ದೇವಾಲಯದ ಗೋಡೆಗಳಲ್ಲಿ ಕಾಣಬಹುದು. ಇನ್ನು ಏಳನೇದಾಗಿ ಸಂಕಟಾದೇವಿ ದೇವಾಲಯ. ಸಿಂಧಿಯಾ ಘಾಟ್ ಸಮೀಪದಲ್ಲಿರುವ ಈ ದೇವಾಲಯವು ಸಂಕಷ್ಟ ನಿವಾರಣೆಗಾಗಿ ಆರಾಧಿಸಲ್ಪಡುವ ದೇವಿ ಸಂಕಟೆಗೆ ಸಮರ್ಪಿತವಾಗಿದೆ. ದೇವಾಲಯದ ಆವರಣದಲ್ಲಿ ನವಗ್ರಹಗಳ ದೇವಾಲಯಗಳು ಇವೆ. ಇನ್ನು ಎಂಟನೇದಾಗಿ ಮೃತ್ಯುಂಜಯ ಮಹಾದೇವನ ದೇವಾಲಯ. ಇದು ಮತ್ತೊಂದು ಪ್ರಮುಖ ಶಿವಕ್ಷೇತ್ರ. ಕಾಲಭೈರವ ದೇವಾಲಯದ ಮಾರ್ಗದಲ್ಲಿರುವ ಈ ದೇವಾಲಯವು ಮೃತ್ಯುಂಜಯ ಮಹಾದೇವನ ಆರಾಧನೆಗೆ ಪ್ರಸಿದ್ಧಿಯಾಗಿದೆ. ಇನ್ನು ಒಂಬತ್ತನೆಯದಾಗಿ ಹೊಸ ವಿಶ್ವನಾಥ ದೇವಾಲಯ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಈ ದೇವಾಲಯವನ್ನು ಬಿರ್ಲಾ ಕುಟುಂಬ ನಿರ್ಮಿಸಿದೆ. ಇದು ಕಾಶಿ ವಿಶ್ವನಾಥನ ಪ್ರಾಚೀನ ದೇವಾಲಯದಿಂದ ಭಿನ್ನವಾಗಿದೆ. ಆಧುನಿಕ ಕಾಲದ ಪ್ರಮುಖ ದೇವಾಲಯವಾಗಿದೆ. ಇನ್ನು ಹತ್ತನೇದಾಗಿ ಭಾರತ್ ಮಾತಾ ದೇವಾಲಯ. 1936ರಲ್ಲಿ ಮಹಾತ್ಮ ಗಾಂಧೀಜಿಯವರು ಉದ್ಘಾಟಿಸಿದ ಈ ದೇವಾಲಯದಲ್ಲಿ ಸಾಂಪ್ರದಾಯಿಕ ವಿಗ್ರಹದ ಬದಲಾಗಿ ಮಾರ್ಬಲ್ನಲ್ಲಿ ಕೆತ್ತಲಾದ ಭಾರತದ ನಕ್ಷೆಯ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನ ಕಾಶಿಯಲ್ಲಿ ಸಿಗುವಂತಹ ವಿಶೇಷ ತಿನಿಸುಗಳ ಬಗ್ಗೆ ತಿಳಿಯೋಣ. ಇನ್ನು ಕಾಶಿ ಬಗ್ಗೆ ಮಾತಾಡುವಾಗ ಅಲ್ಲಿನ ಆಹಾರವನ್ನು ಮರೆಯಲು ಸಾಧ್ಯವೇ ಇಲ್ಲ. ಕಾಶಿಯ ಕಿರಿದಾದ ಗಲ್ಲಿಗಳಲ್ಲಿ ನಡೆಯುತ್ತಾ ಹೋದರೆ ಒಂದೆಡೆ ದೇವಾಲಯಗಳ ಘಂಟಾನಾದ ಕೇಳಿಸುತ್ತಿದ್ದರೆ ಮತ್ತೊಂದೆಡೆ ಬಿಸಿ ಬಿಸಿ ಕಚೋರಿ, ಚಾಟ್ ಮತ್ತು ಸಿಹಿ ತಿನಿಸುಗಳ ಪರಿಮಳ ಮೂಗಿಗೆ ಬರುತ್ತದೆ. ಕಾಶಿಯ ಆಹಾರ ಸಂಸ್ಕೃತಿಯಲ್ಲೂ ಅದರದೇ ಆದ ಒಂದು ವಿಶೇಷತೆ ಇದೆ. ಬೆಳಗಿನ ಉಪಹಾರಕ್ಕೆ ಪ್ರಸಿದ್ಧವಾದದ್ದು ಕಚೋರಿ ಸಬ್ಜಿ. ಬಿಸಿ ಬಿಸಿ ಕಚೋರಿ ಜೊತೆಗೆ ಮಸಾಲಾ ಸಬ್ಜಿ ಚಟ್ನಿ, ಇದು ಕಾಶಿಯ ಪ್ರಸಿದ್ಧ ಬೆಳಗಿನ ಉಪಹಾರಗಳಲ್ಲಿ ಒಂದು. ಕಚೋರಿಗಳಲ್ಲಿ ಸೇರಿಸುವಂತಹ ಹಳೆ ಕಾಶಿ ಗಲ್ಲಿಗಳಲ್ಲಿ ಇದರ ಪ್ರಸಿದ್ಧಿ ಹೆಚ್ಚಾಗಿದೆ. ಇನ್ನು ಕಾಶಿಯ ಮತ್ತೊಂದು ಬಹಳ ಪ್ರಸಿದ್ಧ ತಿನಿಸು ಎಂದರೆ ಟಮಾಟರ್ ಚಾಟ್. ಸಾಮಾನ್ಯ ಚಾಟ್ಗಿಂತ ಸ್ವಲ್ಪ ಭಿನ್ನವಾದ ಈ ಚಾಟ್ನಲ್ಲಿ ಟಮಾಟರ್ನ ಖಾರ, ಮಸಾಲೆ, ಚಟ್ನಿ ಮತ್ತು ವಿವಿಧ ರುಚಿಗಳನ್ನು ಸೇರಿಕೊಂಡಿದೆ. ಸಂಜೆ ವೇಳೆ ಕಾಶಿಯ ಬೀದಿಗಳಲ್ಲಿ ಚಾಟ್ ಸವಿಯುವುದು ಅಲ್ಲಿನ ಆಹಾರ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ. ಇದರ ಜೊತೆಗೆ ದಹಿವಡಾ, ಚೂಡಾ ಮಟರ್, ಲಿಚ್ಚಿ ಚೋಕಾ, ಜಿಲೇಬಿ ಮತ್ತು ಮುಂತಾದವುಗಳು ಕಾಶಿಯಲ್ಲಿ ಪ್ರಸಿದ್ಧಿಯಾಗಿವೆ. ಇನ್ನು ಬನಾರಸ್ ಲಸ್ಸಿ ಬಗ್ಗೆ ತಿಳಿಯೋಣ. ಕಾಶಿಗೆ ಹೋಗಿ ಬನಾರಸ್ ಲಸ್ಸಿ ಕುಡಿಯದೆ ಬಂದರೆ ಯಾತ್ರೆಗೆ ಒಂದು ರುಚಿ ತಪ್ಪಿದಂತೆ ಆಗುತ್ತದೆ. ಇಲ್ಲಿನ ಲಸ್ಸಿ ಸಾಮಾನ್ಯ ಲಸ್ಸಿಗಿಂತ ದಪ್ಪವಾಗಿದ್ದು ಮಣ್ಣಿನ ಕುಲ್ಲಡ್ನಲ್ಲಿ ನೀಡುವುದು ಬಹಳ ಪ್ರಸಿದ್ಧಿಯಾಗಿದೆ. ಮೇಲೆ ದಪ್ಪನೆಯ ಕೆನೆ, ಏಲಕ್ಕಿ ಮತ್ತು ಕೆಲವೊಮ್ಮೆ ಗುಲಾಬಿ ನೀರಿನ ಸುವಾಸನೆ ಇವೆಲ್ಲವೂ ಸೇರಿ ಬನಾರಸ್ ಲಸ್ಸಿಗೆ ಒಂದು ವಿಶೇಷತೆಯನ್ನು ನೀಡುತ್ತದೆ. ಇನ್ನು ಬನಾರಸ್ ಪಾನ್ ಬಗ್ಗೆ ತಿಳಿಯೋಣ. ಬನಾರಸ್ ಪಾನ್ ಮತ್ತು ಕೊನೆಗೆ ಕಾಶಿಯ ಹೆಸರಿನ ಜೊತೆಗೆ ಬನಾರಸ್ ಪಾನ್ ಕೂಡ ಅಷ್ಟೇ ಪ್ರಸಿದ್ಧ. ಊಟದ ನಂತರ ಬಾಯಿಗೆ ತಾಜಾತನ ನೀಡುವ ಪಾನ್ ಕಾಶಿಯ ಸಾಂಸ್ಕೃತಿಕ ಗುರುತನ್ನು ಒಂದಾಗಿ ಬೆಳಗಿಸಿದೆ. ಕಾಶಿಯ ಹೆಸರಿನ ಜೊತೆಗೆ ಪಾನ್ ಕೂಡ ಅಷ್ಟೇ ಪ್ರಸಿದ್ಧ. ಊಟದ ನಂತರ ಬಾಯಿಗೆ ತಾಜಾತನ ನೀಡುವ ಪಾನ್ ಕಾಶಿ ಸಂಸ್ಕೃತಿಯನ್ನು ಗುರುತಿಸಿ ಒಂದಾಗಿ ಬೆಳೆದಿದೆ. ಬನಾರಸಿ ಪಾನ್ ಕೂಡ ಕಾಶಿಯ ಪ್ರಸಿದ್ಧ ಆಹಾರ ಪರಂಪರೆಯ ಭಾಗವಾಗಿದೆ. ಹೀಗಾಗಿ ಕಾಶಿಯ ಆಹಾರವೆಂದರೆ ಕೇವಲ ಹೊಟ್ಟೆ ತುಂಬಿಸುವ ಊಟವಲ್ಲ, ಅದು ಕಾಶಿಯ ಗಲ್ಲಿಗಳ ರುಚಿ, ಅಲ್ಲಿನ ಜನಜೀವನ ಮತ್ತು ಸಂಸ್ಕೃತಿಯ ಒಂದು ಭಾಗವಾಗಿದೆ. ಇಲ್ಲಿಯ ಕಾಶಿಯ ಇನ್ನೊಂದು ವಿಶೇಷತೆ ಎಂದರೆ ಬನಾರಸಿ ಸೀರೆ. ಇನ್ನು ಕಾಶಿ ಮತ್ತೊಂದು ಜಗತ್ ಪ್ರಸಿದ್ಧ ಹೆಮ್ಮೆ ಎಂದೇ ಕರೆಯಲಾಗುತ್ತದೆ. ಬನಾರಸಿ ಸೀರೆ ಕಾಶಿಯ ಕಲೆ ಮತ್ತು ಕೈಮಗ್ಗದ ಪರಂಪರೆಯಲ್ಲಿ ಬನಾರಸಿ ರೇಷ್ಮೆ ಸೀರೆಗೆ ವಿಶೇಷ ಸ್ಥಾನವಿದೆ. ಮೃದುವಾದ ರೇಷ್ಮೆ, ಅದರ ಮೇಲೆ ಸೂಕ್ತವಾದ ಜರಿ ಕೆಲಸ, ಹೂವು, ಎಲೆ ಮತ್ತು ವಿವಿಧ ಸಾಂಪ್ರದಾಯಿಕ ವಿನ್ಯಾಸಗಳನ್ನು ಇವೆಲ್ಲ ಸೇರಿ ಬನಾರಸಿ ಸೀರೆಗೆ ಅದರದೇ ಆದ ರಾಜಮರ್ಯಾದೆಯ ಸೌಂದರ್ಯವನ್ನು ಕೊಡುತ್ತವೆ. ಬನಾರಸಿ ಸೀರೆಗಳ ಪ್ರಮುಖ ಆಕರ್ಷಣೆ ಎಂದರೆ ರೇಷ್ಮೆ, ಜರಿ ಮತ್ತು ಸೂಕ್ತವಾದ ನೇಯ್ಗೆ. ಸೀರೆಯ ವಿನ್ಯಾಸ ಎಷ್ಟು ಸಂಕೀರ್ಣವಾಗಿದೆಯೋ ಅದನ್ನು ತಯಾರಿಸಲು ಅಷ್ಟೇ ಹೆಚ್ಚು ಸಮಯ ಬೇಕಾಗಬಹುದು. ಕೆಲವು ಬನಾರಸಿ ಸೀರೆಗಳು ಸುಮಾರು 15 ದಿನಗಳಿಂದ 1 ತಿಂಗಳವರೆಗೆ, ಇನ್ನೂ ಸಂಕೀರ್ಣವಾದ ವಿನ್ಯಾಸಗಳಿದ್ದರೆ ಹಲವು ತಿಂಗಳುಗಳವರೆಗೆ ತಯಾರವಾಗಬಹುದು ಎಂದು ಭಾರತದ ಅಧಿಕೃತ ಪ್ರವಾಸೋದ್ಯಮ ತಾಣ ತಿಳಿಸುತ್ತದೆ. ಅದಕ್ಕಾಗಿಯೇ ಒಂದು ಬನಾರಸಿ ಸೀರೆ ಎಂದರೆ ಕೇವಲ ಒಂದು ಬಟ್ಟೆಯಲ್ಲ, ಅದರ ಹಿಂದೆ ಒಬ್ಬ ನೇಕಾರನ ಕೌಶಲ್ಯ, ಅನೇಕ ಗಂಟೆಗಳ ಪರಿಶ್ರಮ ಮತ್ತು ಪೀಳಿಗೆಗಳಿಗೆ ಬಂದಿರುವ ನೇಯ್ಗೆಯ ಪರಂಪರೆ ಇದಾಗಿದೆ. ಇನ್ನು ನಾವು ಕಾಶಿಯ ಮಣಿಕರ್ಣಿಕಾ ಘಾಟ್ ಬಗ್ಗೆ ತಿಳಿಯೋಣ. ಇದು ಕೇವಲ ಒಂದು ಘಾಟ್ ಅಲ್ಲ, ನಮ್ಮ ಹಿಂದೂ ಧರ್ಮದಲ್ಲಿ ಜೀವನದ ಅಂತಿಮ ಸತ್ಯವನ್ನು ನೆನಪಿಸುವ ಪವಿತ್ರ ಕ್ಷೇತ್ರ. ಇಲ್ಲಿ ಚಿತೆಯ ಅಗ್ನಿ ನಿರಂತರವಾಗಿ ಉರಿಯುತ್ತಿರುತ್ತದೆ. ಆ ಅಗ್ನಿಯ ಮುಂದೆ ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ಹೆಸರು ಪ್ರತಿಷ್ಠೆ ಇರಲಿ, ಅಧಿಕಾರ ಅಹಂಕಾರ ಸೊಕ್ಕು ಇರಲಿ, ಕೊನೆಗೆ ಎಲ್ಲವೂ ಒಂದೇ ಬೂದಿಯಾಗುವುದು. ನಾವು ಜೀವನದಲ್ಲಿ ನನ್ನದು ನನ್ನದು ಎಂದು ಎಷ್ಟೇ ಹೇಳಿಕೊಂಡರೂ ಮಣಿಕರ್ಣಿಕಾ ಘಾಟ್ನ ಚಿತ್ತಾಗ್ನಿ ಒಂದು ಕ್ಷಣದಲ್ಲಿ ನಮಗೆ ಸತ್ಯವನ್ನು ನೆನಪಿಸಿಕೊಡುತ್ತದೆ. ಈ ದೇಹ ಶಾಶ್ವತವಲ್ಲ, ಹಣ ಶಾಶ್ವತವಲ್ಲ, ಹೆಸರು ಪ್ರತಿಷ್ಠೆ ಶಾಶ್ವತವಲ್ಲ, ಅಹಂಕಾರವೂ ಶಾಶ್ವತವಲ್ಲ. ಶಾಶ್ವತವಾದದ್ದು ನಮ್ಮ ಕರ್ಮ ಮತ್ತು ಆತ್ಮದ ಪಯನ ಎಂಬ ನಂಬಿಕೆ ನಮ್ಮ ಧರ್ಮದಲ್ಲಿದೆ. ಅದಕ್ಕಾಗಿಯೇ ಮಣಿಕರ್ಣಿಕಾ ಘಾಟ್ನನ್ನು ನೋಡಿದಾಗ ಭಯಕ್ಕಿಂತಲೂ ಒಂದು ಆಳವಾದ ವೈರಾಗ್ಯದ ಭಾವನೆ ಮೂಡುತ್ತದೆ. ಇಲ್ಲಿ ಚಿತೆಯ ಅಗ್ನಿ ನಮಗೆ ಒಂದು ಮೌನ ಸಂದೇಶವನ್ನು ನೀಡುವಂತೆ ಭಾಸವಾಗುತ್ತದೆ. ಇದು ನೋಡುವ ಈ ಜೀವನ ಒಂದು ದಿನ ಮುಗಿಯುತ್ತದೆ, ಆದ್ದರಿಂದ ಬದುಕಿರುವಾಗ ಒಳ್ಳೆಯದನ್ನು ಮಾಡು, ಯಾರನ್ನು ನೋಯಿಸಬೇಡ, ಅಹಂಕಾರ ಪಡಬೇಡ, ಮನುಷ್ಯತ್ವದಿಂದ ಬದುಕು ಎಂದು ಹೇಳುತ್ತದೆ. ಗಂಗಾತಾಯಿ ಪಕ್ಕದಲ್ಲಿ ನಿರಂತರವಾಗಿ ಹರಿಯುತ್ತಿರುತ್ತಾಳೆ. ಒಂದು ಕಡೆ ಜೀವನದ ಹರಿವು, ಮತ್ತೊಂದು ಕಡೆ ಜೀವನದ ಅಂತ್ಯ. ಆದರೆ ಎರಡರ ಮಧ್ಯೆನೂ ಶಿವನ ಸಾನ್ನಿಧ್ಯವಿದೆ ಎಂಬುದು ಕಾಶಿಯ ಭಕ್ತರ ನಂಬಿಕೆಯಾಗಿದೆ. ಅದಕ್ಕಾಗಿಯೇ ಮಣಿಕರ್ಣಿಕಾ ಘಾಟ್ ಕೇವಲ ಚಿತಾಗಾರವಾಗಲ್ಲ, ಅದು ಮನುಷ್ಯನಿಗೆ ತನ್ನ ಜೀವನದ ಅರ್ಥವನ್ನು ಮತ್ತೆ ಒಮ್ಮೆ ಯೋಚಿಸುವಂತೆ ಮಾಡುವ ಪವಿತ್ರ ಕ್ಷೇತ್ರವಾಗಿದೆ. ಅಲ್ಲಿ ಉರಿಯುವ ಪ್ರತಿಯೊಂದು ಚಿತೆಗೆ ಜ್ವಾಲೆಯು ಹೇಳುವಂತೆ ಅನಿಸುತ್ತದೆ, ಅಹಂಕಾರವನ್ನು ಬಿಟ್ಟು ಬಿಡು, ಸೊಕ್ಕನ್ನು ಬಿಟ್ಟು ಬಿಡು, ಒಳ್ಳೆಯದನ್ನು ಮಾಡು, ಶಿವನನ್ನು ಸ್ಮರಿಸು, ಮತ್ತು ಪಕ್ಕದಲ್ಲೇ ಗಂಗಾಮಾತೆ ನಿರಂತರವಾಗಿ ಹರಿಯುತ್ತಾ ಎಲ್ಲವನ್ನು ತನ್ನೊಳಗೆ ಸೇರಿಸಿಕೊಂಡು ಮೌನವಾಗಿ ಮುಂದೆ ಸಾಗುತ್ತಾಳೆ. ಇದೇ ಕಾಶಿ. ಜೀವನದಿಂದ ಮರಣದವರೆಗೆ, ಮರಣದಿಂದ ಮೋಕ್ಷದ ನಂಬಿಕೆಯವರೆಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಆಧ್ಯಾತ್ಮಿಕತೆ ಸಂದೇಶವನ್ನು ನೀಡುವ ನಗರ. ಮಣಿಕರ್ಣಿಕಾ ಎಂಬ ಹೆಸರಿನ ಹಿಂದೆ ಒಂದು ಸುಂದರವಾದ ಪೌರಾಣಿಕ ಕಥೆ ಇದೆ. ಪೌರಾಣಿಕ ನಂಬಿಕೆ ಪ್ರಕಾರ ಭಗವಾನ್ ವಿಷ್ಣುವು ಶಿವನಿಗಾಗಿ ಇಲ್ಲಿ ಒಂದು ಪವಿತ್ರ ಕೊಳವನ್ನು ನಿರ್ಮಿಸಿದರು. ಪಾರ್ವತಿದೇವಿ ಇಲ್ಲಿ ಸ್ನಾನ ಮಾಡುವಾಗ ಅವರ ಕಿವಿಯಲ್ಲಿದ್ದ ಅಮೂಲ್ಯವಾದ ಮಣಿ ಕೆಳಗೆ ಬಿದ್ದಿತ್ತು. ಆ ಮಣಿಯನ್ನು ಹುಡುಕಲು ಶಿವನ ಇಲ್ಲಿಗೆ ಬಾವಿಯನ್ನು ತೋಡಿದನೆಂದು ಕತೆ ಹೇಳುತ್ತದೆ. ಅದಕ್ಕಾಗಿಯೇ ಈ ಸ್ಥಳಕ್ಕೆ ಮಣಿಕರ್ಣಿಕಾ ಎಂಬ ಹೆಸರು ಬಂದಿದೆ. ಕಾಶಿಯ ಧಾರ್ಮಿಕ ನಂಬಿಕೆಯಲ್ಲಿ ಇಲ್ಲಿ ಅಂತ್ಯ ಸಂಸ್ಕಾರ ನಡೆಯುವುದು ಮೋಕ್ಷದೊಂದಿಗೆ ಸಂಬಂಧ ಹೊಂದಿದೆ. ಹೀಗಾಗಿ ಮಣಿಕರ್ಣಿಕಾ ಘಾಟ್ ನಮಗೆ ಒಂದು ಗಂಭೀರವಾದ ಸತ್ಯವನ್ನು ನೆನಪಿಸುತ್ತದೆ, ಜನನ ಮತ್ತು ಮರಣ ಪ್ರಕೃತಿಯ ಶಾಶ್ವತ ಚಕ್ರ. ಆದರೆ ಕಾಶಿಯ ನಂಬಿಕೆಯಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಮರಣ ಹೊಂದುವುದು ಮತ್ತು ಶಿವನ ಸಾನ್ನಿಧ್ಯವನ್ನು ಪಡೆಯುವುದು ಆಧ್ಯಾತ್ಮಕ್ಕೆ ಮುಕ್ತಿಯ ಮಾರ್ಗವೆಂದು ಭಾವಿಸಲಾಗುತ್ತದೆ. ಇನ್ನು ಈ ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲಿ ಹರಿಯುವ ಪವಿತ್ರ ಗಂಗಾ ನದಿ, ಗಂಗಾ ಎಂದರೆ ಕೇವಲ ಒಂದು ನದಿ ಅಲ್ಲ, ಭಾರತೀಯ ಸಂಸ್ಕೃತಿಯಲ್ಲಿ ಗಂಗೆಯನ್ನು ಗಂಗಾ ಮಾತಾ ಎಂದು ಪೂಜಿಸಲಾಗುತ್ತದೆ. ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನವೇ ಗಂಗಾ ಘಾಟ್ಗಳಲ್ಲಿ ಭಕ್ತರು ಸೇರುತ್ತಾರೆ. ಯಾರೋ ಗಂಗೆಯಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ, ಯಾರೋ ಪೂಜೆ ಮತ್ತು ತರ್ಪಣ ಮಾಡುತ್ತಾರೆ, ಇನ್ನು ಕೆಲವರು ದೋಣಿಯಲ್ಲಿ ಕುಳಿತು ಗಂಗೆಯ ಮೇಲೆ ಉದಯಿಸುವ ಸೂರ್ಯನನ್ನು ನೋಡುತ್ತಾ ಮೌನವಾಗಿ ಪ್ರಾರ್ಥಿಸುತ್ತಾರೆ. ಕಾಶಿ ಗಂಗೆಯ ತೀರದಲ್ಲಿ ಒಟ್ಟು 88 ಘಾಟ್ಗಳಿವೆ. ಪ್ರತಿಯೊಂದು ಘಾಟ್ಗೂ ತನ್ನದೇ ಆದ ಇತಿಹಾಸ, ತನ್ನದೇ ಆದ ಕಥೆ, ತನ್ನದೇ ಆದ ಆಧ್ಯಾತ್ಮಿಕ ಮಹತ್ವ ಇದೆ. ಬೆಳಿಗ್ಗೆ ಇದೇ ಗಂಗೆಯ ಮೇಲೆ ಸೂರ್ಯನ ಕಿರಣಗಳು ಬೀಳುತ್ತವೆ, ಸಂಜೆ ಇದೇ ಗಂಗೆಯ ಮೇಲೆ ಸಾವಿರಾರು ದೀಪಗಳ ಪ್ರತಿಬಿಂಬ ಮೂಡುತ್ತವೆ. ದಶಾಶ್ವಮೇಧ ಘಾಟ್ಗಳಲ್ಲಿ ಗಂಗಾ ಆರತಿಯ ಸಂದರ್ಭದಲ್ಲಿ ಶಂಕನಾದ ಘಂಟೆಗಳ ಧ್ವನಿ, ಮಂತ್ರಗಳ ಘೋಷ ಮತ್ತು ದೀಪಗಳ ಬೆಳಕಿನಿಂದ ಇಡೀ ಗಂಗಾ ತೀರವೇ ಭಕ್ತಿಯಲ್ಲಿ ಮುಳುಗುತ್ತದೆ. ಒಂದು ಕಡೆ ಮಣಿಕರ್ಣಿಕಾ ಘಾಟ್ ನಮಗೆ ಜೀವನದ ಅಂತಿಮ ಸತ್ಯವನ್ನು ನೆನಪಿಸುತ್ತದೆ, ಮತ್ತೊಂದು ಕಡೆ ಗಂಗಾ ಮಾತೆ ನಮಗೆ ಜೀವನದ ನಿರಂತರ ಹರಿವನ್ನು ತೋರಿಸುತ್ತಾಳೆ. ಅದಕ್ಕಾಗಿಯೇ ಕಾಶಿಯಲ್ಲಿ ಗಂಗೆಯನ್ನು ನೋಡುವುದು ಎಂದರೆ ಕೇವಲ ಒಂದು ನದಿಯನ್ನು ನೋಡುವುದಲ್ಲ, ಅದು ಜೀವನವನ್ನು ನೋಡುವುದು, ಮರಣವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಮೋಕ್ಷದ ಬಗ್ಗೆ ಯೋಚಿಸುವುದು. ಗಂಗೆಯ ಅಲೆಗಳು ಮತ್ತು ನಿರಂತರವಾಗಿ ಹರಿಯುತ್ತಲೇ ಇರುತ್ತವೆ. ಘಾಟ್ಗಳಲ್ಲಿ ಪೂಜೆಗಳು ನಡೆಯುತ್ತಲೇ ಇರುತ್ತವೆ, ದೀಪಗಳು ಬೆಳಗುತ್ತಲೇ ಇರುತ್ತವೆ ಮತ್ತು ಕಾಶಿ ಆಕಾಶದಲ್ಲಿ ಒಂದೇನಾದ ಮೊಳಗುತ್ತಲೇ ಇರುತ್ತದೆ.
1: ಇದುವರೆಗೂ ಪ್ರಸಾರವಾಯಿತು ದ್ವಾದಶ ಜ್ಯೋತಿರ್ಲಿಂಗಗಳ ಪವಿತ್ರ ಪಯಣದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡವರು ಶ್ರೀಮತಿ ನಮ್ರತಾ ಪಟ್ಟಣಶೆಟ್ಟಿಯವರು. ಮತ್ತೆ ಮುಂದಿನ ಜ್ಯೋತಿರ್ಲಿಂಗದ ಪರಿಚಯದೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಲೋಕದಲ್ಲೊಂದು ಸುತ್ತು. ಇದು ಭಾವಸಂಗಮ, ಭಾವಗೀತೆಗಳ ಕಾರ್ಯಕ್ರಮ. ಮೊದಲ ಗೀತೆಯೊಂದಿಗೆ ಪ್ರೀತಿಯ ಸ್ವಾಗತ. ಇಳಿದು ಬಾ ತಾಯಿ ಇಳಿದು ಬಾ, ಪಿ ಕಾಳಿಂಗರಾವ್ ಅವರು ಹಾಡಿದ್ದಾರೆ. ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದು ಕೆ

ಯಾವುದೇ ಒಂದು ಮಕ್ಕಳ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈ ಒಂದು ಹಾಡು ಇಲ್ಲ ಅಂದರೆ ಆ ಕಾರ್ಯಕ್ರಮ ಅಪೂರ್ಣವೇ ಸರಿ. ಕೇಳಿ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯರಿ ಮ್ಯಾಲೆ.

ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿ ಕೇಳಿ ಬಿದುರು ನಾನಾರಿಗಲ್ಲದವಳು, ಪಿ ಕಾಳಿಂಗ್ರಾವ್ ಅವರ ರಾಗ ಸಂಯೋಜನೆಯಲ್ಲಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ಇದು ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಹಾಸ್ಯ ಹೊನಲು. ಎಸ್ ಸ್ನೇಹಿತರೆ, ಹಾಸ್ಯ ಹೊನಲು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾನು, ನನ್ನ ಜೊತೆ ಇಡೀ ನಮ್ಮ ಕುಟುಂಬ ಬಂದಿದೆ. ಎಸ್ ಬಂದಿದ್ದಾರೆ, ಬಂದಿದ್ದಾರಲ್ಲ, ಹೋಗ್ತಾ ಇದ್ದಾರೆ, ಸ್ವಲ್ಪ ಮನೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ಹೇಳ್ತೇನೆ ಇನ್ನೊಮ್ಮೆ, ಗಣಪತಿ ಬಪ್ಪ ಮೋರ್ಯ. ಹೌದು ಸ್ನೇಹಿತರೆ, ಬಂದಿದ್ದಾರೆಲ್ಲ. ನನ್ ತಲೆಯಾಗ ಒಂದ ಬರ್ತದ್ರಿಪ್ಪ, ಗಣಪತಿ ಬಪ್ಪ ಮೋರ್ಯ, ಹೆಚ್ಚು ಕೊಡಬೇಡ ಮಳೆರಾಯ ತ್ರಾಸಪ್ಪ ಅಂತ. ಏ ಸ್ನೇಹಿತರೆ, ಮಳೆರಾಯ ತ್ರಾಸ್ ಕೊಡತ್ತಾರ? ಹೌದಲ್ರಿ. ಹಾ, ಈಗ ಒಂದ್ ಟೈಮ್ ಇತ್ತು, ನಾನ ರೇಡಿಯೋ ಮೇಲೆ ಹೇಳ್ತಿದ್ದೆ, ಅರೇರೇರೇ ಮಳೆ ಬರ್ಲಿ ಮಳೆ ಬರ್ಲಿ ಮಳೆ ಬರ್ಲಿ, ತ್ರಾಸ ಆಗುವಂಗ್ ಮಳೆ ಬರಬಾರ್ದು ಅಂತ. ಈಗ ನೋಡಿದ್ರ ಸ್ವಲ್ಪ ಮಳೆ ಬಂದ್ರ ಸ್ವಲ್ಪ ಮಂದಿಗೆ ಅಂಜಿಕೆ ಆಗ್ತದ. ನಡೀರಿ ಸ್ನೇಹಿತರೆ, ನಮ್ಮ ಪ್ರೀತಿ ಆರಾಮರಾಜು ಸರಿಗೆ ಮಸಲಕ್ಷ್ಮಿ ಮೇಡಮಿಗೆ ಭಾಷಾ ಭಾಷಾ ಪುಷ್ಪುಷ್ ಕರೆಯೋಣ, ಕರೆಯೋಣ, ಬನ್ನಿ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಅಯ್ಯಯ್ಯೋ, ಇವತ್ ಇವ್ರು ಫಸ್ಟ್ ಬಂದಾರ? ಐ, ನೀವ್ ಹೆಂಗ್ರಿ?
1: ನಾವು ಫಸ್ಟ್ ಬಂದ್ರೆ ತ್ರಾಸ. ಯಾವಾಗ ನೋಡ್ರಿ ಕಾರ್ಯಕ್ರಮನಾಗ ನೀವ ನಿಮ್ಮ ಫ್ರೆಂಡ್ಸ್ ಆರಾಮ ರಾಜುಗೆ ಫಸ್ಟ್ ನಮಸ್ಕಾರ ಅಂತೀವಿ, ಇವತ್ತು ನಾವು ಬಂದೀವಿ ನೋಡ್ರಿ. ಗಣಪತಿ ಬಪ್ಪ ಮೌರ್ಯ, ಎಷ್ಟು ತ್ರಾಸ ಕೊಡಬೇಡೋ ಮಳೆರಾಯ.
0: ಗಣಪತಿ ಬಪ್ಪ ಮೋರ್ಯ, ಹೆಚ್ಚು ತ್ರಾಸ ಕೊಡಬೇಡ ಮಳೆರಾಯ. ಎಸ್, ನೀವು ಶ್ಲೋಗನ್ ನನ್ನ ಕಾಪಿ ಮಾಡಿದ್ರಿ.
1: ಕಾಪಿ ಮಾಡಕ್ಕೇನಿದ್ರಿ ಸರ್, ನೀವು ನಮ್ಮವರು ನಾವು ನಿಮ್ಮವರು ಅಂತ ಹೇಳಿ.
0: ನಡೀರಿ, ನಮ್ಮವರಿಗೆ ಕರೆಯೋಣ. ನಮ್ಮ ಆರಾಮರಾಜು ಸರ್ ನಮಸ್ಕಾರ. ಅಯ್ಯೋ, ಇವತ್ತು ಇವ್ರು ಯಾಕೆ ಪೈಲ ಬಂದ್ರೆ?
2: ಅಮಿ ಲವ್ಕರ್ ಅಲೋ ತರ್ಪನ್ ತ್ರಾಸ್, ಅಮಿ ಲೇಟ್ ಅಲೋ ತರ್ಪನ್ ತ್ರಾಸ್, ಕಾಯ್ದೆ ಬಾಬಾ ಮಂಜುನಾಥ್ ಕಸಾಯ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕುಟ ಕುಟ ಆರಾಮರಾಜು ಯಾಲ ಪಾಟಿ ಬಂದ
0: ತೇಜ್ ತೇಜ್ ನೀವು ಜಾರಲ್ಲ ಊಟ ಇತ್ತೀನಿ.
2: ಯಾಲ ಮಂಟ್ಲು ಪಾಟಿ ಮಗಿ ಜಗಡಾ ಚಾಲು ಆಯ್ ಬಾಬಾ, ತಂತ ಕಾಯ್ ಸಂಗತಿ. ತ್ಯಾಸಿ ಮಂಜುನಾಥ್ ಸರ್ ಲಗ್ನ ಏಕದ ಕರು.
0: ಏ ಬಾಪ್ ರೇ, ತುಂಬ ಲಗ್ನಾ ತೋ ಸೋಡಾ, ತನ್ನ ಬುಲ್ವಾ ಲೋಕ.
1: ಏನಲ್ಲೂರಿ ಪಾಪ, ನಮ್ಮ ಆರಾಮ ರಾಜು ಸರ್ ಅಂದ ಅರ್ಧ ವಯಸ್ಸು ಹೋಯ್ತು ನೋಡ್ರಿ, ಇದ್ರಾಗ ಬರೀ ಸಂತ ಮಾಡತ್ತವ.
0: ಕರೀರಿ ಅವ್ರಿಗೆ, ಜಲ್ದಿ ಕರೀರಿ, ಜಲ್ದಿ ಕರೀರಿ. ಹಾ, ಬಂದ್ರೆ ಬಂದ್ರೆ. ಏನಾತ್ರಿ ಆರಾಮರಾಜು ಸರ್?
3: ಏನನ್ನೋದು ಮಂಜುನಾಥ, ಸಾಕಾತ್ ನೋಡಪ್ಪ ನನಗಾದ್ರು. ಯಪ್ಪಾ ದೇವ್ರ, ಹೇಳಕತ್ತೇನೆ ಪಟಾಕ್ಷಿ ಕೊಡ್ತ ತ್ರಾಸ, ಏನಂದ್ರೂ ಕೇಳಂಗಿಲ್ಲಪ್ಪ ಈಗಿನ ಕಾಲದ ಹುಡುಗರ್, ಸಾಕಾಗೈತೆ ನನಗ.
0: ಅಯ್ಯೋ, ನೀವು ಯಾರ ಜೊತೆ ಮಸಲಕ್ಷ್ಮಿ ಜೊತೆ ಜಗಳ ಮಾಡತ್ತಿರೋ ಯಾರ ಜೊತೆ?
3: ಏನು ಮಂಜುನಾಥ, ಗಾಡಿ ತೊಗೊಂಡು ಬರಾಕತ್ತೇನೆ, ಮೈ ಮೇಲೆ ಪಟಾಕ್ಷಿ ಆರಿಸ್ಬಿಟ್ಟಾರ ನೋಡಿ. ನನ್ನ ಎಂಟಿ ಮಸಲಕ್ಷ್ಮಿ ಸಾರಿನಾಗ ನಾಲ್ಕೈದು ಹೋಲ್ ಬಿದ್ದಾವ, ಅದಿನ್ನೇನಿಲ್ಲ ಅಂದ್ರೆ ನೆಕ್ಸ್ಟ್ ದೀಪಾವಳಿಗೆ ಇದೇನದವ ಆ ಹೋಳಿಗೆ ಹಾಕೊಂಡು ಹೋಗ್ಬೇಕಾದ. ಎಷ್ಟ? 2000 ರೂಪಾಯಿ ಸಾಡಿ ಮಂಜುನಾಥ.
1: ಹೌದ್ರಿ ಮಂಜುನಾಥ ಸರ್, ನನ್ನ ಸಾಡಿ ನೋಡ್ರಿ, ಇಲ್ಲಿ ಪಲ್ಲು ನೋಡ್ರಿ. ಅಯ್ಯೋ ದೇವ್ರ,
0: ಏನ್ರಿ ಅದ ಸುಟ್ಟು ಹೋಗಿದ್ರಲ್ಲ.
1: ಆದರೆ ಮಂಜುನಾಥ ಸರ, ಬರುವಾಗ ಪಟಾಕ್ಷಿ ಸರ ನನ್ನ ಮೇಲೆ ಹೋಗ್ದಲ್ರಿ ಮಂಜುನಾಥ ಸರ. ಅಯ್ಯೋ ದೇವ್ರ,
3: ಯಾರು ಹಿಂಗ್ ಮಾಡ್ತಾರೋ ಮಂಜುನಾಥ? 2000 ರೂಪಾಯಿ ಏ ಸಾರಿ ಬಿಡೋ, 10-15 ಸಾರಿ ತಂದ್ ಹಾಕೇನ್ ಜೀವ ಹೋದ್ರ ಏನ್ ಮಾಡೋದು?
1: ನೀವು ಸಾರಿ 10-15 ತರ್ತೀರಿ, ಬರ್ರಿ ಹೋಗೋಣ ಹೋಗೋಣ ಹೋಗೋಣ.
3: ಯಪ್ಪ ದೇವ್ರ, ಒಂದ್ ಮಾತಿಗೆ ಹೇಳಿದ್ರು ನನಗೆ ಏನೋ ಜೀವನ. ಅಯ್ಯೋ ದೇವ್ರ, ಒಂದ್ ಮಾತಿಗೆ ಹೇಳಿ ನಾವ, ಒಂದ್ ಮಾತಿಗೆ ಅಂದ್ರ ಸಾರಿ ಹೋದ್ರ ಹೋಗ್ಲಿ, ಜೀವ ಹೋದ್ರ ನಾ ಏನ್ ಮಾಡ್ಲಿ? ಹಂಗ ಒಂದ್ ಮಾತಿಗೆ ಇಳ್ನಿ ಅವ.
0: ಪಟಾಕ್ಷಿ ಯಾರು ನಿಮ್ಮ ಮೇಲೆ ಹೋಗಿದ್ರು?
3: ಏನು ಹೇಳೋದು ಮಂಜುನಾಥ, ಇದು ಏನೊಂದು ಅಭ್ಯಾಸ ಆಗಿಬಿಟ್ಟಿತ್ತಪ್ಪ. ಹೆಣ್ಣು ಮಕ್ಳು ಇರಲಿ ಯಾರು ಇರಲಿ, ಗಾಡಿ ಮೇಲೆ ಹೋಗುವ ಅವ್ರ ಮೇಲೆ ಪಟಾಕ್ಷಿ ಹೋಗಿತಾರಪ್ಪ. ಮೊನ್ನೆ ಬೆಳಗಾಂನಾಗ ಒಂದು ನ್ಯೂಸ್ ಆತ್ ಗೊತ್ತಲ್ಲ ನಿನಗೆ?
0: ಎಸ್ ಸ್ನೇಹಿತರೆ, ಬೆಳಗಾಂನಲ್ಲಿ ಒಂದು ನ್ಯೂಸ್ ಅಂದರೆ ಒಂದು ಘಟನೆ ಆಯಿತು. ಪಟಾಕ್ಷಿ ಪಾಪ ಅವ್ರದ್ದು ಒಂದು ಕಣ್ಣಿತ್ತು, ಅವ್ರ ಮೇಲೆ ಪಟಾಕ್ಷಿ ಹೋಗಿದ್ ಇನ್ನೊಂದು ಕಣ್ಣು ಕಳ್ಕೊಂಡ್ರಿ. ಏನು ಹೇಳೋದು ಬಿಡ್ರಿ
3: ಯಪ್ಪ ದೇವ್ರ, ಇದೊಂದು ನೋಡಪ್ಪ ಪಟಾಕ್ಷಿ ಹೋಗಿದ್ದು ಮತ್ತೆ ಅದ್ರಾಗ ಏನೈತಪ್ಪ ಹಿಮ್ಮತ್ ಕಾಮ.
2: ಲಡಕಿಯೋ ಕೋ ಬಚಾನ, ಲಡಕಿಯೋ ಕೋ ಇಜ್ಜತ್ ಕರ್ನ, ಏ ಹೋತಾ ಹೈ ಇಜ್ಜತ್ ಮತ್ಲಬ್ ಹಿಮ್ಮತ್ ಕಾ ಕಾಮ್, ಕಿಸಿ ಔರ್ಕೆ ಉಪ್ಪರ್ ಪಟಾಕ್ಷಿ ಫೇಕನೆ ಸೇ ಕಾಹೇ ಕಾ ಹಿಮ್ಮತ್ ಕಾ ಕಾಮ್ ಹೈ ರೇ ಬಬ್ಬಾ.
1: ಅವ್ರೆ ಹಿಮ್ಮತ್ ಕಾ ಕಾಮ್ ಕ್ಯಾ ಹೈ ಮಾಲೂಮ್ ಹೈ, ಪೂರಾ ಕಾ ಪೂರಾ ಖಂಬಾ ಏಕ್ ಇಂಚ್ ಸಾಸ್ ಮೇ ಪೀಕೋ ಚೊಡ್ನೆಗ.
0: ನೀವು ಮತ್ತೆ ಅಲ್ಲೇ ಬಂದ್ರೆ ನೋಡ್ರಿ ಅಪ್ಪ ಆದ್ರೆ. ಅಲ್ಲ ಸ್ನೇಹಿತರೆ, ಇದರಲ್ಲಿ ಏನು ಹಿಮ್ಮತ್ ಕಾ ಕಾಮ್? ಹಾ, ಪಟಾಕ್ಷಿ ತೆಗೆದು ಯಾರು ಮೇಲೆ ಹೋಗಿದ್ರೆ ಅದು ಏನು ಹಿಮ್ಮತ್ ಕಾ ಕಾಮ್?
3: ಪಾ ಮಂಜುನಾಥ, ಆದಿರುವ ಈಗ ಬರವ ನಾನು ನಮಗೆ ಗಾಡಿ ನಿಂದ್ರಿಸಿ ಆ ಹುಡುಗರನ್ನ ಕೇಳಿನಿ ಅಪ್ಪ, ಯಾಕೋ ಏ ಪಟಾಕ್ಷಿ ನನ್ನ ಹೆಂಡತಿ ಮಸಲಕ್ಷ್ಮಿ ಮೇಲೆ ಹೋಗ್ಯಾತೀರಿ ಅಂತ. ಅದಕ್ಕೆ ಅವನೇನಂದ, ಇಲ್ಲ ಮಾಮ ನೀವು ರೋಡ್ ಮೇಲೆ ಹೋಗೋದು ನೋಡಿ ನಿಮ್ಮನ್ನು ನೋಡಿ ಹೋಗ್ದಿಲ್ಲ, ಅದು ಪಟಾಕ್ಷಿಗೆ ಅಗರಬತ್ತಿ ಹಚ್ಚಿದ್ವಿ, ಅದು ಸುಡುಕಿ ನಮ್ಮ ಕೈಯಾಗ ಸುಡುಕಿತ ಮನ್ನ ಒಗೆಯುವಾಗ ನೀವು ಗಾಡಿ ಮದ್ದಿಗೆ ತಂದ್ರಿ ಅಂತ ಹೇಳಕತ್ತಾನೆ.
4: ಅಪ್ಪುಗ್ರಿ, ಅವ್ರೆಲ್ಲರೂ ಸುಳ್ಳು ಹೇಳಕತ್ತಿರ ಮಂಜುನಾಥ್ ಸರ್. ಅವ್ರ ನಮ್ಮ ಮನೆ ಕಡೆ ಕ್ರಿಕೆಟ್ ಆಡತ್ತಿದ್ರಿ ಮಂಜುನಾಥ್ ಸರ್. ಅವ್ರ ಬಾಲ ನನ್ನ ಕಾಜಿಗೆ ಹೊಡಿತ್ರಿ, ನಾನು ಅವ್ರ ಬಾಲ ಕೊಟ್ಟಿಲ್ರಿ, ಅದಕ್ಕೆ ಅವ್ರು ನನ್ನ ಮೇಲೆ ಪಟಾಕ್ಷಿ ಹೋಗಿದ್ರಿ ಮಂಜುನಾಥ್ ಸರ್.
5: ಇದು ಯಾವಾಗ ಆಗಿತ್ತ?
4: ಒಂದು 2-3 ತಿಂಗಳ ಮೊದಲು ಆಗಿತ್ರಿ. ಅವ್ರ ಹುಡುಗರು ನನಗೆ ಬರಬ್ಬರು. ಅರೆ ಪ್ರಜು, ನಾ ಹೇಳತ್ತೇನೆ, ಅವ್ರೇ ಅವ್ರ
3: ನೋಡಿದೆ ಮಂಜುನಾಥ. 2-3 ತಿಂಗಳ ಮೊದಲಕ್ಕ ನಮ್ಮ ಮನೆ ಕಡೆ ಕ್ರಿಕೆಟ್ ಆಡುವಾಗ ಬಾಲ ನಮ್ಮ ಹೆಂಡತಿ ಮಹಾಲಕ್ಷ್ಮಿ ಕೊಟ್ಟಿಲ್ಲಪ್ಪ, ಕಾಚ ನಮ್ದು ಓಡಿತ. ಬಾಲ್ ಹಾಕಿ ಕೊಟ್ಟಿಲ್ಲ, ಆಕಿನ ಜೀವದ ಮೇಲೆ ಇದು ಮಾಡಾಕತ್ರ ನೋಡಪ್ಪ.
5: ಸೀಡ್ ಸೀಡ್ ಸೀಡ ತಿರ್ಸ್ಕೊಳಕತ್ರಲ್ಲ,
3: ಏನ್ ಮಾಡೋದು ಮಂಜುನಾಥ? ಹಾ, ಏನಾರು ಕೈಗೆ ಮುಖ ಗಿಕ ಸುಟ್ಟಿರ ಪೈಲಾನ ಮುಖ ಭೂತ್ ತರ ಐತಿ ಹೆಂಡತಿ ಮಾಸ ಲಕ್ಷ್ಮಿದ. ಮತ್ ಮುಗಿತ ರಾತ್ರಿ ನನಗ ಆಯ್ತ. ಮತ್
4: ಏನಂದ್ರಿ ನನ್ ಮುಖ? ಅಯ್ಯೋ ದೇವ್ರೆ, ನನ್ ಮುಖ ಭೂತ್ ತರ ಐತಂದ್ರ?
3: ಏ ಹಂಗ ಮಶ್ಕಿರಿ ಹೇಳತನ, ಕಾಬಿಡಿ ಐತ್ಲ ನಗ ನಗ.
2: मी मी मी हत्तो. एक जमाना था लोग सच बोलते थे और लोगों को कड़वा लगता था. आजकल का जमाने में सच बोलने के बाद हंसी आती.
4: हाँ मतलब मैं भूत दिखती हूँ. हाँ मतलब मैं भूत दिखती हूँ, ये सच है और आप लोगों को हंसी आती है?
2: वो हमको नहीं मालूम, लोगों को मालूम.
1: ಭೂತ್ ಭೂತ್ ಮೇಲ್ ಒಂದು ಹಾಡು ಹಾಕ್ರಿ, ಪಟಾಕ್ಷಿ ಭೂತ್ ಮೇಲೆ ಹಾಡು ಹಾಕ್ರಿ.

0: ಪಟಾಕ್ಷಿ ಬೂತ್ ಮೇಲೆ ಏನ್ ಹಾಡಾಕ್ಲಿ
1: ಮಂಜುನಾಥ್ ಸರ್, ನೀವು ಹಂಗ ಹೇಳಾಕತ್ತೀರಿ? ಇವ್ರೆಲ್ಲಾರು ಅಯ್ಯೋ ದೇವ್ರ.
0: ಏ ಮಾಸ್ಕಿರಿ ಮಾಡಾತಾರ್ರಿಪ್ಪ, ನಿಮ್ಗೋಸ್ಕರ ಒಂದು ಗೀತೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರಾ ವೇಣು ಧ್ವನಿ 90.4 FM KL ಈ ಕನಸು ರೈ ರೈ ರೈ ರೈಟ್.
1: ಮಂಜುನಾಥ್ ಸರ್, ಇದೇನು ಇನ್ನು ನಿಮ್ಮೊಂದಿಗೆ ನಾವು ಎಕ್ಸ್ಪ್ರೆಸ್ ಅಲ್ರಿಪ್ಪ, ಇದು ಹಾಸ್ಯನಲ್ಲೋ?
0: ಓಕೆ ಓಕೆ ಓಕೆ, ನಿಮ್ಮೊಂದಿಗೆ ನಾವು ಅಲ್ಲ, ಇದು ಹಾಸ್ಯನಲ್ಲೂ ಕಾರ್ಯಕ್ರಮದಲ್ಲಿ ಹಾಡನ್ನ ಕೇಳಿ ಮಜಾ ಮಾಡಿ.

0: ಹೇಳ್ತಾ ಇದ್ರೆ ಸ್ನೇಹಿತರೆ ಫಟಾಕ್ಷಿ ಅವರ ಸಾರಿ ಮೇಲೆ ಬಿದ್ದು ಸಾರಿಯಲ್ಲಿ ಎರಡು ಹೋಲ್. ಏನ್ ಮಾಡುದ್ರಿಪ್ಪ, 2000 ಸಾರಿ ಹೋದ್ರೆ ಹೋಗ್ಲಿ, ಇನ್ನ ನಮ್ಮ ಮಹಾಲಕ್ಷ್ಮಿ ಮೇಡಮ್ ಏನಾದ್ರು ಆಗಿದ್ರ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಈಗ ನಮ್ಮ ಆರಾಮರಾಜು ಸರ್ ಬ್ರೇಕ್ ನ ಮುಂಚೆ ಅಂದ್ರೆ ಹಾಡ್ ಹತ್ತಿತ್ ನೋಡ್ರಿ, ಅವಾಗ ಹೇಳಾಕತ್ತಿದ್ರಿಪ್ಪ ಈ ಫಟಾಕ್ಷಿ ಫಟಾಕ್ಷಿ ಫಟ ಏನ್ರದ ಡೈಲಾಗ, ಏನದ ನೀವು ಹೇಳಿದ ಡೈಲಾಗ್ ಹೇಳಿ ನೋಡೋಣ.
1: ಯಾ ಮಂಜುನಾಥ, ಏ ದೇವ್ರಪ್ಪ, ಎಲ್ಲರೂ ಹೇಳ್ತಾರ ಪ್ರಾಣಾಯಾಮ ಮಾಡ್ಬೇಕ ಜೀವಕ್ಕೆ ಚಲೋ. ಈಗ ಗಣಪತಿ ಪಪ್ಪ ಮನ್ಯಾಗ ಬಂದಾರಪ್ಪ ಮಂಜುನಾಥ, ಪಟಾಕ್ಷಿ ಹೊಡೆದ ಕೂಡ್ಲೇ ಇದು ನಮ್ದ ವಾಯು ಪ್ರದೂಷಣ

0: ರಾಕೆಟ್ ನೋಡಿದ್ವಿ, ಅಯ್ಯಯ್ಯೋಯ್ಯೋ ಆ ಥರ ಏನಾರು ಪ್ರಾಣಾಯಾಮ ಮಾಡಿದ್ರ ಯಮ ನಿನಗೆ ಕಾಣಿಸ್ತಾನ ನೋಡಪ್ಪ ಮಂಜುನಾಥ. ಹಾ, ಪ್ರಾಣಾಯಾಮ ಕೇಳೋ ಥರ ದಿಸ್ತ ಯಮ ಬಾಬಾ. ಎವಡ ಕಾಯ್ ಮಾಡ್ತಕ್ಕೆ ವಾರ ಗಿರ ಎವಡ ಖರಾಬ್ ಜಾಲ ಐತರ ಅಮ್ಮಿ ಕೊಟ್ಟ ಆಯ್ಚ.
1: ಯಾಸಟ್ಟಿ ಮಂತು ಮಂಜುನಾಥ್ ಸರ, ಪಟಾಕ್ಷಿ ಲಾವ ಪಟಕ್ ದಿಸಿ ಜಾವ. ಪಟಾಕ್ಷಿ ಲಾವ ಪಟಕ್ ದಿಸಿ ಜೌನ್ ಟಾಕ, ही एक असं गोष्ट आहे. बघा, फटाक्षी मारायचं ते संप्रदाय आहे. खरं कुठलाही संप्रदाय वातावरण खराब करा म्हणून सांगत नाही, त्यासाठी म्हणतो फटाक्षी लावा फटाक दिशी जाऊन टाका.
0: बापरे, बरोबर बोलला बघा, करेक्ट हेळिदरल ना माता. ಇನ್ನೇನೋ ಮಂಜುನಾಥ, ಪಟಾಕ್ಷಿ ಹಾಕ್ಷಿ ಎರಡು ಒಂದನ್ನ ನೋಡಪ್ಪ ಮಂಜುನಾಥ. ಏನಂದ್ರೂ ಜನರಿಗೆ ಗೊತ್ತಾಗಂಗಿಲ್ಲ, ನಮ್ಮ ಸಂಪ್ರದಾಯ ಐತಿ ಖರೆ. ಯಾವುದು ಸಂಪ್ರದಾಯ ವಾತಾವರಣ ಮತ್ತೆ ನಾಲ್ಕು ಮಂದಿಗೆ ತ್ರಾಸ ಕೊಡ್ರಿ ಅಂತ ಹೇಳಂಗಿಲ್ಲ
2: ಮಂಜುನಾಥ್ ಸರ್. ಹೌದ್ರಿಪ್ಪ, ಈಗ ನಾವು ರೋಡ್ ಮೇಲೆ ಬರುವಾಗ ಎಲ್ಲರೂ ಪಟಾಕ್ಷಿ ಹೊಡೆಯಕತ್ತಿದ್ರಿ ಮಂಜುನಾಥ್ ಸರ. ಆ ಪಟಾಕ್ಷಿ ಹೊಡೆದಾದ ಕೂಡಲೇ ಅದು ಏನು ಹವಾ ಬರ್ತದೆ ನೋಡ್ರಿ. ಅಯ್ಯಯ್ಯೋ, ಓ ಮೈ ಗಾಡ್, ಹಾಕ್ಷಿ ಹಾಕ್ಷಿ ಹಾಕ್ಷಿ.
1: ನಿಮ್ಗೇನಾತ್ರಿಪ್ಪ?
2: ಮಂಜುನಾಥ್ ಸರ್ ಬಂದಿ
0: ಹಾಕ್ಷಿ. ಏ, ಇವ್ರಿಗೇನಾತ್ರಿ? ಮಂಜುನಾಥ, ಪಟಾಕ್ಷಿ ಹವಾಕಿಂದ ಎಲ್ಲ ತಗೊಂಡ ಪಟಾಕ್ಷಿ ಹಾಕ್ಷಿ ಎರಡು ಒಂದಾಗ್ಬಿಟ್ಟೈತೆ. ಅದಕ್ಕೆ ಅನ್ನತ್ತೀನಿ ನಮ್ಮ ಸ್ನೇಹಿತರಿಗೆ, ಪಟಾಕ್ಷಿ ಎವಡೋ ವಾಜು ಪಣ್ಣಾಗ ಹಾಕಿ ಹಾಕ್ಷಿ ಹಾಕ್ಷಿ ಕರೋದು ಬಸಾಯ್ಸಬೇಕಾ ಈ ಕಡೆ ಮಾಜಿ ಬೈಕು.
2: ಹಾಕ್ಷಿ,
0: ಏ ಶುಂಠಿ ಚಾ ತಗೊಂಡ್ ಬರ. ಏ ಶುಂಠಿ ಚಾ
2: ಬೇಡ ಬೇಡ, ಹಾಕ್ಷಿ ನನಗ ಮಂಚ ಸೂಪ್.
0: ನೋಡಿದ್ಯಾ ಮಂಜುನಾಥ, ನಿನಗೇನು ಬೇಕಪ್ಪ?
1: ನನಗೊಂದು ಗೋಬಿ ಮಂಚೂರಿಯನ್, ಮಲ ಏಕ ಪಿಜ್ಜಾ,
3: ನನಗೆ ಒಂದು ಕಂಬ.
4: ಯಪ್ಪ ದೇವ್ರ, ಏ ಕಂಟ್ರೋಲ್ ಅನಮ್ರದು ಸರ್, ನೀವೇನು ಆರ್ಡರ್ ಮಾಡಬೇಡ. ಶುಂಠಿ ಚಾ ಕುಡಿದ್ರಿ, ಏನು ಮಂಚಾವ್ ಸೂಪ್ ಎಲ್ಲ ಕುಡಿತೀರಿ ನೀವು ಮಸಲಕ್ಷ್ಮಿ ಅವರೇ?
2: ಮಂಜುನಾಥ್ ಮಂಜುನಾಥ್ ಸರ್, ನನಗೆ ಬೇಕಲ್ರಿ ನೀವೇ.
4: ಏ ಕಂಟ್ರೋಲ್ ಕೊಂಡ್ರು, ನೀವು ಪೈಲ ಖರ್ಚು ತಗೋರ್ ಹೋಗ್ರದಾಗ. ಅಯ್ಯೋ ದೇವ್ರ, ಮಂಜುನಾಥ್ ನೋಡಿದ್ಯಾ
0: ಎಷ್ಟು ತ್ರಾಸ ಐತ್ ಏಂಟಿ ಮಸಲಕ್ಷ್ಮಿ, ವಯಸ್ಸು ಆಗಿಲ್ಲ ಇನ್ನೂ. ಹಾ, ವಯಸ್ಸು ಆಗೋದು ಏನು ಮಾಡೋದ? ಅದಕ್ಕೆ ಪಟಾಕ್ಷಿ ಈಜಿ ಕೊಟ್ಟು ಹಾಕ್ಷಿ ನೋಪ್ಪ. ಏನೋಪ್ಪ ಮಂಜುನಾಥ್, ಸಾಕಾಯ್ತ.
4: ಸ್ನೇಹಿತರೆ ಪಟಾಕ್ಷಿ ಈಜಿ ಕೊಟ್ಟು ಹಾಕ್ಷಿ ನೋಡ್ರಲ್ಲ ನಮ್ಮ ಮಸಲಕ್ಷ್ಮಿ ಮೇಡಮ್ ಅಲ್ಲಿ ಹೋದ್ರೆ. ಏ ತೊಗೊಂಡ್ಬರ್ರಿ ಅವ್ರಿ, ಖರ್ಚಿಪ್ ಖರ್ಚಿಪ್ ಕೊಡ್ರಿ.
0: ಏ ಅಕ್ಕಿನ ಮುಖ ಖರ್ಚಿಪ್ ಏನಿಲ್ಲ, ಒಂದು ದೊಡ್ಡ ಅವೆಲ್ಲ ಕೊಡ, ಇಲ್ಲಾಂದ್ರೆ ಚಾದರ ಕೊಡ.
2: ಏನಂದ್ರೆ ನಾನು ಎಲ್ಲ ಕೇಳತ್ತೀನಿ ಎಲ್ಲ ಕೇಳಕತ್ತೀನಿ ಹರಮ್ರಜು.
0: ಅಯ್ಯೋ ಎಲ್ಲ ಕೇಳಕತ್ತಲ್ಲ ಮಶ್ಕಿರಿ ಮಣ್ಣು. ಏ ಮಂಜುನಾಥ್ ಆಡ ಚಾಡ ಚಕ್ಕಿಗೋಸ್ಕರ.
4: ಓ ದೇವ್ರ, ನೀವು ಗಪ್ ಖರ್ಚಿ ಪೋಯಿರ್ಲಿಲ್ಲ. ಸ್ನೇಹಿತರೆ, ಸೂಪರ್ ಹಿಟ್ ಆದ ಗೀತೆನ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು.

0: ಅಯ್ಯೋ ಮಂಜುನ ಸರ್, ನನಗೆ ಅನ್ಸು ಮಟ ನನ್ ನೆಗಡಿನ ಹಾಗೆ ಐತ್ರಿಪ್ಪ. ಅಕ್ಷಿ
1: ಯಪ್ಪ ದೇವ್ರ, ಅಕ್ಷಿ ಅನ್ನುವಾಗ ಅತ್ರಾಗ ಪಟಾಕ್ಷಿ ಬರದೆ ನೋಡ್ರಿ. ಪಟಾಕ್ಷಿ
0: ಏನ್ ಹೇಳೋದು ಬಿಡ್ರಿ ಮಂಜುನಾಥ್ ಸರ, ಪಟಾಕ್ಷಿ ಒಂದ ನಿಮಿಷ ಎರಡ್ ನಿಮಿಷ ಹಚ್ತಾರ್ರಿ, ಆದ್ರ ನಿಮ್ ಗೊತ್ತೈತ್ರಿ ಡಾಕ್ಟರ್ ಗಳು ಹೇಳ್ತಾರ ಪಟಾಕ್ಷಿ ದುಗಟ್ ಅಪ್ಲ ಶರೀರ ಮದಿ ಗೆಲ್ಲತ್ರ ನೈ ಮುಂಚೆ 3 ಮಹಿನಾ ಸಾತ್ನೈತೆ. ಹಾ, 2 ಸೆಕೆಂಡ್ 3 ಸೆಕೆಂಡ್ ಚಾ ಪಟಾಕ್ಷಿ ಅಮ್ಮಿ ಪೊಡ್ತೋ ತಿಚ ದುಗಟ್ ಅಮ್ಚಾ ಶರೀರ ಮದಿ ರಹತ. ಅಕ್ಷಿ
2: ಏ ನೀ ಶುಂಠಿ ನೀರ ಗರಂ ಮಂಜುನಾಥ್ ಅಕ್ಕಿ ಹೇಳೋ ಮಾರಾಯ, ಮಂಚ ಸೂಪ ಬೇಕಂತ ಹಾಕಿನ್ ಬಾಯಾಗ.
1: ನೀವು ಸಿಟ್ ಮಾಡ್ಬೇಡ್ರಿ, ತರಿಸ್ರಿ, ನಾನು ರೊಕ್ಕ ಕೊಡ್ತೀನಿ.
2: ಏ ರೊಕ್ಕದ ಏ ಮಾರಾಯ ಮಂಜುನಾಥ, ಕಿಡ್ನಿ ವಿಕೋನ ಐಫೋನ್ ದೇಲೋಯ್ ಮಣಿ ತಿಲ ಏಕ ಮಂಚಾವ್ ಸೂಪ್ ದೇಲ ಹೋತೈ ಮಂಜೆ ಮೀ ಕಸಲ ನವರಾರಿ ಬಾಬಾ ತೂ ಏಕ ತಿಲ ಕಾಯ್ ಮಾಡಲ್ಲೋ. ಏ ಎಷ್ಟಿದ್ರೂ ನಮ್ಮ ಹಿರಿಯರು ಏನು ಹೇಳಾರ, ಶುಂಠಿ ಚಾ ಕೊಡಿದ್ರೆ ಎಲ್ಲ ಕರೆಕ್ಟದ ನೋಡದ.
1: ಎಲ್ಲಿ ಹೋಗಿ ನಾನು ತಲೆ ಬಡ್ಕೊಳ್ಳಿ. ಏ ಮಸಲಕ್ಷ್ಮಿ ಮೇಡಮ್, ಅವ್ರು ಚಾ ಕುಡು ಸರ್, ನಾ ನಿಮ್ಮ ಮಂಚಾವ್ ಸೂಪ್. ಹಾಂ ಓಕೆ,
0: ಥ್ಯಾಂಕ್ ಯು.
1: ಅಪ್ಪ ದೇವ್ರ, ನಿಮ್ದೆಲ್ಲ ದಹಿ ಬೀಳಾದೆ ಹೊರಗೆ ತೆಗಿರೋದ್ನಲ್ಲ.
0: ಅಯ್ಯೋ ಮಂಜುನಾಥ್ ಸರ್, ಅದು ಏನಿಲ್ಲ, ನನ್ನ ಉಗಳ್ರಿ. ಅಯ್ಯೋ ದೇವ್ರ,
1: ಅಯ್ಯೋಪ್ಪ ಸ್ವಲ್ಪ ಕಂಟ್ರೋಲ್ ಮಾಡ್ರಿ. ಸ್ನೇಹಿತರೆ ನೋಡ್ರಿ ಎಷ್ಟು ಸಮಸ್ಯೆಗಳಾಗ್ತಾವೆ ಇಲ್ಲೇ ನಮ್ಮ ಸ್ಟುಡಿಯೋನಲ್ಲಿ. ನಮ್ಮ ಮಸಲಕ್ಷ್ಮಿ ಮೇಡಮ್ ಮೇಲೆ ಪಟಾಕ್ಷಿ ಯಾರು ಒಗಿದ್ರು, ಆ ಒಗಿವಾಗ ಅವ್ರಿಗೆ ಅನ್ಸಿರ್ಬೋದು ನೋಡಿಲಿ ಪಟಾಕ್ಷಿ ಒಗೇತೇನೆ. ಆದರೆ ಸ್ನೇಹಿತರೆ ನಿಮ್ಗೆ ಗೊತ್ತಾ, ನಿಮ್ಮನ್ನು ನೋಡಿ ಚಿಕ್ಕ ಮಕ್ಕಳು ಫಾಲೋ ಮಾಡ್ತಾರೆ. ಅಲ್ಲಿ ಪಟಾಕ್ಷಿ ಹೊಡೆದಿದ್ದಕ್ಕೆ ಒಬ್ಬ ಅವ್ರ ಕೈ ಪುಡಿ ಆಗೈತೆ, ಹೌದಲ್ರಿ ಮಸಲಕ್ಷ್ಮಿ ಅವ್ರೆ?
0: ಹೌದ್ರಿ, ನಮ್ಮ ಮನೆ ಬಾಜುಕ ಒಬ್ಬ ಅವ್ರ ಸಣ್ಣ ಮಗು ಇದಾನ್ರಿ, ಒಂದ ಪಟಾಕ್ಷಿ ಪಾಪ ಕೈಯಾಗಿ ಇಟ್ಕೊಂಡನ್ರಿ. ಅವ್ರ ತಂಗಿ ಆ ಕಡೆ ಅಗರಬತ್ತಿ ತಗೊಂಡು ಬಂದಳ್ರಿ ಮಂಜುನಾಥ್ ಸರ್, ಅಗರಬತ್ತಿ ತಗೊಂಡು ಬಂದು.
1: ನೀವು ಮಾತಾಡಕ್ ಆಕೇತನಿಲ್ಲ.
0: ಇಲ್ರಿ ಒಂದು ನಿಮಿಷ, ಅಗರಬತ್ತಿ ತಗೊಂಡ್ ಬಂದಳ್ರಿ, ಅವ ಹುಡುಗ ಪಟಾಕ್ಷಿ ಕೈಯಾಗ ಇಟ್ಕೊಂಡನ್ರಿ. ಹಾ, ಅವ್ರ ಅವ ಏನೋ ಕರೆದದ್ದಕ್ಕ ಆ ಹುಡುಗ ಮುಖ ಅಕ್ಕಡೆ ಮಾಡ್ಯಾನ್ರಿ. ಈಕೆ ಅಗರಬತ್ತಿ ಹಚ್ಚಾಳ್ರಿ, ಹೇಳ್ಬೇಕೇನಿಲ್ರಿ. ಅಯ್ಯೋ ಕೈಯಾಗ ಹೊಡಿತ್ರಿಪ್ಪ ಪಟಾಕ್ಷಿ ಅವ ಮಗು. ಅಯ್ಯಯ್ಯೋ, ಅವ್ನ ಕೈ ಎಲ್ಲ ಉಬ್ಯಾವ್ ನೋಡ್ರಿ ಮಂಚಿನ ಹೆಚ್ಚರ,
1: ಕೈ ಎಲ್ಲ ಉಬ್ಯಾವ್, ಮತ್ತೆ ಅವನಿಗೆ ಕೈ ನೋಸಿರು. ಅದ ಏನದ, ಪೂರ ಕಲರ್ ಇದಾಗಿರ್ಬೋದಲ್ಲ.
2: ಏನ್ ಹೇಳೋದ್ ಬಿಡಪ್ಪ ಮಂಚುನಾಥ, ಆ ಸಿಲ್ವರ್ ಕಲರ್ ಆಗ್ಬಿಟ್ಟೈತ ಅವ್ನ ಚಾಂದಿ ಕಿ ದಾಲ್ ಪರ ಸೋನೆ ಕಾ ಮೋರ್ ಇಸ್ಕ ಹಾತ್ ಹೋಗಿಯ ಚಾಂದಿ ಕಾ ಮೋರ್ ರೀ ಬಾಬಾ.
3: ಓಯ್ ರೀ ಮಂಜುನಾಥ್ ಸರ್, ಏಕ್ ತು ಹೈ ವೋ ಹಾತ್ ಮೇ ಪಟಾಕ್ಷಿ ಫುಟ್ನೆ ಕೆ ಬಾದ್ ಕ್ಯಾ ಬೋಲೂ, ಉಸ್ಕಾ ಹಾತ್ ಪೂರಾ ಲಡ್ಡು ಪಟ್ಲೋ ವೈಸಾ ಸೂಜ್ ಕೋ ಗಯಾ ತಾ ದೇಖೋ.
1: 20 ರೂಪಾಯಿ 30 ರೂಪಾಯಿ ಸರ ನಾವು ತಗೊಂಡು ಬಂದ ನಮ್ಮ ಮಕ್ಳಿಗೆ ಕೊಡ್ತೀವಿ. ಏ ಸ್ನೇಹಿತರೆ, ದೊಡ್ಡವ್ರನ್ನ ಮಾಡೋದನ್ನ ನೋಡಿ ಸಣ್ಣ ಮಕ್ಳು ಚಿಕ್ಕ ಮಕ್ಕಳನ್ನು ಫಾಲೋ ಮಾಡ್ತಾರೆ. ಕೈಯಾಗಿಂದ ಒಗಿವಾಗಿ ಪಾಪ ಅಕ್ಕಿ ತಂಗಿ ಅಕ್ಕ ಅವ್ರಿಗೆ ಬಡ್ದಿರ್ಬೋದಲ್ಲ.
0: ಅಯ್ಯೋ ಮಂಜುನಾಥ್ ಸರ್, ನೀವು ಏನ್ ಹೇಳ್ತೀರಿ, ಅವ್ರ ತಂದೆ ತಾಯಿ ಓಡಿ ಬಂದ್ರಿಪ್ಪ ಬರಫ್ ಎಲ್ಲ ತಗೊಂಡ್ ಬಂದ್ರ, ಆದ್ರೂ 2-3 ದಿನ ಪಾಪ ಕೈ ಉಬ್ಬಿದ್ರಿ ಪಾಪ.
1: ಸ್ನೇಹಿತರೆ ಇದ್ರ ಬಗ್ಗೆನು ಕಾಳಜಿ ತಗೋಬೇಕು. ಕೈಯಲ್ಲಿ ಪಟಾಕ್ಷಿ ಎಸು, ಅದೇನ್ ಮಜಾ ಬರ್ತದೆ ನೋಡಿಪ್ಪ. ಕಾಯ್ ಮಜಾ ಏನಾರ್ತೆ ಚಾತ,
2: ಏನ್ಚಾ ಫ್ಯೂಚರ್ ಪನ್ ತಸಾಚ ಹೋನಾರ, ಭವಿಷ್ಯ ಫೇಕಾಲೇತೀನಿ. ಜಸ ಜಸ ಪಟಾಕ್ಷಿ ಹಾತಾತ್ನ ಫೇಕಾಲೇತ್ನೆ, ತೇನ್ಸ ಭವಿಷ್ಯ ಪನ್ ತೇಂಚ ಹಾತಾತ್ನ ಫೇಕೊಂಡ್ ಟಾಕಾಲೇತೀನಿ ಮಂಜುನಾಥ. ಭವಿಷ್ಯ ಆಮ್ಚಾ ಹಾತಾತ್ನ ಈ ಖರ ಹೇ ಕ್ಷಣ ತರ ಆಯ್ನೆ, ನಮ್ಮ ಫ್ಯೂಚರ್ ನಮ್ ಕೈಯಾಗಿಲ್ಲ ಮಂಜುನಾಥ. ಆದ್ರ ಈ ಕ್ಷಣ ಐತ್ಲ, ಈ ಕ್ಷಣನಾಗ ನಾವು ಎಲ್ಲಾ ಖರಾಬ್ ಮಾಡ್ಕೋತೋದ್ರ ಮತ್ತು ಇನ್ಯಾನು ಉಳಿತು ಮಾರಾಯ.
1: ಇನ್ನೇನು ಉಳಿತು ಮತ್ತು ಇನ್ನೇನು ಉಳಿದಿಲ್ಲು, ಯಾಕಂದ್ರೆ ಸಮಯ ಮುಗಿತಲ್ಲ ನೋಡ್ರಿ.
2: ಯಪ್ಪ ಹೌದಪ್ಪ, ನಡಿ ನಡಿ ನಡಿ. ಏ ನಡಿ ಮಾಸ್ಟರ್, ಏನ್ತಿ ಮಾಸ್ ಲಕ್ಷ್ಮಿ, ಬಾ ನಿನಗ ಶುಂಠಿ ಚಾ ಕೊಡಿಸ್ತೇನೆ ಬಾ ಬಾ.
0: ಮಂಜುನಾಥ್ ಸರ್, ನೀವು ಮಂಚಾವಸು ಮಂಚಾವಸು ಮಂಜುನಾಥ್ ಸರ್
1: ಕುಡಿಸ್ತೇನೆ ತಗೋರಿಪ್ಪ. ಏನು ಮರೆಯಂಗಿಲ್ರಿಪ್ಪ ಇವ್ರ,
0: ನಾವು ಏನು ಮನೆಯಂಗಿಲ್ಲ ಮಂಜುನಾಥ್ ಸರ್, ನಾವು ಜಲ್ದಿ ನಮಗೆ ಮಂಚಾವಸು ಬೇಕು ನೋಡ್ರಿ. ಆಯ್ತಾ,
1: ಆಯ್ತು ತಗೋರಿಪ್ಪ, ಹೋಗ್ರಿ ನೀವ ಈಗ ಮಂಚಾವ್ ಸೂಪ್ ನಿಮ್ಗೆ ಆಮೇಲೆ ಪೈಲ ಶುಂಠಿ ಶಾ ಕುಡಿ ಹೋಗ್ರಿ ಅಪ್ಪ ಇಲ್ಲಿಂದ. ಹಾ ಯಾವಾಗ ನೋಡ್ರಿ ಹಾಕ್ಷಿ,
0: ಬಾಯ್ ಬಾಯ್ ಮಂಜುನಾಥ್, ಹಾಕ್ಷಿ ಬಾಯ್ ರೀಪ್ಪ.
1: ಅಯ್ಯೋ ಹೋಗ್ರಿ ಹೋಗ್ರಿ, ಆರಾಮ ರಾಜು ಒಯ್ರಿ ಜಲ್ದಿ.
3: ತ್ಯಾಸಟಿ ಮಂಜುನಾಥ್ ಸರ್ ಓಲ್ಯಾಮ ಲಗ್ನ ಕರುಂ ಬಗ ಕಳ್ತಾಯ್, ಏಕ್ ಐಶಾ ಲಡ್ಡು ಹೈ ಜೋ ಖಾಯಾ ವೋ ಭೀ ಪಚತಾಯ, ಜೋ ನಹಿ ಖಾಯಾ ವೋ ಭೀ ಪಚತಾಯ.
1: ತುಮೇ ತುಮಸ ಲೆಕ್ಚರ್ ಬಂದ್ ಕರ. ಆಲ್ ರೈಟ್ ಸ್ನೇಹಿತರೆ, ಕೇಳ್ತಾ ಇದ್ರ ವೇಣು ಧ್ವನಿ 90.4 FM KLE ಕನಸು. ನಮ್ಮ ಮಾಸಲಕ್ಷ್ಮಿ ಅವರಿಗೆ ಆಗಿದೆ ಹಾಕ್ಷಿ, ಯಾಕಂದ್ರೆ ಬಹಳಷ್ಟು ಪಟಾಕ್ಷಿದಿಂದ ಆಗಿದೆ ಅವರಿಗೆ ಹಾಕ್ಷಿ. ನಡೀರಿ ಮುಂದಿನ ಕಾರ್ಯಕ್ರಮ ನೆಕ್ಸ್ಟ್ ಸೋಮವಾರ ಸಿಗೋಣಂತ ಹೇಳ್ತಾ, ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನ
0: ಹಾಕ್ಷಿ.
1: ಯಪ್ಪ ನನಗೂ ಆಯ್ತ್ರಿಪ್ಪ, ಏ ಶುಂಠಿ ಚಾ ಇನ್ನೊಂದು ಆರ್ಡರ್ ಮಾಡ್ರಿ. ಆಲ್ ರೈಟ್, ಬಾಯ್ ಬಾಯ್ ಬಾಯ್ ಬಾಯ್ ಸ್ನೇಹಿತರೆ, ಬಾಯ್.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148503 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ.

0: ಜಾಣ ಸುದ್ದಿ ಸಂಪುಟ 8 ಸಂಚಿಕೆ 16. ಇಂದಿನ ಜಾಣ ಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಹಾಲು ಆಲು, ಏಡ್ಸ್ ಮತ್ತು ಮಾನವ ವಿಕಾಸ, ಕೂಸು ಮೂಸುವ ಚಡ್ಡಿ ಹಾಗೂ ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್.
1: ಹಾಲು ಆಲು, ಏಡ್ಸ್ ಮತ್ತು ಮಾನವ ವಿಕಾಸ, ಮಂಗನಂತಹ ಪ್ರಾಣಿಗಳಿಂದ ಮಾನವ ವಿಕಾಸ ಆಗಿದೆ ಎಂಬ ತತ್ವವನ್ನು ಚಾರ್ಲ್ಸ್ ಡಾರ್ವಿನ್ ಹೇಳಿದಾಗ ಹುಟ್ಟಿದ ವಿರೋಧ ಇನ್ನೂ ಮರೆಯಾಗಿಲ್ಲ. ಹಾಗಿದ್ರೆ ಈಗ ಇರುವ ಮಂಗಗಳು ಯಾಕೆ ಮನುಷ್ಯರಂತೆ ಬದಲಾಗೋದಿಲ್ಲ ಅನ್ನೋ ಪ್ರಶ್ನೆಯನ್ನು ವಿದ್ಯಾವಂತಗಳೇ ಕೇಳಿದ್ರು ಅನ್ನೋದು ಸತ್ಯ. ಮಾನವನ ವಿಕಾಸ ಮಂಗನಂತಹ ಪ್ರಾಣಿಗಳಿಂದಲೇ ಆಗಿದ್ದು ಅನ್ನೋದಂತೂ ಸತ್ಯ, ಏಕೆಂದರೆ ಅದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಆದರೆ ಈಗಲೂ ಮಾನವ ವಿಕಾಸ ನಡೆಯುತ್ತಿದೆಯೇ, ಮನುಷ್ಯರ ಗುಣ ಬದಲಾಗುತ್ತಿದೆಯೇ, ಈ ಪ್ರಶ್ನೆಗೆ ಪುರಾವೆ ಒದಗಿಸೋದು ಕಷ್ಟ. ನೇರವಾಗಿ ಗೋಚರ ಆಗುವಂತಹ ಬದಲಾವಣೆಗಳು ಅಲ್ಲದಿದ್ದರೂ ಪರೋಕ್ಷವಾಗಿ ನಮ್ಮ ಆರೋಗ್ಯ, ದೇಹಕ್ರಿಯೆಯನ್ನು ಬಾಧಿಸುವ ಬದಲಾವಣೆಗಳು ಆಗುತ್ತಿವೆ ಅನ್ನೋದು ವಿಜ್ಞಾನಿಗಳ ಊಹೆ. ಇದಕ್ಕೆ ಒಂದು ಪುರಾವೆಯನ್ನು ಇತ್ತೀಚೆಗೆ ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಸಂಶೋಧನೆಯೊಂದು ನೀಡಿದೆ. ಆಲೂಗೆಡ್ಡೆಯನ್ನು ಬೆಳೆದು ಆಹಾರವಾಗಿ ಬಳಸಲು ಆರಂಭಿಸಿದ ನಂತರ ಅದರಲ್ಲಿರುವ ಪಿಷ್ಟವನ್ನು ಪಚನ ಮಾಡುವಂತಹ ಸಾಮರ್ಥ್ಯವನ್ನು ಮನುಷ್ಯ ಪಡೆದುಕೊಂಡಿದ್ದಾನೆ. ಅದಕ್ಕೂ ಮೊದಲು ಇದು ಕಡಿಮೆ ಇತ್ತು ಅಂತ ಅಮೆರಿಕೆಯ ಬಫಲೋ ವಿಶ್ವವಿದ್ಯಾನಿಲಯದ ಜೀವ ವಿಜ್ಞಾನಿ ಒಮರ್ ಅಕ್ಯುಮನ್ ಮತ್ತು ಸಂಗಣ್ಣಿಗರು ಪತ್ತೆ ಮಾಡಿದ್ದಾರೆ. ಜೀವ ವಿಕಾಸ ಅಂದರೆ ಹಿಂದೊಮ್ಮೆ ಇದ್ದ ಜೀವಿಗಳು ಬದಲಾಗಿ ಹೊಸ ಜೀವರೂಪ ಆಗೋದು ಅಂತ ಅರ್ಥ. ಅಂದರೆ ಮಂಗನಂತಹ ಪ್ರಾಣಿಗಳಲ್ಲಿ ಕಾಣಿಸುವ ಬದಲಾವಣೆಗಳು ಒಂದೆಡೆ ಮಂಗನಿಗೂ ಇನ್ನೊಂದೆಡೆ ಮಾನವನಂತಹ ಪ್ರಾಣಿಗಳಿಗೂ ಹುಟ್ಟು ನೀಡಿದೆ. ಹೀಗೆ ಒಂದಿನ್ನೊಂದು ಪ್ರಾಣಿಗಳಲ್ಲಿ ಸಂಬಂಧ ಇದೆ ಅನ್ನೋದು ವಿಕಾಸವಾದದ ಮೂಲತತ್ವ. ಮಂಗಗಳಂತಹ ಪ್ರಾಣಿಗಳಿಂದ ಮಾನವ ಜನಿಸಿರಬಹುದು ಎನ್ನುವ ಕಲ್ಪನೆಯೇ ಮಾನವನ ವೈಶಿಷ್ಟ್ಯವನ್ನು ಅಲ್ಲಗಳೆಯುವುದರಿಂದ ಇದು ಸಾಧ್ಯವಿಲ್ಲ ಅಂತ ಹಲವರು ವಾದಿಸ್ತಾರೆ. ದುರದೃಷ್ಟವಶಾತ್ ವಿಕಾಸ ಕ್ರಿಯೆಗೆ ಪುರಾವೆಗಳನ್ನು ಒದಗಿಸುವುದು ಸುಲಭ ಅಲ್ಲ, ಏಕೆಂದರೆ ಇದು ಸಾವಿರಾರು ತಲೆಮಾರುಗಳ ಅಂತರದಲ್ಲಿ ನಡೆಯುವ ಬದಲಾವಣೆ. ಮನುಷ್ಯರಲ್ಲಿ ಅಷ್ಟು ತಲೆಮಾರುಗಳು ಕಳೆಯುವುದರೊಳಗೆ 10,000 ವರ್ಷಗಳು ಕಳೆದಿರ್ತವೆ. ಇಂತಹ ಬದಲಾವಣೆಗಳನ್ನು ಕಂಡವರು ಹಾಗೂ ದಾಖಲಿಸಿದವರು ಯಾರೂ ಇಲ್ಲ. ನಮ್ಮ ಪೂರ್ವಜರು ಹೇಗಿದ್ರು ಅನ್ನೋದಕ್ಕೆ ಹೀಗೆ ನೇರ ಪುರಾವೆ ಇಲ್ಲ. ಹಾಗೆಯೇ ನಾವು ಇಂದು ಬದಲಾಗ್ತಿದ್ದೇವೆ ಅಥವಾ ನಮ್ಮ ಪೂರ್ವಜರಿಂದ ಬದಲಾಗಿದ್ದೇವೆ ಅನ್ನೋದನ್ನು ನಿರೂಪಿಸುವ ಸಾಕ್ಷ್ಯಗಳು ಸುಲಭವಾಗಿ ಸಿಗೋದಿಲ್ಲ. ಈ ನಿಟ್ಟಿನಲ್ಲಿ ಹಲವು ಪರೋಕ್ಷ ಪುರಾವೆಗಳನ್ನಷ್ಟೇ ನಾವು ಗುರುತಿಸಬಹುದು. ಹಾಲು ಇದಕ್ಕೆ ಒಂದು ಪುರಾವೆ ನೀಡಿತ್ತು. ಮಾನವನ ವಿಕಾಸ ಆಗುತ್ತಿರುವ ಬಗ್ಗೆ ಈಗ ಆಲೂಗೆಡ್ಡೆ ಹಾಗೂ ಏಡ್ಸ್ ಸೋಂಕುಗಳು ಕೂಡ ಪುರಾವೆ ಒದಗಿಸಿವೆ. ಉದಾಹರಣೆಗೆ ಹಾಲನ್ನೇ ತೆಗೆದುಕೊಳ್ಳಿ. ಹಸುವಿನ ಹಾಲು ಕುಡಿಯದವರು ಉಂಟೆ, ಆದರೆ ಈ ಹಾಲನ್ನೂ ಅರಗಿಸಿಕೊಳ್ಳಲು ಆಗದವರು ಬಹಳಷ್ಟು ಜನ ಇದ್ದಾರೆ. ಪ್ರಪಂಚದಲ್ಲಿರುವ ಒಟ್ಟಾರೆ ಜನಸಂಖ್ಯೆಯಲ್ಲಿ ಶೇಕಡ 65% ಮಂದಿಗೆ ಹಾಲು ಕುಡಿದ್ರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಉಂಟಾಗುತ್ತೆ. ಸಾಧಾರಣ ತೇಗಿನಿಂದ ಹಿಡಿದು ಹೊಟ್ಟೆ ಕಿವುಚೋದು, ವೇದಿ ಮೊದಲಾದವು ಆಗ್ಬೋದು. ಇದನ್ನು ಲ್ಯಾಕ್ಟೋಸ್ ಅಸಹಿಷ್ಣುತೆ ಅಂತ ವೈದ್ಯರು ಗುರುತಿಸ್ತಾರೆ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅರಗಿಸಿಕೊಳ್ಳಲಾಗದ ಸಮಸ್ಯೆ ಇದು. ಅದಷ್ಟೇ ಅಲ್ಲ, ಈ ಸಮಸ್ಯೆ ಎಲ್ಲ ಮಾನವ ಜನಾಂಗಗಳಲ್ಲಿಯೂ ಒಂದೇ ತರನಾಗಿ ಇಲ್ಲ. ಕೆಲವು ಜನಾಂಗಗಳಲ್ಲಿ ಅತಿ ಹೆಚ್ಚು, ಇನ್ನು ಕೆಲವುದರಲ್ಲಿ ಕಡಿಮೆ. ಭಾರತೀಯರಲ್ಲಿ, ಅದರಲ್ಲಿಯೂ ಉತ್ತರ ಭಾರತೀಯರಲ್ಲಿ ಇದು ಕಡಿಮೆ, ಕೇವಲ ಶೇಕಡ 28%. ದಕ್ಷಿಣ ಭಾರತೀಯರಲ್ಲಿ ಶೇಕಡ 68% ಇದೆಯಂತೆ. ಉತ್ತರ ಅಮೆರಿಕಾ ಹಾಗೂ ಪಶ್ಚಿಮ ಆಫ್ರಿಕಾದ ಹಲವು ಮೂಲ ನಿವಾಸಿಗಳಲ್ಲಿ ಶೇಕಡ 70%-100% ಮಂದಿಗೆ ಹಾಲು ಕಹಿಯೇ. ಅಂದರೆ ಯುರೋಪಿನ ಉತ್ತರ ಭಾಗದಲ್ಲಿರುವ ಮೂಲ ನಿವಾಸಿಗಳಲ್ಲಿ ಇದು ಬಹಳ ಕಡಿಮೆ. ಇದಕ್ಕೆ ಕಾರಣ ಲ್ಯಾಕ್ಟೋಸ್ ಅಸಹಿಷ್ಣುತೆ ಕಡಿಮೆ ಇರುವ ಜನಾಂಗಗಳಲ್ಲಿ ಡೈರಿ ಉದ್ಯಮ ಬಲು ದೀರ್ಘಕಾಲದಿಂದ ನಡೆದು ಬಂದಿದೆ. 7,000 ಹಿಂದೆಯೇ ಈ ಭಾಗಗಳಲ್ಲಿ ಆಕಳ ಸಾಕಾಣಿಕೆ ಆರಂಭವಾಗಿದ್ದು ಅದರ ಹಾಲನ್ನು ಸೇವಿಸಿದ ಫಲವಾಗಿ ಆ ಸಮುದಾಯಗಳಲ್ಲಿ ಹಾಲನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯ ಬೆಳೆದಿದೆ ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯ. ಈ ಜನಾಂಗಗಳಲ್ಲಿ ಹಾಲಿನ ಪಚನ ಕ್ರಿಯೆಗೆ ಅಗತ್ಯವಾದೊಂದು ಕಿಣ್ವವನ್ನು ತಯಾರಿಸುವ ಜೀನ್ನಲ್ಲಿ ವ್ಯತ್ಯಾಸಗಳನ್ನು ಕಾಣಬಹುದು. ಈ ವ್ಯತ್ಯಾಸಗಳು ಇಲ್ಲದವರಲ್ಲಿ ಲ್ಯಾಕ್ಟೋಸ್ ಜೀರ್ಣ ಆಗೋದು ಕಷ್ಟ. ಆಲೂಗೆಡ್ಡೆಯದು ಹೆಚ್ಚು ಕಡಿಮೆ ಇದೆ ಕಥೆ. ಉಮರ್ ಆಕ್ಯುಮನ್ ತಂಡದ ಅಧ್ಯಯನದ ಪ್ರಕಾರ ನಮ್ಮ ಜೊಲ್ಲಿನಲ್ಲಿರುವ ಒಂದು ಕಿಣ್ವದ ಜೀನ್ಗೂ ಆಲೂಗೆಡ್ಡೆಯ ಕೃಷಿಗೂ ಸಂಬಂಧ ಇದೆಯಂತೆ. ಇವರು 75 ವಿವಿಧ ಜನಾಂಗಗಳ 3,800 ಹೆಚ್ಚು ಮಂದಿಯ ಜೊಲ್ಲಿನಲ್ಲಿರುವ ಅಮೈಲೇಸ್ ಎನ್ನುವ ಕಿಣ್ವದ ಜೀನನ್ನು ಹೋಲಿಸಿ ನೋಡಿದ್ದಾರೆ. ಅಮೈಲೇಸು ಆಲೂಗೆಡ್ಡೆ ಮೊದಲಾದ ಪಿಷ್ಟಭರಿತ ಆಹಾರಗಳಲ್ಲಿನ ಪಿಷ್ಟವನ್ನು ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತದೆ. ಈ ಜೀನಿನ ಸಂಖ್ಯೆ ಹೆಚ್ಚಿದ್ದಷ್ಟು ಜೊಲ್ಲಿನ ಅರಗಿಸುವ ಸಾಮರ್ಥ್ಯವೂ ಚೆನ್ನಾಗಿರುತ್ತದೆ. ಬಾಯಿಯಲ್ಲಿ ಪಿಷ್ಟ ಸಿಹಿ ಎನಿಸುತ್ತದೆ. ಆಕ್ಯುಮನ್ ತಂಡದ ಪ್ರಕಾರ ಅಮೈಲೈಸ್ ಕಿಣ್ವದ ಜೀನ್ ಪೆರುವಿನಲ್ಲಿ ಕೆಲವು ಜನಾಂಗಗಳ ಜೊಲ್ಲಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದೆ. ಉಳಿದವರುಗಳಲ್ಲಿ ಇದರ ಪ್ರತಿಗಳ ಸಂಖ್ಯೆ ಕಡಿಮೆ. ಹಾಗೆಯೇ ಈ ವಿಶಿಷ್ಟ ಗುಣ ಯಾವಾಗ ಪೆರುವಿನ ಜನಾಂಗಗಳಿಗೆ ದಕ್ಕಿರಬಹುದು ಎಂದು ಇವರು ಲೆಕ್ಕ ಹಾಕಿದ್ದಾರೆ. ವಿವಿಧ ಜನಾಂಗಗಳ ಜೀನ್ಗಳಲ್ಲಿ ಇರುವ ವ್ಯತ್ಯಾಸಗಳ ಪ್ರಮಾಣವನ್ನು ಗುರುತಿಸಿ ಆ ವ್ಯತ್ಯಾಸಗಳು ಎಷ್ಟು ಹಿಂದೆ ಆಗಿರಬಹುದು ಎಂದು ಲೆಕ್ಕಿಸಬಹುದು. ಈ ರೀತಿಯ ವಿಶ್ಲೇಷಣೆಯ ಪ್ರಕಾರ ಪೆರುವಿನ ಮೂಲ ವಾಸಿಗಳಲ್ಲಿ ಅಮೈಲೇಸ್ ಜೀನ್ 10,000 ವರ್ಷಗಳಷ್ಟು ಹಿಂದೆ ಬಹುಪ್ರತಿಯಾಗಿ ಇರಲಿಲ್ಲ, ಅರ್ಥಾತ್ ತದನಂತರ ಅದರ ಸಂಖ್ಯೆಯಲ್ಲಿ ಹೆಚ್ಚಿದೆ. ಆ ಕಾಲಘಟ್ಟದಲ್ಲಿ ಪೆರುವಿನಲ್ಲಿ ಆಲೂಗೆಡ್ಡೆಯ ಕೃಷಿ ಹಾಗೂ ಬಳಕೆ ಆರಂಭವಾಗಿತ್ತು. ಅಂದರೆ ಆಲೂಗೆಡ್ಡೆಯ ಬಳಕೆ ಹೆಚ್ಚಿದಂತೆಲ್ಲ ಅದನ್ನು ಅರಗಿಸಿಕೊಳ್ಳುವ ಸಾಮರ್ಥ್ಯವಿರುವ ಜೀನ್ಗಳ ಸಂಖ್ಯೆ ಹೆಚ್ಚುತ್ತಾ ಹೋಯಿತು ಎಂದರ್ಥ. ಇದೇ ರೀತಿಯ ಬದಲಾವಣೆ ಯುರೋಪಿನಲ್ಲಿಯೂ ಕಂಡುಬರುತ್ತದೆ, ಆದರೆ ಬಹಳಷ್ಟು ಕಾಲದ ನಂತರ. ಯುರೋಪಿನಲ್ಲಿ ಆಲೂಗೆಡ್ಡೆಯ ಕೃಷಿ ಆರಂಭವಾದ ಮೇಲೆ ಅಲ್ಲಿನ ಜನಾಂಗಗಳಲ್ಲಿಯೂ ಈ ವ್ಯತ್ಯಾಸಗಳು ಹೆಚ್ಚಿದವು ಎಂದು ಆಕ್ಯುಮನ್ ಸಂಶೋಧನೆಗಳು ಸೂಚಿಸುತ್ತವೆ. HIV ಇನ್ನೂ ಇತ್ತೀಚಿನ ಸಂಗತಿ. ಈ ಸೋಂಕು ಮಾನವನಿಗೆ ತಗಲಿ 1 ಶತಮಾನವಷ್ಟೇ ಆಗಿದೆ. ಅದರಲ್ಲಿ ಮೊದಲರ್ಧ ಅದು ಹಲವು ಜನಾಂಗಗಳಲ್ಲಿ ಹರಡ್ತಾ ಇತ್ತು. ಅನಂತರ ಔಷಧಗಳ ಬಳಕೆ ಆರಂಭವಾದ ಮೇಲೆ ಕಡಿಮೆ ಆಯಿತು. ಮೊದಲಿಗೆ ಈ ಸೋಂಕು ಬಹಳ ಅಧಿಕವಾಗಿದ್ದ ಆಫ್ರಿಕನ್ ಜನಾಂಗಗಳಲ್ಲಿ ರೋಗ ಪ್ರತಿರೋಧ ವ್ಯವಸ್ಥೆಗೆ ಸಂಬಂಧಿಸಿದ ಜೀನ್ಗಳನ್ನು ಇತ್ತೀಚೆಗೆ ಅಧ್ಯಯನ ಮಾಡಲಾಯಿತು. ಆರಂಭದಲ್ಲಿ HIVಗೆ ವಿರೋಧ ತೋರದೇ ಇದ್ದಂತಹ ವ್ಯವಸ್ಥೆ ಕ್ರಮೇಣ HIV ವೈರಸ್ಸನ್ನು ಗುರುತಿಸುವ ಲಕ್ಷಣಗಳನ್ನು ತೋರಿತು. ಹೀಗೆ HIV ಸೋಂಕು ಗುಣವಾದ ಜನರ ಮಕ್ಕಳಲ್ಲಿ ಇದ್ದಂತಹ ವ್ಯತ್ಯಾಸಗಳು ಅವರ ಮೊಮ್ಮಕ್ಕಳಲ್ಲಿ ಕಡಿಮೆ ಆಗಿದೆ ಎಂದು ಹೊಸ ಅಧ್ಯಯನವೊಂದು ತೋರಿದೆ. ಅಂದರೆ HIVಯ ಸೋಂಕು ತಡೆಯಲು ಬಳಸಿದ ಔಷಧಿಗಳಿಂದಾಗಿ ಒಮ್ಮೆ ಸೋಂಕನ್ನು ತಡೆಯಲೆಂದು ಸಿದ್ಧವಾಗಿದ್ದ ಜೀನ್ಗಳ ಪ್ರಮಾಣ ಅನಂತರ ಕಡಿಮೆಯಾಗಿದೆ ಎನ್ನುವುದು ತರ್ಕ. ಇದೂ ಕೂಡ ಹೊಸ ಪರಿಸ್ಥಿತಿಗೆ ತಕ್ಕಂತೆ ಮಾನವನ ತಳಿಗುಣಗಳು ಹೊಂದಿಕೊಳ್ಳುತ್ತಿವೆ, ಅರ್ಥಾತ್ ವಿಕಾಸವಾಗುತ್ತಿದೆ ಎಂದು ಹೇಳಿದೆ. ಮಾನವ ವಿಕಾಸಕ್ಕೆ ಹೀಗೆ ಹಾಲು ಆಲು ಮತ್ತು ಏಡ್ಸ್ ಪುರಾವೆ ಒದಗಿಸುತ್ತಿವೆ.

0: ಸ್ಟ್ರಾಂಗ್ ಕಾಫಿ ಮತ್ತು ವಿದ್ಯುತ್ತು. ನೀವು ಕಾಫಿ ಪ್ರಿಯರಾ? ಹಾಗಿದ್ರೆ ಇವತ್ತು ಕುಡಿದ ಕಾಫಿನೇ ನಾಳೆನೂ ಸಿಗುತ್ತೆ ಅನ್ನೋ ನಂಬಿಕೆ ಖಂಡಿತ ನಿಮಗೆ ಇರೋದಿಲ್ಲ. ಕಾಫಿ ಕುಡಿದೆ ಬೆಳಗು ಆಗೋದೇ ಇಲ್ಲ ಅನ್ನಿ. ಅಂಥವ್ರಿಗೂ ಕೂಡ ಒಂದೊಂದು ದಿನ ಈ ಕಾಫಿಗೆ ಏನೋ ಆಗಿದೆ ಅಂತ ಅನ್ಸೋದುಂಟು. ಅದೇ ಬ್ರ್ಯಾಂಡಿನ ಕಾಫಿ, ಅಷ್ಟೇ ಚಮಚ ಪುಡಿ, ಅದೇ ಫಿಲ್ಟರು, ಅದೇ ಹಾಲು, ಅಷ್ಟೇ ಬೆಚ್ಚಗಿನ ನೀರು ಹಾಗೂ ಅಷ್ಟೇ ಸಮಯ ಅನಿಸಿದ ಡಿಕಾಕ್ಷನ್ ಇದ್ರೂ ಕೂಡ ಯಾಕೋ ಈ ದಿನ ಕಾಫಿಗೆ ಏನೋ ಆಗಿದೆ ಅನ್ನುವಂತಹ ದಿನಗಳು ಇದ್ದೇ ಇವೆ. ಕಾಫಿ ಗುಣವೇ ಹಾಗೆ, ಅದರ ಗುಣಮಟ್ಟವನ್ನು ಅಳೆಯೋದು ಕಷ್ಟ. ಕಾಫಿ ಡಿಕಾಕ್ಷನ್ನಲ್ಲಿ ವಿದ್ಯುತ್ ಹರಿಸಿ ಕಾಫಿಯ ಗುಣವನ್ನು ಅಳೆಯಬಹುದಂತೆ. ಹಾಗಂತ ಅಮೆರಿಕದ ಒರೆಗಾನ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿ ಕ್ರಿಸ್ಟೋಫರ್ ಹೆಂಡನ್ ಮತ್ತು ಸಂಗಡಿಗರು ಪತ್ತೆ ಮಾಡಿದ್ದಾರೆ. ಇದೀಗ ಕಾಫಿ ಗುಣಮಟ್ಟವನ್ನು ಅಳೆಯೋದಕ್ಕೆ ಟೇಸ್ಟರ್ಗಳನ್ನು ಬಳಸ್ತೀವಿ. ಕಾಫಿ ಟೇಸ್ಟರು ಅಂದರೆ ಸಾಧನ ಅಲ್ಲ, ಪರಿಣತ ಕಾಫಿ ಪ್ರಿಯರು ಅನ್ನಬಹುದು. ಟೇಸ್ಟರ್ಗಳು ಒಂದು ಸಿಪ್ ಕಾಫಿ ಗುಟುಕಿಸಿ ಅದಕ್ಕೆ ಮಾರ್ಕ್ಸ್ ಕೊಡುತ್ತಾರೆ. ಈ ವಿಧಾನಕ್ಕೆ ಕಪ್ಪಿಂಗ್ ಅಂತ ಹೇಳ್ತಾರೆ. ಟೇಸ್ಟರ್ಗಳು ಮೊದಲಿಗೆ ಹುರಿದ ಬೀಜದ ಪುಡಿಯನ್ನು ಮೂಸಿ ಅದರ ಪರಿಮಳಕ್ಕೆ ಅಂಕ ಕೊಡ್ತಾರೆ. ಆಮೇಲೆ ಅದಕ್ಕೊಂದಿಷ್ಟು ಬಿಸಿ ನೀರು ಸೇರಿಸಿ ಆಗ ಹೊಮ್ಮುವ ಪರಿಮಳವನ್ನು ಗಮನಿಸ್ತಾರೆ, ಅದಕ್ಕೂ ಒಂದು ಅಂಕ ಕೊಡ್ತಾರೆ. ಅದಾದಮೇಲೆ 8 ಗ್ರಾಂ ಕಾಫಿ ಪುಡಿಯನ್ನು ಒಂದು ಕಪ್ ಅಥವಾ 150 ಮಿಲಿಲೀಟರ್ ಕುದಿಯುವ ನೀರಿನಲ್ಲಿ 93 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಗೆ ಬಿಸಿ ಮಾಡ್ತಾರೆ. ಇದನ್ನು ಸೋಸಿ ತೆಗೆದ ಡಿಕಾಕ್ಷನ್ನ ಒಂದು ಸಿಪ್ಪನ್ನು ನಾಲಿಗೆ ಬಾಯಿಯೊಳಗೆ ಎಲ್ಲ ಹರಡುವ ಹಾಗೆ ಸರ್ರ ಅಂತ ಹೀರ್ತಾರೆ. ಆಗ ಅನುಭವವಾಗುವ ಸ್ವಾದ, ಪರಿಮಳ, ಕಹಿ, ಬಣ್ಣ, ಗಡಜುತನ, ಒಗರು ಮೊದಲಾದವನ್ನು ಗಮನಿಸಿ 100ರವರೆಗೆ ಅಂಕಗಳನ್ನು ಕೊಡ್ತಾರೆ. 100ರಲ್ಲಿ 80ಕ್ಕೂ ಹೆಚ್ಚಿನ ಅಂಕ ಪಡೆದ ಕಾಫಿ ವಿಶೇಷ ಅಥವಾ ಸ್ಪೆಷಲ್ ಕಾಫಿ ಅಂತ ಅನ್ನಿಸ್ಕೊಳ್ಳುತ್ತೆ. ಕಾಫಿಯ ಗುಣಮಟ್ಟ ಪತ್ತೆ ಮಾಡೋದು ಹೀಗೆ. ಕಾಫಿ ಗುಣದಲ್ಲಿ ಅಷ್ಟೊಂದು ವೈವಿಧ್ಯ ಬರೋದಕ್ಕೆ ಹಲವು ಕಾರಣಗಳಿವೆ. ಮೊದಲಿಗೆ ಅದರ ತಳಿ, ಅಂದರೆ ಅದು ರೋಬಸ್ಟಾ ಕಾಫಿನೋ ಅರೇಬಿಕಾ ಕಾಫಿನೋ ಅಂತನ್ನುವುದು. ಎರಡನೇದಾಗಿ ಅದು ಬೆಳೆಯೋ ಹವೆ. ಕೊಲಂಬಿಯಾದಲ್ಲಿ ಬೆಳೆದ ಅರೇಬಿಕಾದ ಸ್ವಾದ ಕೊಡಗಿನಲ್ಲಿ ಬೆಳೆದ ಅರೇಬಿಕಾಗೆ ಬರೋದಿಲ್ಲ. ಮೂರನೇದಾಗಿ ಕಾಫಿ ಬೀಜದ ಸಂಸ್ಕರಣೆ ವಿಧಾನ, ಅದನ್ನು ಹೆಚ್ಚು ಕಾಲ ಹುದುಗಿಸಿದ್ದಾರೋ ಇಲ್ಲವೋ ಅನ್ನೋದು ಕಾಫಿನಲ್ಲಿ ಎಷ್ಟರ ಮಟ್ಟಿಗೆ ಕಹಿ ಅಂಶ ಅರ್ಥಾತ್ ಆಲ್ಕಲಾಯ್ಡ್ಗಳು ಕೂಡಿಕೊಳ್ಳುತ್ತವೆ ಅನ್ನೋದನ್ನು ನಿರ್ಧರಿಸುತ್ತೆ. ಇನ್ನು ಒಣಗಿದ ಬೀಜವನ್ನು ಹುರಿಯುವ ಹದವು ಕೂಡ ಕಾಫಿಯ ಸ್ವಾದಕ್ಕೆ ಇಂಬು ಕೊಡುತ್ತೆ. ಕಡಿಮೆ ಹುರಿದರೆ ಕಹಿ ಹೆಚ್ಚು, ಪರಿಮಳ ಕಡಿಮೆ. ಹೆಚ್ಚು ಹುರಿದರೆ ಇದ್ದಿಲ ವಾಸನೆ, ಆದರೆ ಗಾಢ ಕಪ್ಪು ಬಣ್ಣ ಬರಬಹುದು. ಇದೆಲ್ಲದರ ಜೊತೆಗೆ ಭಾರತೀಯರ ಕಲಬೆರಕೆ ಮಾಡೋ ಅಭ್ಯಾಸ ಕೂಡ ಇದೆಯಲ್ಲ, ಅದು ಕೂಡ ಕಾಫಿಯ ಗುಣಮಟ್ಟವನ್ನು ಬದಲಿಸುತ್ತೆ. ಕಾಫಿಗೆ ಬೆರೆಸುವ ಚಿಕೊರಿ ಕಲಬೆರಕೆ ಆದರೂ ಕಾಫಿಯ ಸ್ವಾದವನ್ನು ಸ್ವಲ್ಪ ಹೆಚ್ಚಿಸುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನು ಅಳೆಯೋ ಹಾಗೆ ಕಾಫಿಯ ಗುಣಮಟ್ಟವನ್ನು ಅಳೆಯುವ ಸಾಧನ ಇನ್ನೂ ಹುಟ್ಟಿಲ್ಲ. ಕೃತಕ ಮೂಗು ಅಥವಾ ಆರ್ಟಿಫಿಷಿಯಲ್ ನೋಸ್ ಎನ್ನುವ ಎಲೆಕ್ಟ್ರಾನಿಕ್ ಸಾಧನವನ್ನು ಈ ಹಿಂದೆ ಕಾಫಿಯಲ್ಲಿರುವ ಪರಿಮಳದ ವಸ್ತುಗಳನ್ನು ಗುರುತಿಸೋದಕ್ಕೆ ಉಪಯೋಗಿಸಿದ್ರು. ಕಾಫಿ ಬೀಜವನ್ನು ಹುರಿದಾಗ 200ಕ್ಕೂ ಹೆಚ್ಚು ಸ್ವಾದ ವಸ್ತುಗಳು ಹುಟ್ಟುತ್ತವಂತೆ. ಇವುಗಳಲ್ಲಿ ಯಾವ್ಯಾವು ಎಷ್ಟೆಷ್ಟು ಪ್ರಮಾಣದಲ್ಲಿ ಇವೆ ಅನ್ನೋದನ್ನು ತಿಳಿದುಕೊಂಡ್ರೆ ಆ ಕಾಫಿಯ ಸ್ವರೂಪ ಅರ್ಥ ಆದಾಗೆ. ಇದನ್ನು ಕಾಫಿಯ ಫ್ಲೇವರ್ ಪ್ರೊಫೈಲಿಂಗ್ ಅಂತ ಹೇಳ್ತಾರೆ. ಆದರೆ ಕಾಫಿಯ ಗುಣಮಟ್ಟ ಎಂದರೆ ಬರೀ ಅದರ ಪರಿಮಳ ಮಾತ್ರ ಅಲ್ವಲ್ಲ, ಕುಡಿದಾಗ ನಾಲಿಗೆಯನ್ನು ಚುರುಕ್ ಅನ್ನಿಸುವ ಒಂದಿಷ್ಟು ಒಗರು, ಕುಡಿದ ನಂತರ ಹಾಗೆಯೇ ಉಳಿಯುವ ತುಸು ಸಿಹಿ, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಕಾಫಿಯ ಈ ಎಲ್ಲ ಗುಣಾಂಶಗಳನ್ನು ಬಾಧಿಸುವ ಇನ್ನೂ ಒಂದು ವಿಷಯ ಇದೆ, ಅದೇ ಕಾಫಿಯ ರೋಸ್ಟಿಂಗ್ ಅಥವಾ ಹುರಿಯುವಿಕೆ. ಕಾಫಿ ಬೀಜವನ್ನು ಎಷ್ಟು ಉಷ್ಣತೆಯಲ್ಲಿ ಎಷ್ಟು ತೇವಾಂಶ ಉಳಿಯುವ ಮಟ್ಟಿಗೆ ಹುರಿದಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಹುರಿದಾಗ ಬೀಜದೊಳಗೆ ಇರುವ ಆಲ್ಕಲಾಯ್ಡ್ಗಳು ಒಡೆದು ವಿವಿಧ ಪರಿಮಳದ ಅನಿಲಗಳು ಹಾಗೂ ಕಾರ್ಬನ್ ಡೈಆಕ್ಸೈಡು ಉತ್ಪತ್ತಿಯಾಗುತ್ತವೆ. ಇವು ಬೀಜವನ್ನು ದಪ್ಪವಾಗಿ ಹಗುರವಾಗಿಸುತ್ತೆ. ಆಮೇಲೆ ಪುಡಿ ಮಾಡೋದು ಸುಲಭ. ಹೀಗೆ ಹೊರಬರುವ ಅನಿಲಗಳೇ ಕಾಫಿಯ ಪರಿಮಳಕ್ಕೆ ಕಾರಣ. ಕಾಫಿಯ ಗುಣಮಟ್ಟವನ್ನು, ಅದರಲ್ಲಿಯೂ ವಿಶೇಷವಾಗಿ ಕಾಫಿಯ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯುವ ವಿಧಾನಗಳು ಈಗ ಸದ್ಯಕ್ಕೆ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ಅದೇ ಉಷ್ಣತೆಯಲ್ಲಿ ಅಷ್ಟೇ ಸಮಯಕ್ಕೆ ಹುರಿದ್ರೂ ಕೂಡ ಬೀಜದಲ್ಲಿರುವ ತೇವಾಂಶ ಅಥವಾ ಹುಟ್ಟಿನಿಂದಲೇ ಬಂದ ಆಲ್ಕಲಾಯ್ಡ್ ಹಾಗೂ ಇತರೆ ಸಸ್ಯ ವಸ್ತುಗಳ ಪ್ರಮಾಣದಿಂದಾಗಿ ರೋಸ್ಟಿಂಗ್ ಕಡಿಮೆ ಎನ್ನಿಸಬಹುದು ಅಥವಾ ಹೆಚ್ಚು ಆಗಬಹುದು. ಹಾಗಿದ್ರೆ ಡಿಕಾಕ್ಷನನ್ನು ಪರೀಕ್ಷಿಸಿ ಈ ಕಾಫಿಯ ರೋಸ್ಟಿಂಗ್ ಎಷ್ಟಾಗಿದೆ, ಅದರ ದಪ್ಪ ಅರ್ಥಾತ್ ಕಾಫಿ ಡಿಕಾಕ್ಷನ್ನಿನ ಸಾಂದ್ರತೆ, ಅದೇ ನಾವು ಸ್ಟ್ರಾಂಗ್ ಅಂತೀವಲ್ಲ ಆ ಗುಣ, ಇವನ್ನು ಬೇರೆ ವಿಧಾನಗಳಿಂದ ಪತ್ತೆ ಮಾಡಬಹುದಾ ಅನ್ನೋದು ಹೆಂಡನ್ ಸಂಗಡಿಗರ ಯೋಚನೆಯಾಗಿತ್ತು. ಇದಕ್ಕಾಗಿ ಇವರು ಸರಳವಾದೊಂದು ತಂತ್ರವನ್ನು ಉಪಯೋಗಿಸಿದ್ದಾರೆ. ಕಾಫಿ ಡಿಕಾಕ್ಷನ್ನಿನೊಳಗೆ 2 ತಂತಿಗಳನ್ನು ಇಳಿಬಿಟ್ಟು ವಿದ್ಯುತ್ ಹರಿಸುವುದು. ಹೀಗೆ ವಿದ್ಯುತ್ ಹರಿದಾಗ ನೀರಿನಲ್ಲಿ ಆಗುವಂತೆ ಇಲ್ಲಿಯೂ ಒಂದು ತಂತಿಯ ಬಳಿ ಹೈಡ್ರೋಜನ್ ಉತ್ಪತ್ತಿಯಾಗುತ್ತದೆ. ಹೈಡ್ರೋಜನ್ನ ಗುಳ್ಳೆಗಳು ಕಾಣಿಸಿಕೊಳ್ಳುವುದಕ್ಕೆ ಮುನ್ನ ಆ ಧ್ರುವದಲ್ಲಿ ಅಥವಾ ಆ ತಂತಿಯ ಬಳಿಯಲ್ಲಿ ಉತ್ಪತ್ತಿಯಾಗುವ ವಿದ್ಯುತ್ತು ಅಥವಾ ವೋಲ್ಟೇಜು ಹಾಗೂ ಅನಂತರ ಅಲ್ಲಿ ಹರಿಯುವ ವಿದ್ಯುತ್ತಿನಲ್ಲಿ ವ್ಯತ್ಯಾಸಗಳು ಆಗುತ್ತವೆಯಂತೆ. ಈ ವೋಲ್ಟೇಜ್ ವ್ಯತ್ಯಾಸಗಳನ್ನು ಗುರುತಿಸಿ ಗಣಿತೀಯವಾಗಿ ಹೆಣ್ಣಂತಂಡ ಲೆಕ್ಕ ಹಾಕಿದೆ. ಈ ವ್ಯತ್ಯಾಸಗಳು ಡಿಕಾಕ್ಷನ್ನಿನಲ್ಲಿ ಇರುವ ಹಾಗೂ ಕ್ಯಾಥೋಡ್ ತಂತಿಯ ಬಳಿ ಕೂಡಿಕೊಳ್ಳುವ ವಸ್ತುಗಳ ಪ್ರಮಾಣಕ್ಕೆ ನೇರವಾಗಿ ಸಂಬಂಧಿಸಿರುವುದರಿಂದ ಕ್ಯಾಥೋಡ್ ಬಳಿ ಆಗುವ ವಿದ್ಯುತ್ ಹರಿವಿನ ಪ್ರಮಾಣವನ್ನು ಅಥವಾ ವೋಲ್ಟೇಜನ್ನು ಅಳೆದರೆ ಸಾಕು ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಅಂತ ಲೆಕ್ಕ ಹಾಕಬಹುದಂತೆ. ಇದು ಅದರ ರೋಸ್ಟಿಂಗ್ ಪ್ರಮಾಣವನ್ನು ಅಳೆಯಲು ನೆರವಾಗುತ್ತದೆ ಎನ್ನುತ್ತಾರೆ ಹೆಂಡನ್. ಅಂದರೆ ರೋಸ್ಟಿಂಗ್ ಹಾಗೂ ಕಾಫಿಯ ಡಿಕಾಕ್ಷನ್ ಎಷ್ಟು ಸ್ಟ್ರಾಂಗ್ ಎನ್ನುವುದನ್ನು ನಿಖರವಾಗಿ ತಿಳಿಸುವ ಒಂದು ವಿಧಾನ ಹೀಗೆ ಸಿಕ್ಕಿತು ಅಂತಲೇ ಅರ್ಥ. ಹೆಂಡನ್ ತಂಡ ರೋಸ್ಟರ್ಗಳು ರೋಸ್ಟ್ ಮಾಡಿಕೊಟ್ಟ ಪುಡಿಯನ್ನು ಈ ವಿಧಾನದಿಂದ ಪರೀಕ್ಷಿಸಿ ಅವು ಎಷ್ಟು ರೋಸ್ಟ್ ಆಗಿದ್ದವು ಮತ್ತು ಆ ಕಾಫಿ ಬೀಜಗಳ ಗುಣಮಟ್ಟ ಏನು ಅನ್ನೋದನ್ನು ಕರಾರುವಾಕ್ಕಾಗಿ ಊಹಿಸಿದೆಯಂತೆ. ಅಂದರೆ ಇನ್ನು ಮುಂದೆ ಟೇಸ್ಟರ್ಗಳಿಗೆ ಪಿಂಕ್ ಸ್ಲಿಪ್ ಸಿಗುತ್ತಾ ಅಂತೀರಾ? ಅದಕ್ಕೆ ಇನ್ನೂ ಸಮಯ ಇದೆ. ಈ ವಿಧಾನದಿಂದ ಒಂದು ಸಾಧನ ತಯಾರಾಗಬೇಕು, ಅದರ ಪರೀಕ್ಷೆ ಆಗಬೇಕು. ಅಲ್ಲಿಯವರೆಗೂ ಈ ಟೇಸ್ಟರ್ಗಳು ಸುರ್ರಂತ ಕಾಫಿ ಹೀರೋದು ನಿಲ್ಲೋದಿಲ್ಲ. ಕಾಫಿ ಸ್ಟ್ರಾಂಗೋ ಅಲ್ಲವೋ ಅನ್ನೋ ಬಗ್ಗೆ ನಮ್ಮ ಗುಣಗಾಟವೂ ನಿಲ್ಲೋದಿಲ್ಲ. ಈ ಸಂಶೋಧನೆಯ ವಿವರಗಳನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ಮೊನ್ನೆಯ ಸಂಚಿಕೆಯಲ್ಲಿ ಪ್ರಕಟಿಸಿದೆ.
1: ಹೂಸು ಮತ್ತು ಚಡ್ಡಿಗಳು. ಚಡ್ಡಿಗಳು ಅಂದರೆ ನಮಗೆ ಸ್ವಲ್ಪ ಅಷ್ಟಕ್ಕಷ್ಟೇ. ಅದರ ಬಣ್ಣ, ಉದ್ದ, ಡಿಸೈನು ಏನೇ ಇರಲಿ, ಚಡ್ಡಿಗಳು ಅಂದರೆ ಸ್ವಲ್ಪ ಹೀನಾಯವೇ. ಅದರಲ್ಲಿಯೂ ಒಳಚಡ್ಡಿಗಳ ಬಗ್ಗೆ ಈ ಕೀಳು ಭಾವನೆ ಇನ್ನೂ ಹೆಚ್ಚು. ಇದು ಹಾಗಿರಬೇಕಿಲ್ಲ. ಒಳಚಡ್ಡಿಗಳು ಈಗ ಸ್ಮಾರ್ಟ್ ಆಗಲಿವೆ. ಅಮೆರಿಕದ ಮೇರಿಲ್ಯಾಂಡ್ ವಿಶ್ವವಿದ್ಯಾನಿಲಯದ ಮೈಕ್ರೋಬಯಾಲಜಿ ಪ್ರೊಫೆಸರು ಬ್ರ್ಯಾಂಟ್ಲಿ ಹಾಲ್ ಹಾಗೂ ಅವರ ಸಂಗಡಿಗರು ಹೀಗೊಂದು ಕೆಲಸ ಮಾಡಿದ್ದಾರೆ. ಇವು ನೀವೆಷ್ಟು ಹೂಸನ್ನು ಹೂಸಿದ್ದೀರಿ, ಎಂತಹ ಹೂಸು, ಯಾವಾಗ ಹೂಸಿದ್ದೀರಿ ಎಂದೆಲ್ಲ ವಿಷಯಗಳನ್ನು ಒಂದಿಷ್ಟು ಹೇಸಿಕೊಳ್ಳದೆ ತಿಳಿದುಕೊಂಡು ವೈದ್ಯರಿಗೆ ವರದಿ ಮಾಡುತ್ತದಂತೆ. ಚೆಡ್ಡಿಗಳಿಗೂ ಹೂಸಿಗೂ ಅವಿನಾಭಾವ ಸಂಬಂಧ. ಒಳಚೆಡ್ಡಿಗಳಂತೂ ಹೂಸಿನ ಜೊತೆಗೆ ಬಹಳ ನಿಕಟ ಸಂಪರ್ಕ ಇದೆ. ಹೂಸಿದ ಕೂಡಲೇ ಅದು ಮೊದಲು ತಲುಪುವುದು ಈ ಚೆಡ್ಡಿಗಳನ್ನೇ. ಹಾಗಿರುವಾಗ ಹೂಸಿನ ಬಗ್ಗೆ ತಿಳಿಯಲು ಅದನ್ನೇ ಬಳಸಿಕೊಳ್ಳಬಾರದೇಕೆ ಎನ್ನುವುದು ಹಾಲವರ ಉದ್ದೇಶ. ಅಲ್ಲ, ಹಾಲವರಿಗೆ ಹೂಸು ಮೂಸುವ ಕುತೂಹಲವೇಕೆ ಎನ್ನುವುದಲ್ಲವೇ ನಿಮ್ಮ ಪ್ರಶ್ನೆ? ಅದುವೂ ಸರಿ. ಹೂಸು ಎನ್ನುವುದು ಬಹಳ ಸಹಜವಾದ ಕ್ರಿಯೆ. ಪ್ರತಿಯೊಬ್ಬ ಮನುಷ್ಯನು, ಅಂದರೆ ನಾವು, ನೀವು ಎಲ್ಲರೂ ದಿನವೂ ಹೂಸುತ್ತೇವೆ. ಶೌಚಕ್ಕೆ ಹೋಗುವ ಸಮಯದಲ್ಲಂತೂ ಹೂಸುವುದು ಖಂಡಿತ. ಆದರೆ ಕೆಲವರು ಶೌಚಕ್ಕೆ ಹೋದಾಗಲಷ್ಟೇ ಅಲ್ಲ, ದಿನದ ಎಲ್ಲಾ ಸಮಯದಲ್ಲಿಯೂ ಹೂಸುತ್ತಲೇ ಇರುತ್ತಾರೆ. ಜೀರ್ಣಾಂಗಗಳಲ್ಲಿನ ತೊಂದರೆಗಳಿಂದ ಹೀಗಾಗಬಹುದು. ಆಹಾರ ಸರಿಯಾಗಿ ಜೀರ್ಣವಾಗದಿದ್ದರೂ ಹೀಗೆ ಹೂಸು ಹುಟ್ಟುತ್ತಲೇ ಇರಬಹುದು. ಅಥವಾ ಜೀರ್ಣಾಂಗಗಳಲ್ಲಿ, ಅಂದರೆ ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳಲ್ಲಿ ವ್ಯತ್ಯಾಸವಾದರೂ ಹೂಸು ಹುಟ್ಟಬಹುದು. ಹೂಸು ಎಂದರೆ ಇನ್ನೇನಲ್ಲ, ಜೀರ್ಣಾಂಗದಲ್ಲಿ ಮೀಥೇನ್, ಹೈಡ್ರೋಜನ್, ಹೈಡ್ರೋಜನ್ ಸಲ್ಫೈಡು ಮೊದಲಾದ ಅನಿಲಗಳು ಹುಟ್ಟಿ ತುಂಬಿಕೊಳ್ಳುತ್ತವೆ. ಒತ್ತಡ ಜಾಸ್ತಿಯಾದಾಗ ಈ ಅನಿಲಗಳನ್ನು ಜೀರ್ಣಾಂಗ ಹೊರಗೆ ದೂಡುತ್ತದೆ. ಹೀಗೆ ಹೊರಬರುವ ಅನಿಲಗಳೇ ಹೂಸು. ಬಹುತೇಕ ಹೂಸು ನಾವು ತಿನ್ನುವ ಆಹಾರದ ಫಲ. ಈರುಳ್ಳಿ, ಹೂಕೋಸು ಮೊದಲಾದವನ್ನು ತಿಂದವರಿಗೆ ಇದರ ಅನುಭವ ಚೆನ್ನಾಗಿಯೇ ಇರುತ್ತದೆ. ಈ ತರಕಾರಿಗಳಿಗೆ ರುಚಿ ತರುವ ಸಲ್ಫರ್ ಅಥವಾ ಗಂಧಕದ ವಸ್ತುಗಳೇ ಮೂಗುಮುಚ್ಚಿಸುವ ದುರ್ಗಂಧವನ್ನು ಹೊತ್ತ ಹೂಸಾಗಿ ಹೊಮ್ಮುತ್ತವೆ. ಈ ಹೂಸಿನಲ್ಲಿ ಹೈಡ್ರೋಜನ್ ಸಲ್ಫೈಡ್ ಎನ್ನುವ ಅನಿಲ ಇರುತ್ತದೆಯಾದ್ದರಿಂದ ಹೂಸು ಕೊಳತ ಈರುಳ್ಳಿಯ ವಾಸನೆ ಬೀರುತ್ತದೆ. ಇದು ಸಹಜವಾದ ಜೀರ್ಣಕ್ರಿಯೆಯ ಫಲ. ಇದೇ ರೀತಿಯ ಪರಿಣಾಮವನ್ನು ಅವರೆಕಾಳು ಅತಿಯಾಗಿ ತಿಂದಾಗಲೂ ಅನುಭವಿಸಬಹುದು. ಹೂಸಿಗೆ ಪ್ರಮುಖ ಕಾರಣ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು. ನಮ್ಮ ಜೀರ್ಣಾಂಗದಲ್ಲಿ ಇರುವ ಎನ್ಜೈಮುಗಳು ಅರಗಿಸದೆ ಉಳಿದ ಆಹಾರವನ್ನು ಬ್ಯಾಕ್ಟೀರಿಯಾಗಳು ಬಳಸಿಕೊಳ್ಳುತ್ತವೆ. ಅಲ್ಲಿ ನೆಲೆಸಿ ಬೆಳೆಯುತ್ತವೆ. ಹೈಡ್ರೋಜನ್, ಮೀಥೇನ್, ಆಕ್ಸಿಜನ್, ನೈಟ್ರೋಜನ್ ಮೊದಲಾದವನ್ನು ಸೃಷ್ಟಿಸುತ್ತವೆ. ಸಲ್ಫರ್ ವಸ್ತುವಿರುವ ತರಕಾರಿಯಷ್ಟೇ ಅಲ್ಲ, ಕೆಲವೊಮ್ಮೆ ಹಾಲು ಕೂಡ ದುರ್ಗಂಧದ ಹೂಸಿಗೆ ಕಾರಣವಾಗಬಹುದು. ಮನುಷ್ಯರಲ್ಲಿ ಕೆಲವರಿಗೆ ಹಾಲು ಒಗ್ಗುವುದಿಲ್ಲ, ಅಂದರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅವರು ಜೀರ್ಣಿಸಿಕೊಳ್ಳಲಾರರು. ಅಂತಹ ಸಂದರ್ಭದಲ್ಲಿ ಈ ಸಕ್ಕರೆ ಅರೆಬರೆ ಅರಗಿದ ಫಲವಾಗಿ ಹೈಡ್ರೋಜನ್ ಅನಿಲವಾಗಿ ಹೊಮ್ಮುತ್ತದೆ, ಹೂಸಾಗಿ ಹೊರಚಿಮ್ಮುತ್ತದೆ. ಪ್ರತಿದಿನವೂ ನಾವೆಲ್ಲರೂ ಒಬ್ಬೊಬ್ಬರು ಏನಿಲ್ಲವೆಂದರೂ ಒಂದು ಲೀಟರಿನಷ್ಟು ಹೂಸನ್ನು ಹೂಸುತ್ತೇವೆಂತೆ. ಪುಣ್ಯಕ್ಕೆ ಇವೆಲ್ಲವೂ ಒಟ್ಟಿಗೆ ಬರುವುದಿಲ್ಲ. ಹಾಗೆಯೇ ಎಲ್ಲವೂ ಕೆಟ್ಟ ನಾತದವೂ ಅಲ್ಲ. ಇಷ್ಟು ಸಹಜವಾದ ಹೂಸು ಕೆಲವರಿಗೆ ಬಹಳ ತೊಂದರೆಯ ವಸ್ತು. ನಮ್ಮಲ್ಲೇ ಕೆಲವರಿಗೆ ಅಮ್ಮನ ಹಾಲು ಒಗ್ಗುವುದಿಲ್ಲ. ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಸಕ್ಕರೆಯನ್ನು ಅರಿಗಿಸುವ ಕಿಣ್ವಗಳು ಇಂಥವರಲ್ಲಿ ಹುಟ್ಟುವುದಿಲ್ಲ. ಆದ್ದರಿಂದ ಈ ಸಕ್ಕರೆ ಹಾಗೆಯೇ ಉಳಿದುಬಿಡುತ್ತದೆ. ಕರುಳಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಗೆ ಸೊಗಸಾದ ಆಹಾರವಾಗುತ್ತದೆ. ಹೈಡ್ರೋಜನ್ ಅನಿಲ ಹುಟ್ಟುತ್ತದೆ. ಕೆಲವೊಮ್ಮೆ ಇದು ಅತಿಯಾಗಿ ಹೊಟ್ಟೆ ಕಿವಿಚಿದಂತಾಗಬಹುದು, ಭೇದಿಯೂ ಆಗಬಹುದು. ಆದರೆ ಹಲವರಲ್ಲಿ ಇದು ಗೊತ್ತೇ ಇಲ್ಲದೆ ಹಾಗೆ ಹೂಸಿನ ರೀತಿಯಲ್ಲಿ ತೊಂದರೆ ಕೊಡುತ್ತದೆ. ಇದನ್ನು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅರ್ಥಾತ್ ಲ್ಯಾಕ್ಟೋಸ್ ಒಗ್ಗದಿರುವಿಕೆ ಎನ್ನಬಹುದು. ಈ ಬಗೆಯ ತೊಂದರೆ ಇರುವವರು ಲ್ಯಾಕ್ಟೋಸ್ ಅಸಹಿಷ್ಣುಗಳು ಅರ್ಥಾತ್ ಹಾಲಿಗೆ ಅಲರ್ಜಿ ಇರುವವರು. ಹಾಲು ಕುಡಿಯದ ಮನುಷ್ಯರಿಲ್ಲವೆಂದಿಲ್ಲ. ಅದರಲ್ಲಿಯೂ ಹುಟ್ಟಿದ ಆರಂಭದಲ್ಲಿ ಅಮ್ಮನ ಹಾಲು ಬೇಕೇ ಬೇಕು. ಲ್ಯಾಕ್ಟೋಸ್ ಅಸಹಿಷ್ಣು ಇರುವಂಥವರಿಗೆ ಅಮ್ಮನ ಹಾಲು ಕೆಟ್ಟದೆನಿಸುತ್ತದೆ. ಬೆಳೆದು ಕೊಡ್ಡವರಾದ ಮೇಲೆ ಅಮ್ಮನ ಹಾಲಿನ ಅವಶ್ಯಕತೆ ಇಲ್ಲವಾಗುತ್ತದೆ ನಿಜ. ಆದರೆ ಬೇರೆ ಹಾಲು, ಹಾಲಿನ ಉತ್ಪನ್ನಗಳು ತೊಂದರೆ ಕೊಡಬಹುದು. ಐಸ್ ಕ್ರೀಂ, ಚಾಕ್ಲೇಟ್, ಗುಲಾಬ್ ಜಾಮೂನ್, ಸಿಹಿ ಪಾಯಸವೂ ಹೊಟ್ಟೆ ಕೆಡಿಸಿಬಿಡುತ್ತದೆ. ಈ ಲ್ಯಾಕ್ಟೋಸ್ ಅಜೀರ್ಣಕ್ಕೆ ಕಾರಣವೇನು ಎನ್ನುವುದು ತಿಳಿದಿದ್ದರೂ ಯಾವ ಸಂದರ್ಭದಲ್ಲಿ ಅದು ಆಗುತ್ತದೆ ಎಂಬುದನ್ನು ನಿಶ್ಚಯಿಸುವುದಕ್ಕೆ ಆಗಲಿಲ್ಲ. ಹಾಗೆಯೇ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಬದಲಿಸಿದರೆ ಲ್ಯಾಕ್ಟೋಸ್ನಿಂದಾಗುವ ತೊಂದರೆಯನ್ನು, ಮುಖ್ಯವಾಗಿ ಹೂಸು ಹುಟ್ಟುವುದನ್ನು ತಡೆಯಬಹುದೇ ಎನ್ನುವುದು ಹಾಲ್ ತಂಡದ ಸಂಶೋಧನೆ. ಹಾಲ್ ತಂಡದ ಉದ್ದೇಶ ಒಳ್ಳೆಯದಾದರೂ ಒಂದು ಗಂಭೀರ ಸಮಸ್ಯೆ ಎದುರಾಗಿತ್ತು. ವಿವಿಧ ಬ್ಯಾಕ್ಟೀರಿಯಾಗಳ ಕಟುವಟಿಕೆಯನ್ನು ಅಳೆಯಲು ಇರುವುದು ಒಂದೇ ದಾರಿ, ಅದು ಹೂಸು. ಹೂಸು ಎಷ್ಟು ಬಾರಿ ಹುಟ್ಟುತ್ತದೆ, ಎಷ್ಟು ಭಾರಿಯಾಗಿರುತ್ತದೆ ಎನ್ನುವುದನ್ನು ಅಳೆಯಬೇಕು. ಇದಕ್ಕೆ ಎರಡು ವಿಧಾನಗಳಿದ್ದವು: ನೇರವಾಗಿ ಹೂಸನ್ನೇ ಅಳೆಯುವುದು ಅಥವಾ ಹೂಸುವವರನ್ನು ಅವರು ಎಷ್ಟು ಬಾರಿ ಹೇಗೆ ಹೂಸಿದರು ಎಂದು ಕೇಳುವುದು. ಗೊತ್ತಾಯ್ತಲ್ಲ, ಕಳ್ಳತನ ಮಾಡಿದವರಾದರೂ ಒಪ್ಪಿಕೊಳ್ಳಬಹುದು, ಆದರೆ ಹೂಸಿದವರು ಹೂಸಿದೆ ಎಂದು ಹೇಳುವುದು ಕಷ್ಟ. ಅದರಲ್ಲಿಯೂ ಸದ್ದಿಲ್ಲದೆ ಹೂಸಿದಾಗ ಏನೂ ಆಗೇ ಇಲ್ಲವೆನ್ನೋ ಹಾಗೆ ನಟಿಸಿಬಿಡುತ್ತಾರೆ. ಹೂಸಿನ ಬಗ್ಗೆ ಮಾತನಾಡುವುದು ಸುಸಂಸ್ಕೃತಿಯಲ್ಲ. ಈ ಸುಸಂಸ್ಕೃತಿಗೆ ಚ್ಯುತಿ ಬಾರದಂತೆ ಹೂಸನ್ನು ಅಳೆಯುವ ಯೋಚನೆಯನ್ನು ಹಾಲ್ ಮಾಡಿದ್ದಾರೆ. ಅದಕ್ಕಾಗಿ ರೂಪುಗೊಂಡದ್ದೇ ಈ ಸ್ಮಾರ್ಟ್ ಚಡ್ಡಿ. ಹಾಗಂತ ಇದೇನು ಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ನಿಂದ ಆದದ್ದಲ್ಲ ಎನ್ನಿ. ಸಾಮಾನ್ಯವಾದ ಬಟ್ಟೆಯ ಚಡ್ಡಿಯಲ್ಲಿಯೇ ಹೈಡ್ರೋಜನ್ನನ್ನು ಪತ್ತೆ ಹಚ್ಚುವ ಸೂಕ್ಷ್ಮ ಸಂವೇದಕಗಳಿರುವ ಸಾಧನವನ್ನು ತೇಪೆ ಹಾಗೆ ಹೊಲಿದಿರುತ್ತಾರೆ. ಇದನ್ನು ಧರಿಸಿದ್ದವರು ಪ್ರತಿ ಬಾರಿ ಹೂಸಿದಾಗಲೂ ಅದು ಹುಟ್ಟುವ ಹೈಡ್ರೋಜನ್ನ ಪ್ರಮಾಣವನ್ನು ಅಳೆಯುತ್ತದೆ, ಹಾಗೆಯೇ ಎಷ್ಟು ಬಾರಿ ಹೂಸಿದರು ಎಂದು ತಿಳಿಸುತ್ತದೆ. ಇಂತಹ ಸ್ಮಾರ್ಟ್ ಚಡ್ಡಿಯನ್ನು ಸಿದ್ಧಪಡಿಸಿದ ಹಾಲ್ ಅದನ್ನು ಪರೀಕ್ಷಿಸಿದ್ದಾರಂತೆ. ರಾತ್ರಿಯಿಡೀ ಉಪವಾಸ ಇದ್ದ 37 ಮಂದಿಗೆ ಬೆಳ್ಳಂ ಬೆಳಗ್ಗೆ ಒಂದು ದಿನ ಲ್ಯಾಕ್ಟೋಸ್ ಸಕ್ಕರೆ ಕರಗಿದ ನೀರು ಮತ್ತು ಇನ್ನೊಂದು ದಿನ ಗ್ಲೂಕೋಸ್ ಸಕ್ಕರೆ ಕರಗಿದ ನೀರನ್ನು ಕುಡಿಯಲು ಕೊಟ್ಟಿದ್ದಾರಂತೆ. ಅನಂತರ ಮುಂದಿನ 8 ಗಂಟೆಗಳ ಕಾಲ ಅವರು ಈ ಸ್ಮಾರ್ಟ್ ಚಡ್ಡಿಯನ್ನು ಧರಿಸಿರಬೇಕಿತ್ತು. ಈ ಚಡ್ಡಿ ಹೈಡ್ರೋಜನ್ ಅನಿಲವನ್ನು ಪತ್ತೆ ಮಾಡಿದ್ದಷ್ಟೇ ಅಲ್ಲದೆ ಚಡ್ಡಿಧಾರಕರು ನಡೆದಾಡಿದ್ದು ಅವರ ದೇಹದ ಉಷ್ಣತೆ, ಆರ್ದ್ರತೆ ಮೊದಲಾದವನ್ನು ದಾಖಲಿಸಿತ್ತು. ಅನಂತರ ಈ ಚಡ್ಡಿಗಳನ್ನು ಸಂಗ್ರಹಿಸಿ ದಾಖಲಿಸಿದ ವಿಷಯಗಳನ್ನು ವಿಶ್ಲೇಷಿಸಿದ್ದಾರೆ. ಈ 2 ದಿನಗಳಲ್ಲಿಯೂ ಅವರು ಹೂಸಿದ ರೀತಿಯಲ್ಲಿ ವ್ಯತ್ಯಾಸಗಳಿದ್ದವು. ಲ್ಯಾಕ್ಟೋಸ್ ಸೇವಿಸಿದ ದಿನ ಹೆಚ್ಚು ಮಂದಿ ಹೆಚ್ಚು ಹೂಸಿದ್ದರು. ಹಾಲ್ ಪರೀಕ್ಷಿಸಿದವರಲ್ಲಿ 24 ಮಂದಿಗೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಇರಬಹುದು ಎಂದು ತಿಳಿದಿತ್ತು. ಆದರೆ ಅವರನ್ನು ಹೂಸಿನ ಬಗ್ಗೆ ವಿಚಾರಿಸಿದಾಗ ಕೇವಲ 12 ಮಂದಿ ಮಾತ್ರ ಹೂಸಿನ ಮಾಹಿತಿಯನ್ನು ನೀಡಿದ್ದರು. ಉಳಿದವರಿಗೆ ಅವರು ಹೂಸಿದ್ದೇ ಗೊತ್ತಾಗಲಿಲ್ಲ. ಆದರೆ ಅದನ್ನು ಈ ಸ್ಮಾರ್ಟ್ ಚಡ್ಡಿ ಗುರುತಿಸಿ ಬರೆದಿಟ್ಟಿತ್ತು. ಹೀಗೆ ಹೂಸನ್ನು ಮೂಸುವಲ್ಲಿ ತಪ್ಪು ಮಾಡದ ಚಡ್ಡಿಯನ್ನು ತಾವು ರೂಪಿಸಿದ್ದೇವೆ ಎಂದು ಹಾಲ್ ಇತ್ತೀಚೆಗೆ ಅಮೆರಿಕೆಯಲ್ಲಿ ನಡೆದ ಡೈಜೆಸ್ಟಿವ್ ಡಿಸೀಸ್ ವೀಕ್ ಎನ್ನುವ ಸಮಾವೇಶದಲ್ಲಿ ವರದಿ ಮಾಡಿದ್ದಾರೆ. ಇದಕ್ಕೆ ಖಂಡಿತ ನೊಬೆಲ್ ಅಲ್ಲದಿದ್ದರೂ ಇಗ್ನೊಬೆಲ್ ಪ್ರಶಸ್ತಿ ಸಿಗಲೇಬೇಕು. ಏನಂತೀರಿ? ವೇಷ ಏನೇ ಇರಲಿ, ಈ ಚಡ್ಡಿಯನ್ನು ಧರಿಸಿದ್ದರೆ ಹೂಸುವುದನ್ನು ಮುಚ್ಚಿಡುವುದು ಆಗುವುದಿಲ್ಲ. ಏನಂತೀರಿ?
0: ಇದು ಇಂದಿನ ಜಾಣಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಶ್ರೀಮತಿ ಸುಮನ ಮೈಸೂರು ಕೊಳ್ಳೇಗಾಲ ಶರ್ಮ ಹಾಗೂ AI ಧ್ವನಿಗಳು.
2: ಇದುವರೆಗೂ ಪ್ರಸಾರವಾಯಿತು ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಜಾಣಸುದ್ದಿ ವಿಶೇಷ ಕಾರ್ಯಕ್ರಮ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ನಮಸ್ಕಾರ.
3: ಬೆಳಗಾವಿಯ ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆರೋಗ್ಯ ಕ್ಷೇತ್ರ ಉತ್ಕೃಷ್ಟ ಸೇವಾ ದೇತ ಆಹೆ. ತುಮಚ್ಯಾ ರೋಗಾಚ ಯೋಗ್ಯ ನಿದಾನ ಕರುನ್ ಅವಶ್ಯಕ ಅಸಣಾರೆ ಸರ್ವ ಉಪಚಾರ ತಜ್ಞ ಡಾಕ್ಟರಾಂಕಡೂನ್ ದಿಲೆ ಜಾತೀಲ್. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ಚಾ ಮುಖ್ಯ ಉದ್ದೇಶ ರೋಗಾಚ ನಿದಾನ ಕರಣ ಆಣಿ ಯೋಗ್ಯ ಉಪಚಾರ ಕರಣ. ತುಮಚ್ಯಾ ಆರೋಗ್ಯಾಚಿ ಕಾಳಜಿ ಘೇಣ ಹೇಚ ಆಮಚೆ ಧ್ಯೇಯ. ತುಮಚ್ಯಾ ಆರೋಗ್ಯಾಚ್ಯಾ ತಕ್ರಾರಿ ದೂರ ಕರಣ್ಯಾಸಾಠಿ ಆಯುರ್ವೇದಿಕ ಉಪಚಾರ ಘೇಣ್ಯಾಸಾಠಿ ಸಂಪರ್ಕ ಕರಾ. ಕೆಎಲ್ಇ ಬಿಎಂ ಕಂಕಣವಾಡಿ ಆಯುರ್ವೇದ ಹಾಸ್ಪಿಟಲ್ ಆಣಿ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವ್. ಫೋನ್ ನಂಬರ್ 08 3124862 86.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಘೌಸ್ ಖಾನ್ ದೇವಡಿ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಡಾಕ್ಟರ್ ಮೇಡಮ್. ಇವತ್ತಿನ ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಪ್ರಾರಂಭ ಅಲ್ಲಿಂದ ಮಾಡೋಣ. ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ಸ್ವಲ್ಪ ತಿಳಿಸಿ.
1: ಆಯಿತು. ಸೊ ರಾಷ್ಟ್ರೀಯ ಕಾರ್ಯಕ್ರಮ ಟಿಬಿ ಟ್ಯುಬರ್ಕುಲೋಸಿಸ್ ಇರಾಡಿಕೇಷನ್ ಆರ್ ಎಲಿಮಿನೇಷನ್ ಪ್ರೋಗ್ರಾಮ್ ಅನ್ನೋದು ಹೇಗೆ ಪ್ರಾರಂಭ ಆಯಿತು, ನಮಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಸಾಂಕ್ರಾಮಿಕ ರೋಗ. ಸೊ 1882 March 24 ರಾಬರ್ಟ್ ಕಾಕ್ ಎನ್ನುವ ವಿಜ್ಞಾನಿ ಈ ರೋಗದ ಬಗ್ಗೆ ರೋಗಾಣುವನ್ನು ಕಂಡುಹಿಡಿದರು. ಇದಕ್ಕೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕುಲೋಸಿಸ್, ಇದು ಒಂದು ಬ್ಯಾಸಿಲೈ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ. ತಮಗೆ ಗೊತ್ತಿರೋ ಹಾಗೆ ಪ್ರಾಚೀನ ಕಾಲದಲ್ಲೂ ನಮ್ಮ ಇತಿಹಾಸಗಳಲ್ಲೂ ಸುಶ್ರುತ ಸಂಹಿತೆಯಲ್ಲೂ ಕೂಡ ಕ್ಷಯರೋಗದ ಬಗ್ಗೆ ಉಲ್ಲೇಖಗಳಿವೆ. ನಮ್ಮ ಪ್ರಾಚೀನ ಕಾಲದಲ್ಲಿ ಇದಕ್ಕೆ ಯಕ್ಷಮ ಅಂತ ಕರಿತಾ ಇದ್ರು. ರೋಗ ಬಿತ್ತು, ಆದರೆ ಇದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಇರಲಿಲ್ಲ. ಸೊ ರಾಬರ್ಟ್ ಕಾಕ್ ಈ ರೋಗಾಣುವನ್ನು ಮೈಕ್ರೋಸ್ಕೋಪಲ್ಲಿ ಕಂಡುಹಿಡಿದ ಮೇಲೆ ಇಸವಿ 1943 ಮೊಟ್ಟ ಮೊದಲನೆಯದಾಗಿ ಸ್ಟ್ರೆಪ್ಟೋಮೈಸಿನ್ ಎಂಬ ಔಷಧಿಯನ್ನು ಕ್ಷಯರೋಗದ ವಿರುದ್ಧ ಉಪಯೋಗ ಮಾಡಬಹುದು ಅನ್ನೋದನ್ನು ಕಂಡುಹಿಡಿದ್ರು. ನಂತರ 1946 ಪಾಸ್ ಪ್ಯಾರಾಮೆನೋಸ್ಯಾಲಿಸಿಲಿಕ್ ಆಸಿಡ್, 1952 INH, 1960 ರಿಫ್ಯಾಂಪಸಿನ್, ಹೀಗೆ ಕೆಲವು ಔಷಧಿಗಳನ್ನು ಕಂಡುಹಿಡಿದ್ರು. ಮೊದಲು ಬರೀ ಒಂದೇ ಔಷಧಿಯನ್ನು ಕೊಡ್ತಿದ್ರು. ಸೊ ಏನಾಯಿತು, ಒಂದೇ ಔಷಧಿಯಿಂದ ಈ ರೋಗಾನು ಆ ರೋಗದ ವಿರುದ್ಧ ಆ ಔಷಧಿಯ ವಿರುದ್ಧ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಬಂತು. ಸೊ 1970 ಈ ಇಷ್ಟೆಲ್ಲ ಔಷಧಿಗಳನ್ನು ಕಂಡುಹಿಡಿದ ಮೇಲೆ ಒಂದು ಕಾಂಬಿನೇಷನ್ ಮಲ್ಟಿ ಡ್ರಗ್ ಥೆರಪಿ, ಮಲ್ಟಿ ಡ್ರಗ್ ಟ್ರೀಟ್ಮೆಂಟ್ ಅಂದರೆ ಸುಮಾರು 2, 3, 4 ಮಾತ್ರೆಗಳನ್ನು ಈ ಔಷಧಿ ಈ ರೋಗದ ವಿರುದ್ಧ ಉಪಯೋಗ ಮಾಡಲಿಕ್ಕೆ ಪ್ರಾರಂಭಿಸಿದರು. ಸೊ ಇದರಿಂದ ಏನಾಯಿತು ಅಂದರೆ ಈ ರೋಗ ರೆಸಿಸ್ಟೆನ್ಸ್ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದು ಕಡಿಮೆ ಆಯಿತು, ಮತ್ತು ರೋಗವನ್ನು ಕ್ಯೂರ್ ಮಾಡೋದು ಕೂಡ ನಮ್ಮ ಸಂಖ್ಯೆಗಳು ಜಾಸ್ತಿ ಆದವು. ಸೊ ಇದಕ್ಕಿಂತ ಮುಂಚೆ ಏನಿತ್ತು ಅಂದರೆ 1943 ಮುಂಚೆ ಓನ್ಲಿ ವಿ ಹ್ಯಾಡ್ ದಟ್ ಸ್ಯಾನಿಟೋರಿಯಂ ಅಪ್ರೋಚ್, ಅಂದರೆ ಸಪೋರ್ಟಿವ್ ಟ್ರೀಟ್ಮೆಂಟ್. ತಮಗೆಲ್ಲ ಗೊತ್ತಿರಬಹುದು ಟಿಬಿ ಸ್ಯಾನಿಟೋರಿಯಂ, ತಾವು ಕೇಳಿರಬಹುದು. ಸೊ ಈ ಸ್ಯಾನಿಟೋರಿಯಂಗಳನ್ನು ಹಿಲ್ಲಿ ಏರಿಯಾದಲ್ಲಿ ರೂರಲ್ ಏರಿಯಾದಲ್ಲಿ ಇಡ್ತಿದ್ರು. ಏನಂದರೆ ಪೇಷಂಟ್ಗಳನ್ನು ಅಲ್ಲಿ ಕಳಿಸೋದು, ಕಳಿಸೋದ್ರಿಂದ ಐಸೋಲೇಷನ್ ಕೂಡ ಮಾಡಿದಾಗತ್ತೆ, ಆಮೇಲೆ ಗಾಳಿ ಬೆಳಕು ಕ್ರಾಸ್ ವೆಂಟಿಲೇಷನ್, ಆಮೇಲೆ ರೆಸ್ಟ್ ಪೇಷಂಟ್ಸ್ಗಳಿಗೆ ಮತ್ತು ಸರಿಯಾದ ಸತ್ವಯುತ ಆಹಾರ ಕೊಡೋದು, ಹೀಗೆಲ್ಲ ಟಿವಿ ಸ್ಯಾನಿಟೋರಿಯಂ ಒಂದು ಉದ್ದೇಶವಾಗಿತ್ತು. ಟ್ರೀಟ್ಮೆಂಟ್ ಇರಲಿಲ್ಲ. ಸೊ 1943 ನಂತರ ಏನಾಯಿತು, ಟಿವಿಗೆ ಒಂದೊಂದಾಗಿ ಮಾತ್ರೆಗಳನ್ನು ಕಂಡುಹಿಡಿದ್ರು, ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರು. ಆಮೇಲೆ ನೀವು ಭಾರತದ ಬಗ್ಗೆ ಕೇಳಿದಿರಿ. ಸೊ ಭಾರತದಲ್ಲಿ ಕೂಡ 1948 ಟ್ಯುಬರ್ಕುಲರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅನ್ನೋದಂತು ಎಸ್ಟಾಬ್ಲಿಷ್ ಆಯಿತು. ಸೊ 1951 ನಾವು BCG ವ್ಯಾಕ್ಸಿನೇಷನನ್ನು ಪ್ರಾರಂಭ ಮಾಡಿದ್ವಿ. BCG ವ್ಯಾಕ್ಸಿನೇಷನ್ ಪ್ರಾರಂಭ ಮಾಡಿದ್ವಿ, ಆದರೆ ಇದರಿಂದ ರೋಗ ಗುಣವಾಗಲಿಲ್ಲ. ತಾವು ನನಗೆ ಒಂದು ಕ್ವೆಶನ್ ಕೇಳ್ಬೋದು, ಈಗೂ ಕೂಡ ನಾವು ಮಕ್ಕಳಿಗೆ BCG ವ್ಯಾಕ್ಸಿನೇಷನ್ ಕೊಡ್ತೀವಿ. ಸೊ BCG ವ್ಯಾಕ್ಸಿನೇಷನಿಂದ ರೋಗ ಗುಣ ಆಗಂಗಿಲ್ಲ, ಬಟ್ ಮಕ್ಕಳಲ್ಲಿ ನಾವು ಇದನ್ನೇನು ಕೊಡ್ತಾ ಇದೀವಲ್ಲ, ಇದಕ್ಕೆ ಸಿವಿಯರ್ ಫಾರ್ಮ್ ಆಫ್ ಟ್ಯುಬರ್ಕುಲೋಸಿಸ್, ಅಂದರೆ ಕಠಿಣವಾದಂಥ TB ರೋಗ, ಸಪೋಸ್ ಬ್ರೈನಲ್ಲಿ TB ಬರ್ಬೋದು. ಸೊ ಇಂಥ ರೋಗಗಳು ಕಡಿಮೆ ಆಗೋ ಹಾಗೆ, ಕಡಿಮೆ ಆಗಲಿಕ್ಕೆ ನಾವು ಮಕ್ಕಳಿಗೆ ಈ BCG ವ್ಯಾಕ್ಸಿನೇಷನ್ನ ಕೊಡ್ತೀವಿ. ಸೊ 1955 ಏನಾಯಿತು, NTP ಅಂದರೆ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮನ್ನು ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಇದೊಂದು ರಾಷ್ಟ್ರೀಯ ಕಾರ್ಯಕ್ರಮ ಅಂತೇಳಿ ಪ್ರಾರಂಭ ಮಾಡಿದರು. ದೆನ್ 1993 ಡಾಟ್ಸ್ ಶುರುವಾಯಿತು, ಡಾಟ್ಸ್. ದೆನ್ 1997 ಇದಕ್ಕೆ ಹೊಸ ಹೆಸರು ಕೊಟ್ಟರು, RNTCP, ರಿವೈಸ್ಡ್ ನ್ಯಾಷನಲ್ ಟ್ಯುಬರ್ಕುಲೋಸಿಸ್ ಪ್ರೋಗ್ರಾಮ್. ಇದರಲ್ಲಿ ಡಾಟ್ಸನ್ನು ಇಂಡಿಯಾ ತುಂಬ, ಭಾರತದ ತುಂಬ ಇದನ್ನು ಶುರು ಮಾಡಿದರು. ಆಮೇಲೆ 2017 ನೀಕ್ಷಯ, ಇಟ್ಸ್ ದ ಎಲೆಕ್ಟ್ರಾನಿಕ್ ರಿಪೋರ್ಟಿಂಗ್ ಆಫ್ TB ಪೇಷಂಟ್ಸ್ ಆ್ಯಂಡ್ ಮಾನಿಟರಿಂಗ್ ಎಲೆಕ್ಟ್ರಾನಿಕಲಿ TB ಪೇಷಂಟ್ಸ್ ಅನ್ನೋದು ಶುರುವಾಯಿತು. ಆವಾಗಲೇ TB ಈಸ್ ಅ ನೋಟಿಫೈಯಬಲ್ ಡಿಸೀಸ್, ಅಂದರೆ ಪ್ರೈವೇಟ್ ಪ್ರಾಕ್ಟೀಸ್ನರ್ಸ್ ಆಗಲಿ ಬೇರೆ ಯಾರಾದರೂ TB ರೋಗಿಗಳು ತಮ್ಮ ಹತ್ರ ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದನ್ನು ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಪ್ರಾರಂಭ ಆಯಿತು. ಆಮೇಲೆ 2018 ನಾನೇನು ಇದು TB ರೋಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಇದನ್ನು ಇದು ಡಯಾಗ್ನೋಸ್ ಮಾಡೋದು, ಡಿಟೆಕ್ಟ್ ಮಾಡೋದು. ಆವಾಗ ಏನಿತ್ತು, ಬರೀ ನಾವು ಎಕ್ಸ್ರೇ ಮುಖಾಂತರ ಅಥವಾ ಸ್ಪೂಟಮ್ ಕಫ ತಪಾಸಣೆ ಮಾಡೋ ಮುಖಾಂತರ ನಾವು ಇದನ್ನು ಮಾಡ್ತಾ ಇದ್ವಿ. ಆಮೇಲೆ 2012 ಅಥವಾ 18 ನಂತರ NTEP ಏನು ಬಂತು, ಎಲಿಮಿನೇಷನ್ ಅಂತ ಏನು ನಾವು ಕರೆದ್ವಿ. ಆವಾಗ ನಾವು ಇದನ್ನು ಮೊಲೆಕ್ಯುಲಾರ್ ಟೆಸ್ಟಿಂಗ್ ಅಂದರೆ ಕಫ ತಪಾಸಣೆ ಮಾಡುವಲ್ಲಿ ಮೊದಲು ನಾವು ರಾಬರ್ಟ್ ಕಾಕ್ ಏನು ಮಾಡಿದ್ರು, ಬ್ಯಾಕ್ಟೀರಿಯಾ ಕಂಡುಹಿಡಿದಿದ್ರು. ಆದರೆ ಈ ಮೊಲೆಕ್ಯುಲಾರ್ ಟೆಸ್ಟಿಂಗ್ ಏನು ಹೇಳ್ತೀವಿ, ಜೀನ್ ಎಕ್ಸ್ಪರ್ಟ್ ಅಂತ ನಮ್ಮಲ್ಲಿ ಮಷೀನ್ಸ್ ಇರುತ್ತೆ. ಸೊ ಅದು ಈ ರೋಗಾಣುವಿನ ನ್ಯೂಕ್ಲಿಯಿಕ್ ಆಸಿಡನ್ನು ಪತ್ತೆ ಹಚ್ಚುತ್ತದೆ. ಸೊ ದಟ್ ಈಸ್ ವೆರಿ ಫಾಸ್ಟ್, ತುಂಬ ಶೀಘ್ರವಾಗಿ ನಾವು TB ರೋಗವನ್ನು ಪತ್ತೆ ಹಚ್ಚಬಹುದು. ಇದರ ಜೊತೆಗೆ ಏನು ಹೇಳ್ತೀವಿ, ರೆಸಿಸ್ಟೆನ್ಸ್ ಪ್ಯಾಟರ್ನ್, ಇನ್ನೂ ಕೂಡ TB ರೋಗಾಣು ಕೆಲವೊಂದು ಔಷಧಿಗಳಿಗೆ ಪ್ರತಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ತದೆ. ಆಮೇಲೆ ಅದು ರೆಸಿಸ್ಟೆನ್ಸ್ ಪ್ಯಾಟರ್ನ್ ಅಂತ ನಾವು ಹೇಳ್ತೀವಿ, ಅಂದರೆ ಆ ಮಾತ್ರೆ ಕೊಟ್ಟರೆ TB ರೋಗ ಅಂಥವರಿಗೆ ಗುಣ ಆಗಂಗಿಲ್ಲ. ಸೊ ಅದನ್ನು ಕೂಡ ನಾವು ಈ ಮೊಲೆಕ್ಯುಲಾರ್ ಟೆಸ್ಟಿಂಗಿಂದ ಪತ್ತೆ ಹಚ್ಚಲಿಕ್ಕೆ ಶುರು ಮಾಡಿದ್ವಿ. ಆಮೇಲೆ ಯಾವ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಇದೆ ಅದಕ್ಕೆ ತಕ್ಕಂಗೆ ನಾವು ಚಿಕಿತ್ಸೆಯನ್ನು ಪ್ರಾರಂಭಿಸಿದ್ವಿ. ಸೊ 2022 ಅದು ಏನು ನಮಗೆ ಎಂಫ್ಯಾಸಿಸ್ ಏನಿದೆ, ಮೊಲೆಕ್ಯುಲಾರ್ ಟೆಸ್ಟಿಂಗ್, ಡ್ರಗ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ಸ್, ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಮತ್ತು ನ್ಯೂಟ್ರಿಷನಲ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್ ಅಂತ ನಾವು TB ಬಗ್ಗೆ ಹೋರಾಡ್ತಾ ಇದ್ದೀವಿ. ಸೊ ಡಿಟೆಕ್ಟ್, ಡಯಾಗ್ನೋಸ್, ಟ್ರೀಟ್, ಪ್ರಿವೆಂಟ್ ಆ್ಯಂಡ್ ಸಪೋರ್ಟ್, ಇದು ನಮ್ಮ ಈಗಿನ ಉದ್ದೇಶ.
0: ವಿವರವಾಗಿ ಇತಿಹಾಸದ ಬಗ್ಗೆ ತಾವು ತಿಳಿಸಿಕೊಟ್ರಿ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ಕ್ಷಯರೋಗ ಎಂದ್ರೇನು? ಅಲ್ಲಿಂದ
1: ಕ್ಷಯರೋಗ ಒಂದು ಸಾಂಕ್ರಾಮಿಕ ರೋಗ, ಇದು ಬ್ಯಾಕ್ಟೀರಿಯಾದಿಂದ ಬರೋದು. ಸೊ ಗಾಳಿಯ ಮುಖಾಂತರ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ. ಸೊ ಕ್ಷಯರೋಗ ಇರುವಂಥ ವ್ಯಕ್ತಿ ಕೆಮ್ಮಿದಾಗ, ಸೀನಿದಾಗ, ಮಾತನಾಡಿದಾಗ ಕ್ಷಯರೋಗದ ರೋಗಾಣುಗಳು ಗಾಳಿಯಲ್ಲಿ ಪಸರಿಸಿ ಆರೋಗ್ಯವಂತ ವ್ಯಕ್ತಿಯ ದೇಹವನ್ನು ಸೇರಿದಾಗ ಅವರಿಗೂ ಕೂಡ ಕ್ಷಯರೋಗ ಬರಬಹುದು. ಸೊ ತಾವು ಕೇಳಬಹುದು, ಸೊ ಕ್ಷಯರೋಗದ ವ್ಯಕ್ತಿಗಳು ನಮ್ಮಲ್ಲಿರ್ತಾರೆ, ನಡೆದಾಡ್ತಿರ್ತಾರೆ, ಓಡಾಡ್ತಿರ್ತಾರೆ, ಬಸ್ಸಲ್ಲಿರ್ತಾರೆ, ಮೆಟ್ರೋಲ್ಲಿರ್ತಾರೆ, ಎಲ್ಲರಿಗೂ ಯಾಕೆ ಕ್ಷಯರೋಗ ಬಂದಿಲ್ಲ? ಸೊ ಇಲ್ಲಿ ಕ್ಷಯರೋಗದ ಬಗ್ಗೆ 2 ಟೈಪ್ಸ್ ಅಂತ, ಒಂದು ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಒಂದು ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ಕ್ಷಯರೋಗಿ ಕೆಮ್ಮಿದಾಗ, ಸೀನಿದಾಗ ಏನು ರೋಗಾಣುಗಳು ಗಾಳಿಯಲ್ಲಿರ್ತವೆ ಅದು ಬೇರೆ ವ್ಯಕ್ತಿಯ ದೇಹವನ್ನು ಖಂಡಿತ ಸೇರ್ತದೆ. ಸೇರಿದ ಮೇಲೆ ಅದು ಎಲ್ಲರಿಗೂ ಇದು ಇನ್ಫೆಕ್ಷನ್ ಇದ್ದು ರೋಗವಾಗಿ ಪರಿವರ್ತನೆ ಹೊಂದಂಗಿಲ್ಲ. ಸೊ ಈ ರೋಗವಾಗಿ ಪರಿವರ್ತನೆ ಹೊಂದಲಿಕ್ಕೆ 3 ವಿಷಯಗಳಿರ್ತದೆ. ಒಂದು, ಎಷ್ಟು ಸಮಯದವರೆಗೆ ಆ ವ್ಯಕ್ತಿ ಆ ರೋಗಿಯ ಸಂಪರ್ಕದಲ್ಲಿ ಇದ್ದರು, ಆಮೇಲೆ ಆ ಬ್ಯಾಕ್ಟೀರಿಯಾ ರೋಗಾಣುದ ತೀವ್ರತೆ ಎಷ್ಟಿತ್ತು, ಮತ್ತು ಆರೋಗ್ಯವಂತ ವ್ಯಕ್ತಿ ಏನು ಈ ರೋಗಾಣುವನ್ನು ತನ್ನ ಉಸಿರಾಟದ ಮುಖಾಂತರ ಒಳಗೆ ತಗೊಂಡಿರ್ತಾರೆ ಅವರ ರೋಗ ನಿರೋಧಕ ಶಕ್ತಿ ಎಷ್ಟಿದೆ. ಸೊ ಭಾರತದಲ್ಲಿ ಹಾಗೆ ನೋಡಿದರೆ 1/3% 1/3 ಆಫ್ ದ ಪೀಪಲ್ ಆಫ್ ಇಂಡಿಯಾ ಆಲ್ರೆಡಿ ಹ್ಯಾವ್ ದಿಸ್ ಇನ್ಫೆಕ್ಷನ್ ಇನ್ ದೇರ್ ಬಾಡೀಸ್, ಬಟ್ ದೇ ಆರ್ ನಾಟ್ ಸಫರಿಂಗ್ ವಿತ್ ದ ಡಿಸೀಸ್. ಯಾಕಂದರೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಇನ್ನೂ ಇದೆ. ಸೊ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿದ್ದರೆ ಈ ಬ್ಯಾಕ್ಟೀರಿಯಾ ನಮ್ಮ ಲಂಗ್ಸ್ ಅಥವಾ ಬ್ಲಡ್ ಅಥವಾ ಲಿಂಫ್ ನೋಡ್ ಎಲ್ಲಿ ಹೋಗಿ ಸೇರ್ತದೆ ಅಲ್ಲಿ ಒಂದು ಗ್ರ್ಯಾನ್ಯುಲೋಮಾ ಥರ ಆಗಿ ಕೂತ್ಕೊಳ್ತದೆ, ಅಲ್ಲಿ ಈ ಬ್ಯಾಕ್ಟೀರಿಯಾ ಡಿವೈಡ್ ಆಗಂಗಿಲ್ಲ. ಸೊ ಒಂದು ಸರಿ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾ ಎಲ್ಲಿರ್ತದೆ ಅಲ್ಲಿ ಡಿವೈಡ್ ಆಗಲಿಕ್ಕೆ ಪ್ರಾರಂಭವಾಗಿ ಅವರಿಗೆ ಡಿಸೀಸ್ ಬರಬಹುದು, ರೋಗ ಬರಬಹುದು. ಸೊ 90% ಇನ್ಫೆಕ್ಷನ್ ಇರುತ್ತದೆ. ಸೊ 90% ಜನರಲ್ಲಿ ಡ್ಯೂರಿಂಗ್ ದೇಯರ್ ಲೈಫ್ ಟೈಮ್ 10% ದೇ ಕ್ಯಾನ್ ಡೆವಲಪ್ ದ ಡಿಸೀಸ್ ಆರೋಗ್ಯವಂತ ವ್ಯಕ್ತಿ. ಬಟ್ ಇನ್ ಸಮ್ ಪೇಷಂಟ್ಸ್ ಲೈಕ್ ಕೋಮಾರ್ಬಿಡ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಸಪೋಸ್ ಡಯಾಬಿಟಿಸ್ ಇರ್ಬೋದು, ಡಯಾಬಿಟಿಕ್ಸ್ ಅದರಲ್ಲಿ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ. ಕೆಲವು ಬೇರೆ ಕ್ಯಾನ್ಸರ್ ಪೇಷಂಟ್ಸು, ಆಮೇಲೆ ಪೇಷಂಟ್ಸು ಡಯಾಲಿಸಿಸ್ ಮೇಲೆ ಇರುವಂಥವರು, ಇಂಥವ್ರಿಗೆಲ್ಲ 1 ವರ್ಷದಲ್ಲಿ ಜಾಸ್ತಿ ಕ್ಷಯರೋಗ ಬರಬಹುದು. ಇಟ್ ಇಸ್ 20% ವೇಕೆನ್ಸಿ. ಬಟ್ HIV ಇರೋವರಲ್ಲಿ, HIVಯಿಂದ ಏನು ಬಳಲ್ತಾ ಇರ್ತಾರಲ್ಲ ಅವರಲ್ಲಿ 1 ವರ್ಷಕ್ಕೆ 10%, ನೆಕ್ಸ್ಟ್ ವರ್ಷಕ್ಕೆ ಮತ್ತೆ 10%, ಹೀಗೆ ಚಾನ್ಸಸ್ ಇರ್ತದೆ.
0: ಡಾಕ್ಟರ್ ಮೇಡಮ್, ತಾವು ಇದರ ಬಗ್ಗೆ ಕಾರಣ ಏನು ಕ್ಷಯರೋಗ ಎಲ್ಲ ವಿವರವಾಗಿ ತಿಳಿಸಿದ್ರೆ ಕೆಲವು ಲಕ್ಷಣಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರಾರಂಭಿಕ ಲಕ್ಷಣ, ತೀವ್ರವಾದ ಲಕ್ಷಣ.
1: ಪ್ರಾರಂಭಿಕ ಲಕ್ಷಣ ಮುಖ್ಯವಾಗಿ ನಾವು ಇಲ್ಲಿವರೆಗೆ ಏನು ಹೇಳ್ತಾ ಇದ್ವಿ ಅಂದರೆ 4 ಲಕ್ಷಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 1, 2 ವಾರಕ್ಕಿಂತ ಜಾಸ್ತಿ ಇರುವ ಕೆಮ್ಮು, ಕಂಟಿನ್ಯೂಸ್ ಕೆಮ್ಮು ಅಂತ ಹೇಳ್ತೀವಿ. ಓಕೆ, ನಿರಂತರವಾದ ಕೆಮ್ಮು 2 ವಾರಕ್ಕಿಂತ ಜಾಸ್ತಿ, 2 ವಾರಕ್ಕಿಂತ ಜಾಸ್ತಿ ಜ್ವರ. ಓಕೆ, ಆಮೇಲೆ ನೈಟ್ ಸ್ವೆಟಿಂಗ್ ಅಂದರೆ ರಾತ್ರಿ ಸಮಯದಲ್ಲಿ ಬೆವರುವುದು, ತೂಕದಲ್ಲಿ ಇಳಿತ ಯಾವುದೇ ಕಾರಣಗಳಿಲ್ಲದೆ, ಸಪೋಸ್ ಡೈಟಿಂಗ್ ಅದು ಎಲ್ಲ ಏನೂ ಇಲ್ಲದೆ ಯಾವುದೇ ಕಾರಣಗಳಿಲ್ಲದೆ ತೂಕದಲ್ಲಿ ಇಳಿತ ಆಗುವುದು ಒಂದು. ಮತ್ತೆ ಮಕ್ಕಳಲ್ಲಿ ತೂಕದಲ್ಲಿ ಇಳಿತ ಆಗೋದ್ರ ಜೊತೆಗೆ ಅಥವಾ ಮೋರ್ ದೆನ್ 5% ಆಫ್ ದ ಬಾಡಿ ವೇಟ್ ಲಾಸ್ ಇನ್ ಒನ್ ಮಂತ್ ವಿದೌಟ್ ಎನಿ ರೀಸನ್ಸ್. ಇದರ ಜೊತೆಗೆ ಬ್ಲಡ್ ಇನ್ ಸ್ಪೂಟಮ್ ಇರಬಹುದು, ಕಫದಲ್ಲಿ ರಕ್ತ ಬೀಳ್ತಾ ಇರಬಹುದು, ಚೆಸ್ಟ್ ಪೇನ್ ಬರಬಹುದು, ಆಮೇಲೆ ಶಾರ್ಟ್ನೆಸ್ ಆಫ್ ಬ್ರೆತ್, ನಡೆದರೆ ಆಯಾಸ ಆಗೋದು, ಫಟೀಗ್, ದಣಿವಾಗೋದು, ಬೇಗನೆ ದಣಿವಾಗೋದು, ವೇಟ್ ಲಾಸ್, ಲಾಸ್ ಆಫ್ ಅಪೆಟೈಟ್, ಹಸಿವಾಗದೆ ಇರೋದು, ಆಮೇಲೆ ನೆಕ್ಕಲ್ಲಿ ಕುತ್ತಿಗೆಯಲ್ಲಿ ಗಂಟುಗಳಾಗೋದು, ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೀವಿ ಅದನ್ನು, ದೆನ್ ಬೇರೆ ಯಾವುದೇ ದೇಹದ ಭಾಗದಲ್ಲಿ ಗಂಟುಗಳಾಗೋದು ಕೂಡ ಈ ರೋಗದ ಲಕ್ಷಣಗಳು.
0: ಸಾಮಾನ್ಯವಾಗಿ ಕ್ಷಯ ರೋಗ ಅಂದ ತಕ್ಷಣ ದೃಶ್ಯ ಕಣ್ಮುಂದೆ ಬರೋದು ಕೆಮ್ಮುದು ಅಂತ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ದೇಹದ ಯಾವೆಲ್ಲ ಭಾಗಕ್ಕೆ ಟಿಬಿ ಸ್ಪ್ರೆಡ್ ಆಗಬಹುದು? ತಾವು ತಮ್ಮ ಇತಿಹಾಸದ ಉತ್ತರದಲ್ಲಿ ಬ್ರೈನ್ ಗೆ ಟಿಬಿ ಅಂತ
1: ಹೇಳಿದ್ರು. ಹೌದು, ಸೋ ಎರಡು ಪ್ರಕಾರದ ಟಿಬಿ, ಒಂದು ಪಲ್ಮನರಿ ಟಿಬಿ, ಪಲ್ಮನರಿ ಅಂದ್ರೆ ಫುಫ್ಫುಸ, ಲಂಗ್ಸ್ ಗೆ ಬರೋದು ಟಿಬಿ. ಸೊ ಇನ್ಫೆಕ್ಷನ್ ಏನಾಗುತ್ತೆ, ಅದು ಲಂಗ್ಸ್ ಅಲ್ಲಿ ಇರಬಹುದು ಮೊದಲು, ಅಂದ್ರೆ ಬ್ಯಾಕ್ಟೀರಿಯಾ ದೇಹವನ್ನು ಪ್ರವೇಶಿಸಿದಾಗ ಮೊದಲು ಲಂಗ್ಸ್ ಅಲ್ಲಿ ಇರಬಹುದು ಫುಫ್ಫುಸದಲ್ಲಿ, ಅಥವಾ ಲಂಗ್ಸ್ ಇಂದ ರಕ್ತದ ಮುಖಾಂತರ ಅಥವಾ ಲಿಂಫ್ ನೋಡ್ ಮುಖಾಂತರ ಬೇರೆ ಯಾವುದೇ ಭಾಗದಲ್ಲೂ ಹೋಗಿ ಕುಳಿತುಕೋಬಹುದು. ಸೊ ಲಂಗ್ಸ್ಗೆ ಡಿಸೀಸ್ ಆದರೆ, ಅಲ್ಲಿ ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಡಿಸೀಸ್ ಆದರೆ ನಾವು ಅದಕ್ಕೆ ಪಲ್ಮನರಿ ಟಿಬಿ ಅಂತ ಹೇಳ್ತೀವಿ. ಲಂಗ್ಸ್ ಬಿಟ್ಟು ದೇಹದ ಯಾವುದೇ ಭಾಗದಲ್ಲಿ ಟಿಬಿ ಆದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಪಲ್ಮನರಿ ಅಂತ ಹೇಳ್ತೀವಿ. ಸೊ ಎಕ್ಸ್ಟ್ರಾ ಪಲ್ಮನರಿ ಮಾನವ ದೇಹದ ಯಾವುದೇ ಅಂಗಕ್ಕೆ ಆಗಬಹುದು ಎಕ್ಸೆಪ್ಟ್ ಹೇರ್. ಕೂದಲನ್ನು ಬಿಟ್ಟರೆ ಬ್ರೈನು, ಕಣ್ಣು, ಸ್ಕಿನ್ನು, ಹಾರ್ಟು, ಕಿಡ್ನೀಸು, ಇಂಟೆಸ್ಟೈನ್, ಯಾವುದೇ ಭಾಗಗಳಿಗೆ ಬೋನ್ಸು ಟಿಬಿ ಆಗಬಹುದು ಎಕ್ಸೆಪ್ಟ್ ಹೇರ್.
0: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಅಬೌಟ್ ಚಿಕಿತ್ಸೆ, ಟ್ರೀಟ್ಮೆಂಟ್, ಟ್ರೀಟ್ಮೆಂಟ್ಗಳ ವಿಧಾನ, ಡ್ಯೂರೇಷನ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ವಿ ಕ್ಯಾನ್ ಟ್ರೀಟ್ ಟಿಬಿ, ವಿ ಕ್ಯಾನ್ ಆಲ್ಸೋ ಕ್ಯೂರ್ ಟಿಬಿ. ಓಕೆ, ಎಲ್ಲ ಥರದ ಔಷಧಿಗಳು ಸರ್ಕಾರದಲ್ಲಿ ಇವೆ, ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿಗಳಿದೆ, ಇದು ಎಲ್ಲರಿಗೂ ಫ್ರೀ ಆಗಿ ಇದೆ, ಒಂದು ಮೊದಲನೇ ಮಾತು. ಸೊ ನಾನು ಈಗಾಗಲೇ ಹೇಳಿದೆ ಟಿಬಿಯಲ್ಲಿ ಅಗೇನ್ ಎರಡು ವಿಧ, ಒಂದು ಡ್ರಗ್ ಸೆನ್ಸಿಟಿವ್ ಟಿಬಿ, ಇನ್ನೊಂದು ಡ್ರಗ್ ರೆಸಿಸ್ಟೆಂಟ್ ಟಿಬಿ. ಡ್ರಗ್ ಸೆನ್ಸಿಟಿವ್ ಟಿಬಿಯಲ್ಲಿ ನಾವೇನು ನಾಲ್ಕು ಮಾತ್ರೆ ಕೊಡ್ತೀವಿ, INH, ರಿಫ್ಯಾಂಪಿಸಿನ್, ಪೈರಜಿನಮೈಡ್ ಮತ್ತು ಇಥಾಂಬುಟಾಲ್, ಈ ನಾಲ್ಕು ಮಾತ್ರೆಗಳು. ಈ ನಾಲ್ಕು ಮಾತ್ರೆಗಳಿಗೆ ಆ ರೋಗ ಗುಣ. ಸೊ ಮೊದಲು ಎರಡು ತಿಂಗಳು, ಅದಕ್ಕೆ ನಾವು ಇಂಟೆನ್ಸಿವ್ ಫೇಸ್ ಅಂತ ಕರಿತೀವಿ, ಈ ನಾಲ್ಕು ಮಾತ್ರೆಗಳನ್ನು ನಾವು ಕೊಡ್ತೀವಿ. ನಂತರ ನಾಲ್ಕು ತಿಂಗಳು ಏನಿದೆ, ಮೂರು ಮಾತ್ರೆಗಳನ್ನು ಕೊಡ್ತೀವಿ. ಇಲ್ಲಿ ಪೈರಾಜಿನಮೈಡ್ ತೆಗಿದೀವಿ, INS, ರಿಫ್ಯಾಂಪಿಸಿನ್ ಮತ್ತು ಇಥಾಂಬುಟಾಲ್. ಇದು ಡ್ರಗ್ ಸೆನ್ಸಿಟಿವ್ ಟಿಬಿಗೆ ಆಯಿತು. ಡ್ರಗ್ ರೆಸಿಸ್ಟೆಂಟ್ ಟಿಬಿಯಲ್ಲಿ ಆ ರೋಗಿ ಯಾವ ಔಷಧಿಗೆ ರೆಸಿಸ್ಟೆಂಟ್ ಇದ್ದಾರೆ ಅನ್ನೋ ಪ್ಯಾಟರ್ನನ್ನು ನಾವು ಈಗ ಮೊಲೆಕ್ಯುಲಾರ್ ಟೆಸ್ಟಿಂಗಿಂದ ಕಂಡುಹಿಡಿತಾ ಇದ್ದೀವಿ ಅಂತ ಹೇಳಿದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಔಷಧಿಯನ್ನು ಹೊಂದಿಸ್ಕೊಂಡು ಆ ಡ್ರಗ್ ರೆಸಿಸ್ಟೆಂಟ್ ಟಿಬಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಹೊಸದಾಗಿ ಮಾತ್ರೆಗಳನ್ನು ಮತ್ತೆ 2022 ನಂತರ ಕಂಡುಹಿಡಿದಿದ್ದಾರೆ, ಅದಕ್ಕೆ ಬಿಪಾಲ್ ಎಂ ರೆಜಿಮನ್ ಅಂತ ಕರಿತೀವಿ. ಅದನ್ನು 6 ತಿಂಗಳು ನಾವು ಟಿಬಿ ರೋಗಿಗೆ, ರೆಸಿಸ್ಟೆಂಟ್ ಟಿಬಿ ರೋಗಿಗೆ ಕೊಡಬಹುದು. ಮತ್ತು ಇದರ ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಸೊ ಅಡ್ಡ ಪರಿಣಾಮಗಳು ಜಾಸ್ತಿ ಆದ ವ್ಯಕ್ತಿಗೆ ಜಾಸ್ತಿ ಆದರೆ ಅದಕ್ಕೆ ಮತ್ತೆ ನಾವು ಬೇರೆ ಮಾತ್ರೆಗಳನ್ನು ಕೂಡ ಕೊಡಬಹುದು. ಸೊ ಸಾಮಾನ್ಯವಾಗಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ 6 ತಿಂಗಳಿಂದ 9 ತಿಂಗಳವರೆಗೆ, 1 ವರ್ಷದವರೆಗೆ, 18 ತಿಂಗಳವರೆಗೂ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ. ಸೊ ಕೆಲವು ಸಂದರ್ಭಗಳಲ್ಲಿ ಈಗ ಟಿಬಿ ಮೆನಿಂಜೈಟಿಸ್, ಬ್ರೈನ್ಗೆ ಟಿಬಿ ಆದಾಗ ಅಥವಾ ಬೋನ್ ಟಿಬಿ ಆದಾಗ, ಎಲುಬಿಗೆ ಟಿಬಿ ಆದಾಗ ಈ ಟ್ರೀಟ್ಮೆಂಟನ್ನು ನಾವು ಜಾಸ್ತಿ ತಿಂಗಳವರೆಗೆ ಕೊಡ್ತೀವಿ. ಬಟ್ ವಿ ಕ್ಯಾನ್ ಕ್ಯೂರ್ ಟಿಬಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ವಿಶೇಷ ಕಾರ್ಯಕ್ರಮ, ಇವತ್ತಿನ ವಿಷಯ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದ್ನಿ ಗೌಸ್ ಖಾನ್ ದೇವಡಿ ಅವರು. ಡಾಕ್ಟರ್ ಮೇಡಮ್, ವಿವರವಾಗಿ ಕ್ಷಯ ರೋಗದ ಬಗ್ಗೆ ನಾವೆಲ್ಲ ತಿಳ್ಕೊಂಡ್ವಿ. ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಇದು ಮಕ್ಕಳಲ್ಲಿಯೂ ಕಂಡುಬರುತ್ತಾ ಹಾಗೂ ಯಾವ ವಯೋಮಾನದವರಲ್ಲಿ ಈ ಕ್ಷಯ ರೋಗ ಜಾಸ್ತಿ ಕಂಡುಬರುತ್ತೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಎಲ್ಲರಲ್ಲೂ ಕಂಡುಬರ್ತದೆ. ಸೊ ಮಕ್ಕಳಲ್ಲಿ ಅಂದರೆ ನಾವು 0-14 ಇಯರ್ಸ್ ಅಂತ ಟಿಬಿಯಲ್ಲಿ ತಗೊಳ್ತೀವಿ. ಅದಕ್ಕೆ ನಾವು

0: because of some curse, because of some bad character he kehla jata hai, but it is not so. It is an infectious disease, sankramika roga, ondu bacteria dinda bartade, obbarinda innobbarige haradutade. Man is the most common host. So pakshigalallanu kandu barabodu, amele januvaragalallanu kuda idu irutade. So adare main agi it spreads from one person to another person. ಸೊ ಇದನ್ನು ನಾವು ಡಿಟೆಕ್ಟ್ ಮಾಡ್ಬೋದು, ಡಯಾಗ್ನೋಸ್ ಮಾಡ್ಬೋದು, ಪೇಷೆಂಟನ್ನು ಕ್ಯೂರ್ ಮಾಡ್ಬೋದು, ಮತ್ತು ಅವರಿಂದ ಇನ್ನೊಬ್ಬರಿಗೆ ಟಿ ಬಿ ಬರಬಾರ್ದಂಗೂ ಕೂಡ ನಮ್ಮಲ್ಲಿ ಈಗ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಂತ ನಾವೀಗ ಕರೀತಾ ಇದ್ದೀವಿ. ಸೊ ಅದರ ಬಗ್ಗೆ ಹೇಳಬೇಕಂದ್ರೆ ದಟ್ಸ್ ವಾಟ್ ಈಸ್ ನೌ ವೆರಿ ಇಂಪಾರ್ಟೆಂಟ್ ದಿಸ್ ಸ್ಟೇಜ್. ಯಾಕಂದರೆ ಈಗ ನಾವು ಮನೆಯಲ್ಲಿ ಒಬ್ಬರು ಪೇಷೆಂಟ್ ಇದ್ದರೆ ಅವ್ರು ಕೆಮ್ತಾ ಇರ್ತಾರೆ, ಸೊ ಮನೆ ಮಂದಿಗೆಲ್ಲ ಬರ್ಬೋದು. ಓಕೆ, ಸೊ ಅವರು ಕೂಡ ಆ ಬ್ಯಾಕ್ಟೀರಿಯನ್ನು ಉಸಿರಾಡೋದ ಮುಖಾಂತರ ಒಳಗಡೆ ತಗೊಳ್ತಾರೆ. ಆ ವ್ಯಕ್ತಿ ಕೆಲಸದ ವೇಳೆ ಅಥವಾ ಸ್ಕೂಲಲ್ಲಿ ಇದ್ದರೆ, ಸೊ ಅಂಥ ವ್ಯಕ್ತಿಗಳಿಗೂ ಕೂಡ ಈ ಟಿ ಬಿಯನ್ನು ಹಬ್ಬಿಸ್ಬೋದು. ಸೊ ಭಾರತ ಸರ್ಕಾರ ಈಗ ಏನು ಮಾಡಿದೆ ಅಂದರೆ ಟಿ ಬಿ ಪ್ರಿವೆಂಟಿವ್ ಥೆರಪಿ ಅನ್ನೋದನ್ನು ಒಂದು ಟ್ರೀಟ್ಮೆಂಟನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದಕ್ಕೆ ಟಿ ಬಿ ಪೇಷಂಟ್ ಜೊತೆ ಇರುವ ವ್ಯಕ್ತಿಗಳನ್ನು ಕರೆತಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ತೀವಿ. ಅವರಿಗೆ ಸಿಂಪ್ಟಮ್ಸ್ ಇದೆಯಾ, ಈ ಹತ್ತು ನಾನು ಏನು ಸಿಂಪ್ಟಮ್ ಹೇಳಿದೆ, ಜ್ವರ ಬರೋದು, ಕೆಮ್ಮು ಇದೆಲ್ಲ ಹೇಳಿದೆ, ಅದೇನಾದರೂ ಇದೆಯಾ ನೋಡಿಕೊಂಡು ಎಕ್ಸ್ರೇ ಮಾಡಿ ಅವರಿಗೂ ಕೂಡ ಟಿ ಬಿ ಇದ್ದರೆ ಅವರಿಗೆ ಟಿ ಬಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸಪೋಸ್ ಅವರಿಗೆ ಟಿ ಬಿ ಇಲ್ಲ ಅಂತ ಗೊತ್ತಾದರೆ ಅದನ್ನು ಖಚಿತಪಡಿಸ್ಕೊಂಡು ಅವರಿಗೆ ಟಿ ಬಿ ಬರಬಾರ್ದಂಗೆ ಅವರಿಗೆ ಈಗ 6 ತಿಂಗಳು ಅಥವಾ 3 ತಿಂಗಳು ಔಷಧಿಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಬ್ಯಾಕ್ಟೀರಿಯಾ ಏನು ದೇಹದಲ್ಲಿ ಇರ್ತದೆ ಅದನ್ನು ನಾವೇನು ಇನ್ಫೆಕ್ಷನ್ ಅಂತ ಹೇಳಿದೆ. ಸೊ ಆ ಇನ್ಫೆಕ್ಷನ್ ಮೊದಲನೇ ಸ್ಟೇಜಲ್ಲೇ ಅದನ್ನು ಕೂಡ ನಾವು ಆ ಬ್ಯಾಕ್ಟೀರಿಯನ್ನು ಕೊಲ್ಲಬಹುದು ಈ ಔಷಧಿಯಿಂದ. ಸೊ ಈ ಟಿ ಬಿ ಎಷ್ಟು ಜನ ಟಿ ಬಿ ರೋಗಿಗಳಿದ್ದಾರೆ ಎಲ್ಲರನ್ನೂ ನಾವು ಒಂದೇ ಸರಿ ಕಂಡುಹಿಡಿದು ಭಾರತ ಸರ್ಕಾರದ ಉದ್ದೇಶ ಇದು. ಪ್ರಧಾನಮಂತ್ರಿ ಟಿ ಬಿ ಮುಕ್ತ ಭಾರತ ಅಭಿಯಾನ ಅಂತ ಒಂದು ಶುರು ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ನಮಗೆ ಈಗ ಜಿಲ್ಲೆಗೆ ಅಥವಾ ಭಾರತದಲ್ಲಿ ಇಷ್ಟೊಂದು ಹೈ ರಿಸ್ಕ್ ವಿಲೇಜಸ್ ಇದೆ ಅಂತ AI ಯೂಸ್ ಮಾಡಿಕೊಂಡು ಕಂಡುಹಿಡಿದಿದ್ದಾರೆ. ಸುಮಾರು 156,000 ಹೈ ರಿಸ್ಕ್ ವಿಲೇಜಸ್ ಆರ್ ದೇರ್ ಇನ್ ಇಂಡಿಯಾ. ಸೊ ಬೆಳಗಾವಿಯಲ್ಲಿ 327 ವಿಲೇಜಸ್ ಆರ್ ಹೈ ರಿಸ್ಕ್. ಹೆಂಗೆ ಹೈ ರಿಸ್ಕ್ ಅಂತ ನೀವು ಕೇಳ್ಬೋದು. ಸೊ ನಂಬರ್ ಆಫ್ ಪೇಷಂಟ್ಸ್ ಡಯಾಗ್ನೋಸ್ಡ್ ಇನ್ ದಟ್ ವಿಲೇಜ್. ಸೊ ಸುಮಾರು ಡಯಾಬಿಟಿಕ್ಸ್ ಎಷ್ಟಿದ್ದಾರೆ, ಸೊ ಕೋಮಾರ್ಬಿಡ್ ಪೇಷಂಟ್ಸ್ ಎಷ್ಟಿದ್ದಾರೆ, ಇದರೆಲ್ಲದರ ಮೇಲೆ ಲೆಕ್ಕ ಹಾಕ್ಕೊಂಡು ನಾವು ಹೈ ರಿಸ್ಕ್ ವಿಲೇಜಸ್ ಅಂತ ಗುರುತು ಮಾಡ್ತೀವಿ. ಸೊ ನಮಗೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಕೊಟ್ಟಿದ್ದಾರೆ, ಭಾರತ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ಕರ್ನಾಟಕ ಸರ್ಕಾರದಿಂದನೂ ಕೊಟ್ಟಿದ್ದಾರೆ, ದಾನಿಗಳಿಂದನೂ ಕೂಡ ವಿ ಹ್ಯಾವ್ ಗಾಟ್ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇಸ್. ಅಂದರೆ ಹ್ಯಾಂಡ್ ಹೆಲ್ಡ್ ಎಕ್ಸ್ರೇ ಅಂದರೆ ದೇ ಆರ್ ಪೋರ್ಟೇಬಲ್ ಎಕ್ಸ್ರೇಸ್ ವಿತ್ AI ಇನೇಬಲ್ಡ್. ಸೊ ಇದನ್ನು ನಾವು ಈ ಹೈ ರಿಸ್ಕ್ ವಿಲೇಜಸ್ ಏನಿದೆ ಆ ಎಲ್ಲ ಹಳ್ಳಿಗಳಿಗೆ ತೊಗೊಂಡು ಹೋಗಿ ಎಲ್ಲ ಜನರದನ್ನು ಎಕ್ಸ್ರೇ ಮಾಡ್ತೀವಿ. ಎಕ್ಸ್ರೇ ಮಾಡಿದ ನಂತರ ಎಕ್ಸ್ರೇಯಲ್ಲಿ ಏನಾದರೂ ಎಬ್ನಾರ್ಮಾಲಿಟಿ ಅಸಹಜತೆ ಕಂಡು ಬಂದರೆ ಅಂಥವರ ಕಫ ತಗೊಂಡು ನಾವು ಬ್ಯಾಕ್ಟೀರಿಯಾ ಇದೆಯಾ ಇಲ್ವಾ ಅನ್ನೋದನ್ನು ತಪಾಸಣೆ ಮಾಡ್ತೀವಿ. ಓಕೆ, ಸೊ ಟಿ ಬಿ ಇದೆ ಅಂತ ಗೊತ್ತಾದರೆ ಅವರಿಗೆ ಟಿ ಬಿ ರೋಗದ ಟ್ರೀಟ್ಮೆಂಟ್ ಕೊಡ್ತೀವಿ, ಟಿ ಬಿ ಇಲ್ಲ ಅಂತ ಗೊತ್ತಾದರೆ ಟಿ ಬಿ ಬರಬಾರ್ದಂಗೆ ನಾವು ಇದನ್ನು TPT ಟಿ ಬಿ ಪ್ರಿವೆಂಟಿವ್ ಥೆರಪಿ ಅಥವಾ ಟ್ರೀಟ್ಮೆಂಟನ್ನು ನಾವು ಕೊಡ್ತೀವಿ. ಸೊ ಎಲ್ಲ ರೋಗಿಗಳನ್ನು ಈ ವರ್ಷದಲ್ಲಿ ಕಂಡುಹಿಡಿಯೋದು, ಅವರ ಸಂಪರ್ಕಿತರಿಗೆ ಟಿ ಬಿ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಕೊಡೋದು ಇಷ್ಟು ಮಾಡಿದರೆ ಟ್ರಾನ್ಸ್ಮಿಷನ್ ಆಫ್ ಟಿ ಬಿ ಒಬ್ಬರಿಂದ ಇನ್ನೊಬ್ಬರಿಗೆ ಏನು ಟಿ ಬಿ ಹರಡುತ್ತದೆ ಅಲ್ಲ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ವಿ ಕ್ಯಾನ್ ಬ್ರೇಕ್ ದಟ್ ಟ್ರಾನ್ಸ್ಮಿಷನ್. ಸೊ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ 2027 ನಾವು ಟಿ ಬಿ ಎಲಿಮಿನೇಟೆಡ್ ದೇಶ ಅಂತ ಆಗಬೇಕಂತ ಒಂದು ಗುರಿ ಇದೆ. ಸೊ ಟುವರ್ಡ್ಸ್ ದಟ್ ವಿ ಆರ್ ವರ್ಕಿಂಗ್.
1: ಡಾಕ್ಟರ್ ಮೇಡಮ್, ಅಂಥ ಸಂದರ್ಭದಲ್ಲಿ ಕ್ಷಯರೋಗ ಬಂದವರು ಅವರ ಕುಟುಂಬದವರು ಯಾವ ರೀತಿ ಕಾಳಜಿ ವಹಿಸಬಹುದು ಅದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
0: ಸೊ ಮನೆಯಲ್ಲಿ ನಾನು ಈಗಾಗಲೇ ಹೇಳಿದೆ, ಒಂದು ಡ್ರಗ್ ಅಂದರೆ ಪಲ್ಮನರಿ ಟಿ ಬಿ, ಅಂದರೆ ಲಂಗ್ಸಲ್ಲಿ ಟಿ ಬಿ ಇದೆ, ಇನ್ನೊಂದು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ. ಸೊ ಓನ್ಲಿ ಪಲ್ಮನರಿ ಟಿ ಬಿ ಪೇಷಂಟ್ಸ್ ಒಬ್ಬರಿಂದ ಇನ್ನೊಬ್ಬರಿಗೆ ರೋಗವನ್ನು ಹರಡ್ತಾರೆ, ಯಾಕಂದರೆ ಲಂಗ್ಸಿಂದ ಕೆಮ್ಮಿದಾಗ ಸೀನಿದಾಗ ಆ ರೋಗಾಣುಗಳು ಗಾಳಿಯಲ್ಲಿ ಪಸರಿಸ್ತದೆ. ಬಟ್ ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಪೇಷಂಟ್ಸ್ ಈ ರೋಗವನ್ನು ಹರಡಂಗಿಲ್ಲ. ಓಕೆ, ಸೊ ಪಲ್ಮನರಿ ಟಿ ಬಿ ಪೇಷಂಟ್ಸ್ ಮನೆಯಲ್ಲಿದ್ದಾಗ ನಾವು ಮೊದಲು ಅವರಿಗೆ ಕಾಫ್ ಎಟಿಕೆಟನ್ನು ಹೇಳಿಕೊಡ್ತೀವಿ, ಹೇಗೆ ಕೆಮ್ಮಬೇಕು, ಸಿಕ್ಕ ಸಿಕ್ಕಲ್ಲಿ ಉಗುಳೋದು ಮಾಡಬಾರ್ದು ಅಂಥದ್ದೆಲ್ಲ ನಾವು ಪೇಷಂಟ್ಗೆ ಹೇಳಿಕೊಡ್ತೀವಿ. ಸೊ 2 ನಾವು ಇದೇನು ಇಂಟೆನ್ಸಿವ್ ಫೇಸ್ ಅಂತ ನಾನು ಹೇಳಿದೆ. ಸೊ 80-90% ಸ್ಪೂಟಮ್ ಕನ್ವರ್ಷನ್ ಆಗಿರುತ್ತೆ 2 ಅಂದರೆ ಆ ರೋಗಾಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಸತ್ತಿರ್ತದೆ ಅಂತ ಹೇಳ್ಬೋದು. ಸೊ 2 ನಂತರ ಆ ವ್ಯಕ್ತಿಯಿಂದ ಅವರಿಗೆ ಟಿ ಬಿ ಬರಂಗಿಲ್ಲ. ಸೊ ಟಿ ಬಿ ಬಂದಂಥ ವ್ಯಕ್ತಿಯನ್ನು

0: ಒಂದು ಒಳ್ಳೆ ಲೈಕ್ ಕ್ರಾಸ್ ವೆಂಟಿಲೇಷನ್, ಗಾಳಿ ಬೆಳಕು ಸನ್ಲೈಟ್ ಬರೋವಂಥ ರೂಮಲ್ಲಿ ಇಡಬೇಕು. ಕಾಫ್ ಎಟಿಕೆಟನ್ನು ಅವರಿಗೆ ಕಲಿಸ್ಬೇಕು. ಆಮೇಲೆ 2 ತಿಂಗಳ ನಂತರ ಮತ್ತೆ ನಾವು ಸ್ಪೂಟಮ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ರೋಗಾಣುಗಳು ಇಲ್ಲ ಅಂತ ಬಂದರೆ ಅವರು ಬೇರೆಯವ್ರ ಥರ ಮಿಕ್ಸ್ ಆಗಿ ಓಡಾಡ್ಬೋದು. ಸೊ ಅಲ್ಲಿವರೆಗೆ ಮಾಸ್ಕ್ ಕೂಡ ನಾವು ಅವರಿಗೆ ಕೊಟ್ಟಿರ್ತೀವಿ.
1: ಸ್ನೇಹಿತರೆ, ಇದು ವಿಶೇಷ ಕಾರ್ಯಕ್ರಮ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿಬಿ ಆಫೀಸರ್ ಹಾಗೂ HIV AIDS ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಗೌಸ್ ಖಾನ್ ದೇವಟಿ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಬಹಳಷ್ಟು ಮಾಹಿತಿಗಳ ಬಗ್ಗೆ ನಾವು ಮಾತನಾಡಿದ್ವಿ ವಿತ್ ರೆಸ್ಪೆಕ್ಟ್ ಟು ಕ್ಷಯರೋಗ. ಅಂತಹ ಸಂದರ್ಭದಲ್ಲಿ ಇಲಾಖೆಯಿಂದ ಹಮ್ಮಿಕೊಂಡಿರುವ ಅವೇರ್ನೆಸ್ ಚಟುವಟಿಕೆಗಳು, ಜಾಗೃತಿ ಕಾರ್ಯಕ್ರಮ ಯಾವುವು, ಅದರ ಬಗ್ಗೆ ತಿಳಿಸಿ.
0: ಸೊ ಟಿಬಿ ಬಗ್ಗೆ ನಾವು, ಇಟ್ಸ್ ಅ ವರ್ಟಿಕಲ್ ಪ್ರೋಗ್ರಾಮ್, ಟಿಬಿ ಬಗ್ಗೆನೇ ಸಪರೇಟ್ ಆದ ನಮ್ಮ ಸ್ಟಾಫ್ ಇದೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ತಾಲೂಕಾ ಲೆವೆಲಲ್ಲಿ ನಮ್ಮ ಸ್ಟಾಫ್ ಇರುತ್ತೆ. ಸೊ ಪ್ರತಿ ಸ್ಕೂಲ್ ಆ್ಯಂಡ್ ಕಾಲೇಜಸ್ ದೇ ಗೋ ಆ್ಯಂಡ್ ಅಡ್ರೆಸ್ ಅವಾರ್ ದಸ್ ಟಿಬಿ. ಟಿಬಿ ಹೇಗೆ ಬರ್ತದೆ, ಹೇಗೆ ನಮ್ಮನ್ನು ನಾವು ಟಿಬಿಯಿಂದ ಕಾಪಾಡಿಕೊಳ್ಬೇಕು, ಹೇಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು, ಅದಕ್ಕೆ ಯಾವ ಸತ್ವಯುತ ಆಹಾರ, ಹೌ ಇಟ್ ಇಸ್ ಇಂಪಾರ್ಟೆಂಟ್, ನ್ಯೂಟ್ರಿಷನಲ್ ಫುಡ್ ವಿತ್ ಲೈಕ್ ಸಮ್ ಯೋಗ ಅಥವಾ ಮೆಡಿಟೇಷನ್, ಇದನ್ನೆಲ್ಲ ಮೊದಲನೇದಾಗಿ ನಾವು ಮಕ್ಕಳಿಗೆ ಹೇಳಿಕೊಡ್ತೀವಿ. ಇದರ ಜೊತೆಗೆ ಟಿಬಿಯಿಂದ ಗುಣಮುಖರಾದವರು, ಟಿಬಿ ಚಾಂಪಿಯನ್ಸ್ ಅಂತ ಹೇಳ್ತೀವಿ, ಅವ್ರನ್ನು ಕೂಡ ನಾವು ಈ ಸ್ಕೂಲ್ಗಳಿಗೆ ಅಥವಾ ಯಾವುದೇ ಸಂದರ್ಭ ಫಂಕ್ಷನ್ಸ್ ಇದ್ದರೆ, ಪ್ರೋಗ್ರಾಮ್ಸ್ ಇದ್ದರೆ, ಡಿಪಾರ್ಟ್ಮೆಂಟಲ್ ಪ್ರೋಗ್ರಾಮ್ಸ್ ಇದ್ದರೆ ಅವರಿಗೂ ಕೂಡ ಮಾತಾಡಲಿಕ್ಕೆ ಹೇಳಿರ್ತೀವಿ. ಆಮೇಲೆ ಫೆಬ್ರವರಿ 17 ರಿಂದ 23 ರವರೆಗೆ ಕ್ಷಯರೋಗ ವಿರೋಧಿ ಸಪ್ತಾಹ ಅಂತ ಒಂದು ಮಾಡ್ತೀವಿ. ಇದರಲ್ಲಿ ಕ್ರಿಯೇಟ್ ಲಾಟ್ ಆಫ್ ಅವೇರ್ನೆಸ್. ದೆನ್ March 24ಕ್ಕೆ ಪ್ರತಿ ವರ್ಷ ವರ್ಲ್ಡ್ ಟಿಬಿ ಡೇಅನ್ನು ಆಚರಣೆ ಮಾಡ್ತೀವಿ. ಆಮೇಲೆ ಪ್ರತಿ ತಿಂಗಳು 24ರಂದು EPMSMA Day ಅಂತ ಮಾಡ್ತೀವಿ. ಅಲ್ಲಿ ಗರ್ಭಿಣಿಯರನ್ನು ತಪಾಸಣೆಗೆ ಒಳಪಡಿಸಲಾಗ್ತದೆ. ಅದರ ಜೊತೆಗೆ ಮಧ್ಯಾಹ್ನ ಸಪೋಸ್ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಷ್ಟು ಜನ ಟಿಬಿ ಪೇಷಂಟ್ಸ್ ಇದ್ದಾರೆ ಅವರನ್ನು ಮತ್ತು ಅವರ ಮನೆಯವರನ್ನು ಆ ದಿನ ಆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಕರೆದು ಟಿಬಿ ರೋಗಿಗಳ ಪರೀಕ್ಷೆಯನ್ನು ಮಾಡಿ ಅವ್ರಿಗೇನಾದರೂ ಮತ್ತೆ ಜಾಸ್ತಿ ಉಪಚಾರದ ಅವಶ್ಯಕತೆ ಇದ್ದರೆ ತಾಲೂಕು ಹಾಸ್ಪಿಟಲ್ಗೆ ಅಥವಾ ಮೆಡಿಕಲ್ ಕಾಲೇಜ್ಗೆ ಕಳಿಸುವ ವ್ಯವಸ್ಥೆ ಮಾಡ್ತೀವಿ. ಇದರ ಜೊತೆಗೆ ಅವರ ಜೊತೆ ಬಂದಿರೋರಿಗೆ ಟಿಬಿ ಬಗ್ಗೆ ಹೇಳಿಕೊಡ್ತೀವಿ. ಮತ್ತು ಈಗ ಇನ್ ಅ ಬಿಗ್ಗರ್ ಸ್ಕೇಲ್ ವಿ ಆರ್ ಡೂಯಿಂಗ್ ಟಿಬಿ ಫ್ರೀ ಗ್ರಾಮ ಪಂಚಾಯತ್. ಸೊ ಈ ವರ್ಷದಲ್ಲಿ ನಮಗೆ 252 ಗ್ರಾಮ ಪಂಚಾಯತಿಗಳು ಟಿಬಿ ಫ್ರೀ ಅಂತ ಡಿಕ್ಲೇರ್ ಮಾಡಿದ್ವಿ. ಅದರ ಜೊತೆಗೆ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಇದಕ್ಕೆ ಹೋದವು. ಫಸ್ಟ್ ಇಸ್ ಕಾಪರ್, ಸೆಕೆಂಡ್ ಇಸ್ ಸಿಲ್ವರ್, ಥರ್ಡ್ ಇಸ್ ಗೋಲ್ಡನ್ ಅಂತ CTD, ಇಟ್ಸ್ ಅ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಕ್ರೈಟೀರಿಯಾಸ್. ಸೊ 5 ಗ್ರಾಮ ಪಂಚಾಯತಿಗಳು ಗೋಲ್ಡನ್ ಅಂದರೆ ಸತತವಾಗಿ 3 ಸರಿ ಟಿಬಿ ಫ್ರೀ ಅಂತ ಡಿಕ್ಲೇರ್ ಆದವು. ಸೊ ಇಲ್ಲಿ ನಾವು PDOಗಳಿಂದ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರ್ಸ್, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಹಿಡ್ಕೊಂಡು ಹೋಲ್ ZP ಪಂಚಾಯತಿಗಳು ಇನ್ವಾಲ್ವ್ ಆಗಿರುತ್ತೆ. ಸೊ ಫ್ರಮ್ ದ ರೂಟ್ಸ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಟ್ಯೂಬರ್ಕ್ಯುಲೋಸಿಸ್.
1: ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬಗ್ಗೆ ಮಾತನಾಡೋಣ. ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯ ಬದಲಾವಣೆ ಈ ರೋಗ ಬರದೇ ಇರೋಕ್ಕೂ ಹಾಗೂ ರೋಗ ಬಂದಿರೋರಿಗೂ ಯಾವ ರೀತಿ ಇರಬೇಕು ಸ್ವಲ್ಪ ತಿಳಿಸಿ.
0: ಡೆಫಿನೆಟ್ಲಿ ಜೀವನ ಶೈಲಿ ಮತ್ತು ಆರೋಗ್ಯ ಪದ್ಧತಿ ನಾವೆಲ್ಲರೂ ಈಗ ಚೇಂಜ್ ಮಾಡ್ಕೊಳ್ಳಬೇಕು. ದಿಸ್ ಇಸ್ ದ ಟೈಮ್. ಸೊ ವಿ ಹ್ಯಾವ್ ಟು ಅವಾಯ್ಡ್ ದ ಜಂಕ್ ಫುಡ್ಸ್, ಡೈಲಿ ಎಕ್ಸಸೈಸಸ್, ಔಟ್ಡೋರ್ ಆಕ್ಟಿವಿಟೀಸ್ ಆ್ಯಂಡ್ ಸಮ್ ಮೆಡಿಟೇಷನ್ ಫಾರ್ ಅ ಪೀಸ್ಫುಲ್ ಫಾರ್ ಪೀಸ್ ಇನ್ ಲೈಫ್. ಸೊ ಇದರ ಜೊತೆಗೆ TB ರೋಗಿಗಳಿಗೆ ಲಂಗ್ಸ್ ಅಫೆಕ್ಟ್ ಆಗಿರುತ್ತೆ. ಸೊ ಈ ಕರಿದ ಪದಾರ್ಥಗಳನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಹೇಳ್ತೀವಿ. ಇದರ ಜೊತೆಗೆ ಪ್ರೋಟೀನ್ ಇದ್ದಂಥ ಆಹಾರವನ್ನು ತಗೊಳ್ಳಿಕ್ಕೆ ನಾವು TB ರೋಗಿಗಳಿಗೆ ಹೇಳ್ತೀವಿ. ಸೊ ಅದಕ್ಕೆ ಮತ್ತೆ ಭಾರತ ಸರ್ಕಾರ ನಿಕ್ಷಯ ಮಿತ್ರ ಅನ್ನೋ ಕಾನ್ಸೆಪ್ಟನ್ನು ತಂದಿದೆ. ನಾನು ಮೊದಲೇ ಹೇಳಿದೆ, ಇಟ್ ಇಸ್ ಅ ನ್ಯೂಟ್ರಿಷನಲ್ ಸಪೋರ್ಟ್ ಆ್ಯಂಡ್ ಸೋಷಿಯಲ್ ಸಪೋರ್ಟ್. ಓಕೆ, ಸೋಷಿಯಲ್ ಸಪೋರ್ಟಲ್ಲಿ ಈ NCC ಕ್ಯಾಡೆಟ್ಸ್, ಮೈ ಭಾರತ ವಾಲಂಟಿಯರ್ಸ್ ಅನ್ನೋದೊಂದು ಆ್ಯಪ್ ಇದೆ. ಅದರಲ್ಲಿ NCC ಸ್ಟೂಡೆಂಟ್ಸ್ ತಮ್ಮನ್ನು ಎನ್ರೋಲ್ ಮಾಡ್ಕೊಳ್ತಾರೆ. ಸೊ ಅವರು ಈ ಪೇಷಂಟ್ಸ್ಗಳಿಗೆ ಏನಾದರೂ ಸಪೋರ್ಟ್ ಬೇಕು, ಸೋಷಿಯಲ್ ಸಪೋರ್ಟ್ ಬೇಕಾದರೆ ಅದನ್ನು ಕೊಡ್ತಾರೆ. ನ್ಯೂಟ್ರಿಷನಲ್ ಸಪೋರ್ಟ್ ಅನ್ನೋದು ನಿಕ್ಷಯ ಮಿತ್ರ ಒಂದು ಆ್ಯಪ್ ಇದೆ. ಅದರಲ್ಲಿ ಯಾರು ಬೇಕಾದರೂ ನಿಕ್ಷಯ ಮಿತ್ರ ಆಗ್ಬೋದು. ಏನು ನಿಕ್ಷಯ ಮಿತ್ರ ಅಂದರೆ, ಈಗ TB ಬರಲಿಕ್ಕೆ ಮೇನ್ ಕಾರಣ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದು ಅಂತ ಹೇಳಿದೆ ನಾವು. ರೋಗ ನಿರೋಧಕ ಶಕ್ತಿ ಮೇನ್ ಭಾರತದಲ್ಲಿ ಮುಖ್ಯವಾಗಿ ಕಡಿಮೆ ಆಗಿರೋದಂದರೆ ಅಂಡರ್ ನ್ಯೂಟ್ರಿಷನ್ ಅಥವಾ ಮ್ಯಾಲ್ ನ್ಯೂಟ್ರಿಷನ್. ಅಂಡರ್ ನ್ಯೂಟ್ರಿಷನ್ ಇನ್ ಕಾರಣ ಅಪೌಷ್ಟಿಕತೆ. ಓಕೆ, ಸೊ 60% ಆಫ್ ಅವರ್ TB ಪೇಷಂಟ್ಸ್ ಆರ್ ಸಫರಿಂಗ್ ವಿತ್ ಅಂಡರ್ ನ್ಯೂಟ್ರಿಷನ್. ಸೊ ಮೇನ್ ರೀಸನ್ ಫಾರ್ TB ಇಸ್ ಅಂಡರ್ ನ್ಯೂಟ್ರಿಷನ್ ಇನ್ ಇಂಡಿಯಾ. ಅದನ್ನು ಮನಗಂಡು

0: ಭಾರತ ಸರ್ಕಾರದವರು ಈ ನಿಕ್ಷಯ ಮಿತ್ರ ಅಭಿಯಾನವನ್ನು ಶುರು ಮಾಡಿದರು. ಸೊ ವಿ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ವಿ ಇಂಡಿವಿಜುವಲ್ಸ್ ಕ್ಯಾನ್ ಅಡಾಪ್ಟ್ ಪೇಷಂಟ್ಸ್, ಸಂಘ ಸಂಸ್ಥೆಗಳು ಅಡಾಪ್ಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಎಷ್ಟೋ ಐ ಟಿ ಕಂಪನಿಗಳು, ಒಂದು ಬೆಂಗಳೂರಿನ ಐ ಟಿ ಕಂಪ್ನಿ, ಇಟ್ ಇಸ್ ಎ ಬ್ರಾಂಚ್ ಆಫ್ ಇಸ್ರೋ, ದೇ ಹ್ಯಾವ್ ಅಡಾಪ್ಟೆಡ್ ಬೆಳಗಾವಿ ಪೇಷಂಟ್ಸ್. ಅವರು ಪ್ರತಿ ತಿಂಗಳು ಪೇಷಂಟ್ಗೆ ಆಹಾರ ಧಾನ್ಯಗಳನ್ನು ಕೊಡ್ತಾರೆ, ಒಂದು ಸಿರಿಲ್ಸ್ ಅಥವಾ ಮಿಲೆಟ್ಸ್, ಎರಡನೇದು ಪಲ್ಸಸ್, ದೆನ್ ಆಯಿಲ್, ಎಗ್ಸ್ ಕೂಡ ಕೊಡ್ಬೋದು, ಗ್ರೌಂಡ್ನಟ್ಸ್, ಶೇಂಗಾ, ಜಾಗರಿ, ಇಂಥದ್ದನ್ನು ಒಂದು ತಿಂಗಳಿಗೆ ಆ ಪೇಷಂಟ್ಸ್ಗೆ ಎಷ್ಟು ಬೇಕಾಗ್ತದೆ ಅನ್ನೋದನ್ನು ಅವರು ಈ ಫುಡ್ಡನ್ನು, ಕಿಟ್ಗಳನ್ನು ಮಾಡಿ ಕೊಡ್ಬೋದು. ಸೊ ಕನಿಷ್ಠ ಆ ಪೇಷಂಟ್ಸ್ ಎಷ್ಟು ತಿಂಗಳವರೆಗೆ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತದೆ, ಪ್ರತಿ ತಿಂಗಳು ಅವರು ಪೇಷಂಟ್ಸ್ಗೆ ಕಿಟ್ಗಳನ್ನು ಕೊಡ್ತಾರೆ. ಈಗ ಆ್ಯಂಟ್ರಿಕ್ಸ್, ಇಟ್ ಇಸ್ ಎ ಬ್ರಾಂಚ್ ಆಫ್ ಇಸ್ರೋ, ದೇ ಕಮ್ ಎವ್ರಿ ಮಂತ್ ಆ್ಯಂಡ್ ದೇ ಗಿವ್ ದ ಫುಡ್ ಕಿಟ್ಸ್. ಹಾಗೆ ಮತ್ತೆ ಸುಮಾರು ಈಗ ಇಂಡಾಲ್ಕೋ ಕಂಪ್ನಿಯವರು ಕೂಡ ಕೊಡ್ತಾರೆ, ರಿದ್ದಿ ಸಿದ್ದಿ ಅವರು ಕೂಡ ಕೊಟ್ಟರು, ದೆನ್ ರೋಟ್ರಿ ಕ್ಲಬ್ ಅವರು ಈಗ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಲೈಕ್ ಇಂಡಿವಿಜುವಲ್ ಸೋ ಮೆನಿ ಪೀಪಲ್ ಲೈಕ್ ಟೀಚರ್ಸ್, ಡಾಕ್ಟರ್ಸ್, ಸೊ ಒಂದೊಂದು ಪೇಷಂಟನ್ನು ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ದೇ ಕ್ಯಾನ್ ಅಗೇನ್ ರಿಜಿಸ್ಟರ್ ಇನ್ ನಿಕ್ಷಯ ಪೋರ್ಟಲ್. ಸೊ ಆವಾಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗಿ ಬರುತ್ತೆ, ಸೊ ಯು ಆರ್ ದ ನಿಕ್ಷಯ ಮಿತ್ರ ಫಾರ್ ದಿಸ್. ಸೊ ಇಟ್ಸ್ ಮೈ ಕಾಲ್ ಫಾರ್ ದ ಬೆಳಗಾಂ ಕಮ್ಯುನಿಟಿ ಟು ಬಿಕಮ್ ನಿಕ್ಷಯ ಮಿತ್ರ ಆ್ಯಂಡ್ ಅಡಾಪ್ಟ್ ಅವರ್ ಟಿ ಬಿ ಪೇಷಂಟ್ಸ್. ಸೊ ವಿ ಕ್ಯಾನ್ ಸಪೋರ್ಟ್ ದೆಮ್ ನ್ಯೂಟ್ರಿಷನಲಿ, ಸೊ ದ್ಯಾಟ್ ದ ಡಿಸೀಸ್ ಕ್ಯಾನ್ ಬಿ ಬ್ರಾಟ್ ಅಂಡರ್ ಕಂಟ್ರೋಲ್ ಇಫೆಕ್ಟಿವ್ಲಿ ಆ್ಯಂಡ್ ವೆರಿ ಈಸಿಲಿ. ದಟ್ ಇಸ್ ಒನ್ ಪಾರ್ಟ್.
1: ಆಹಾರದಲ್ಲಿ ತಾವು ಒಂದು ವಿಷಯವನ್ನು ತಿಳಿಸಿದರೆ ಅಲ್ಲೇ ಒಂದು ಪ್ರಶ್ನೆ, ಪ್ರೋಟೀನ್ ಬಗ್ಗೆ ತಿಳಿಸಿದರೆ ಅದು ಯಾಕೆ ಪ್ರೋಟೀನ್ ಇಲ್ಲದೆ ಇರೋ ಒಂದು ಕಾರಣನೂ ಇರಬಹುದು ಇಮ್ಯುನಿಟಿ ಕಮ್ಮಿ ಆಗಲಿಕ್ಕೆ?
0: ಯೆಸ್, ಡೆಫಿನೆಟ್ಲಿ ಡೆಫಿನೆಟ್ಲಿ.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಟಿಬಿ ಇಸ್ ಅ ಇನ್ಫೆಕ್ಷಿಯಸ್ ಡಿಸೀಸ್, ಸಾಂಕ್ರಾಮಿಕ ರೋಗ, ಬ್ಯಾಕ್ಟೀರಿಯಾದಿಂದ ಬರ್ತದೆ, ಸೊ ಒಬ್ಬರಿಂದ ಇನ್ನೊಬ್ಬರಿಗೆ ಬರಬಹುದು. ಟಿಬಿ ಇಸ್ ನಾಟ್ ಬಿಕಾಸ್ ಆಫ್ ಅ ಕರ್ಸ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಅ ಬ್ಯಾಡ್ ಕ್ಯಾರೆಕ್ಟರ್, ಇಟ್ಸ್ ನಾಟ್ ಬಿಕಾಸ್ ಆಫ್ ಸಮಥಿಂಗ್ ಬ್ಯಾಡ್ ದೇ ಹ್ಯಾವ್ ಡನ್. ಓಕೆ, ಯಾರಿಗೆ ಬೇಕಾದರೂ ಟಿಬಿ ಬರ್ಬೋದು, ಎಷ್ಟೇ ಸ್ಥಿತಿವಂತರಿಗೂ ಬರ್ಬೋದು, ಬಡವರಿಗೂ ಕೂಡ ಬರ್ಬೋದು. ಸೊ ನಾವು ಅವರನ್ನು ಈ ಸ್ಟಿಗ್ಮಾ ಅಥವಾ ಕಳಂಕ ಇಲ್ಲದೆ ನಮ್ಮ ಹಾಗೇನೆ ಅವರನ್ನು ನಾವು ಕಾಣಬೇಕು. ಒಂದು ಆಮೇಲೆ ಈ ಟಿಬಿ ರೋಗದ ಲಕ್ಷಣಗಳನ್ನು ನಾನು ಏನು ಹೇಳಿದೆ, ಈ ಲಕ್ಷಣಗಳಿದ್ದರೆ ದಯವಿಟ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರಲಿ, ಸಮುದಾಯ ಆರೋಗ್ಯ ಕೇಂದ್ರ ಆಗಿರಲಿ, ಅಥವಾ ಮೆಡಿಕಲ್ ಕಾಲೇಜ್ ಆಗಿರಲಿ, ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ವಾಟ್ ಈಸ್ ದ ಮೇನ್ ಥಿಂಗ್ ಇಸ್ ಫಿಯರ್. ಸೊ ಹೆದರಿ ಜನ ಆಸ್ಪತ್ರೆಗೆ ಬರಂಗಿಲ್ಲ, ದೇಸ್ಟ್ ಬೈ ಡ್ರಗ್ಸ್ ಓವರ್ ದ ಕೌಂಟರ್. ಕೆಮ್ಮಿತ್ತು ಮಾತ್ರೆ ತಗೊಳ್ತಾರೆ, ಜ್ವರ ಬಂತು ಮಾತ್ರೆ ತಗೊಳ್ತಾರೆ, ಜಸ್ಟ್ ಎ ಪ್ರೊಲಾಂಗ್ ಸೀಕಿಂಗ್ ದ ಹೆಲ್ಪ್, ಮೆಡಿಕಲ್ ಹೆಲ್ಪ್. ಸೊ ಹಾಗೆ ದಯವಿಟ್ಟು ಮಾಡಬಾರ್ದು. ಸೊ ವಿ ಕ್ಯಾನ್ ಡಯಾಗ್ನೋಸ್ ಟಿ ಬಿ. ಸೊ ಆ ಟಿ ಬಿಗೆ ಯಾವ ಟಿ ಬಿ ಇದೆ, ಡ್ರಗ್ ರೆಸಿಸ್ಟೆಂಟ್ ಇದೆಯಾ, ಡ್ರಗ್ ಸೆನ್ಸಿಟಿವ್ ಇದೆಯಾ ಅನ್ನೋದನ್ನು ನಾವು ಪ್ಯಾಟರ್ನ್ ಗೊತ್ತು ಮಾಡ್ಕೊಳ್ಬೋದು. ಅದಕ್ಕೆ ತಕ್ಕಾಗಿ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀಯಾಗಿ ಇದೆ. ಸೊ ಈ ಲಕ್ಷಣಗಳಿದ್ದರೆ ದಯವಿಟ್ಟು ಆಸ್ಪತ್ರೆಗಳಿಗೆ ಬಂದು ತಪಾಸಣೆ ಮಾಡಿಕೊಳ್ಳಿ. ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ಅಥವಾ ಸಹೋದ್ಯೋಗಿಗಳಲ್ಲಿ ಅಥವಾ ಫ್ರೆಂಡ್ಸಲ್ಲಿ ಏನಾದರೂ ಈ ಲಕ್ಷಣಗಳು ಕಂಡು ಬಂದರೆ ಅವರನ್ನು ಕೂಡ ಸರ್ಕಾರಿ ಆಸ್ಪತ್ರೆಗಳಿಗೆ ಕರ್ಕೊಂಡು ಬಂದು ತಪಾಸಣೆ ಮಾಡಿಸ್ಕೊಳ್ಬೇಕು. ಸೊ ಬೈ 2027 ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶಯದಂತೆ ಲೆಟಸ್ ಗೋ ಟುವರ್ಡ್ಸ್ ಟಿಬಿ ಎಲಿಮಿನೇಷನ್ ಫ್ರಮ್ ಇಂಡಿಯಾ.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದ ವಿಷಯ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ಡಿಸ್ಟ್ರಿಕ್ಟ್ ಟಿವಿ ಆಫೀಸರ್ ಹಾಗೂ HIV ಏಡ್ಸ್ ಕಂಟ್ರೋಲ್ ಆಫೀಸರ್ ಆದ ಡಾಕ್ಟರ್ ಚಾಂದಿನಿ ಘೋಸ್ಖಾನ್ ದೇವಡಿ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಡಾಕ್ಟರ್.
0: ಧನ್ಯವಾದ, ನಮಸ್ಕಾರ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply, and if you've completed a diploma, you can enter directly into the second year through lateral entry. Already a graduate, you're invited to join our 2-year MPH program. You study at a NAC A+ accredited university with world-class campus and infrastructure. You'll benefit from strong field-based learning and community engagement.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ 3 ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ವಾರ್ತೆಗಳ ವಿವರ. ರಕ್ಷಣಾ ವಲಯದ ತರಬೇತಿ ಹಾಗೂ ರಕ್ಷಣಾ ಉದ್ಯಮಗಳಲ್ಲಿ ಪರಸ್ಪರ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಿರ್ಧರಿಸಿವೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಲಯ ಕಾರ್ಯದರ್ಶಿ ಸಿಬಿ ಜಾರ್ಜ್, ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಭಾರತದಲ್ಲಿ ಜಂಟಿ ಉತ್ಪಾದನೆ ಮತ್ತು ಅಭಿವೃದ್ಧಿ ಕೈಗೊಳ್ಳಲು ಸ್ವಿಟ್ಜರ್ಲೆಂಡ್ ಕಂಪನಿಗಳಿಗೆ ಅತ್ಯುತ್ತಮ ಅವಕಾಶಗಳಿವೆ ಎಂದಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಭಾರತಕ್ಕೆ ಭೇಟಿ ನೀಡಿರುವ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ಮೂಲಸೌಕರ್ಯ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ ಮತ್ತು ಪರಮಾಣು ಶಕ್ತಿ ವಲಯಗಳಲ್ಲಿ ಸಹಕಾರವನ್ನು ಮುಂದುವರಿಸಲು ಉಭಯ ನಾಯಕರು ಒತ್ತು ನೀಡಿದ್ದು, ಪ್ರಮುಖ ಒಪ್ಪಂದಗಳು ಹಾಗೂ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಸಭೆಯ ಭಾಗವಾಗಿ ದೆಹಲಿಯಲ್ಲಿ ಆಯೋಜಿಸಲಾಗಿರುವ ಸಮೃದ್ಧಿ ಶೃಂಗಸಭೆಯಲ್ಲಿ ಸ್ವಿಟ್ಜರ್ಲೆಂಡ್ ಅಧ್ಯಕ್ಷರು ಪಾಲ್ಗೊಳ್ಳಲಿದ್ದಾರೆ. ಕಳೆದ ವರ್ಷ ಅಕ್ಟೋಬರ್ 1ರಂದು ಜಾರಿಗೆ ಬಂದ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಒಪ್ಪಂದ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಮೊದಲ ವರ್ಷದ ಸ್ಮರಣಾರ್ಥ ಈ ಸಮಾವೇಶ ನಡೆಯುತ್ತಿದೆ. 2027ರ ಜೂನ್ನಲ್ಲಿ ಜನೆವಾದಲ್ಲಿ ನಡೆಯಲಿರುವ ಎಐ ಶೃಂಗಸಭೆ ಭಾರತ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಪ್ರಧಾನಿ ಭರವಸೆ ನೀಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ನಮೂನೆ 6ರಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ನಮೂನೆ 6ರಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದೆ. ನಮೂನೆ 6ರಲ್ಲಿ ಅರ್ಜಿದಾರರ ವಂಶಾವಳಿ ಹಾಗೂ ಹಿಂದಿನ ವಿಶೇಷ ತೀವ್ರ ಪರಿಷ್ಕರಣೆಯೊಂದಿಗೆ ಸಂಪರ್ಕಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯ ನಡೆಸಿತು. ಈ ಸಂಬಂಧ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೇರಿದಂತೆ ಸಂಬಂಧಪಟ್ಟವರಿಗೆ ನೋಟಿಸ್ ಜಾರಿಗೊಳಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದ ಮತ್ತೊಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದಿಗೆ ಪ್ರಕರಣವನ್ನು ವಿಚಾರಣೆಗೆ ಸೇರಿಸಿದೆ. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಹಾಗೂ ಇತರ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಪತ್ರಿಕಾ ವರದಿಗಳ ಆಧಾರದ ಮೇಲೆ ಮಾತ್ರ ಏಕಪಕ್ಷೀಯ ಆದೇಶ ನೀಡಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಭಾರತವನ್ನು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ರೂಪಿಸುವ ರಾಷ್ಟೀಯ ಗುರಿಯನ್ನು ತಲುಪಲು ಸರ್ಕಾರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14ನೇ ಆವೃತ್ತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಭಾರತೀಯ ರಾಸಾಯನಿಕ ಉದ್ಯಮ 2030ರ ವೇಳೆಗೆ 300 ಶತಕೋಟಿ ಅಮೆರಿಕನ್ ಡಾಲರ್ ತಲುಪುವ ನಿರೀಕ್ಷೆ ಇದ್ದು 2040ರ ವೇಳೆಗೆ $1 ಟ್ರಿಲಿಯನ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆಯಲಿದೆ ಎಂದರು. ಇಂಡಿಯಾ ಖೇಮ್ನ 14ನೇ ಆವೃತ್ತಿಯ ಜಾಗತಿಕ ಪ್ರದರ್ಶನ ಮತ್ತು ಸಮ್ಮೇಳನ ಇದೇ 22ರಿಂದ 24ರವರೆಗೆ ಮುಂಬೈನಲ್ಲಿ ನಡೆಯಲಿದ್ದು, ಏಷ್ಯಾ ಪೆಸಿಫಿಕ್ ವಲಯದ ಪ್ರಮುಖ ಉದ್ಯಮ ನಾಯಕರು ಹಾಗೂ ಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಇಂದು ಮುಂಬೈನಲ್ಲಿ ಆರಂಭವಾಗಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ, ಏರಿಕೆಯಾಗಿರುವ ಕಚ್ಚಾ ತೈಲ ಬೆಲೆ ಹಾಗೂ ಆಹಾರ ಹಣದುಬ್ಬರದ ಆತಂಕದ ನಡುವೆಯೇ ಸಭೆ ನಡೆಯುತ್ತಿದೆ. ಹಣದುಬ್ಬರದ ಮುನ್ನೋಟ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸಮಿತಿ ಪರಿಶೀಲಿಸಲಿದೆ. ಮೂರು ದಿನಗಳ ಸಭೆಯ ಅಂತ್ಯದಲ್ಲಿ ನೀತಿ ನಿರ್ಧಾರ ಪ್ರಕಟವಾಗಲಿದೆ. ಪ್ರಸ್ತುತ ಆರ್ಬಿಐನ ರೆಪೋ ದರ ಶೇಕಡಾ 5.25%. ಫೆಬ್ರವರಿ 2023 ಕೊನೆಯ ಬಾರಿ ರೆಪೋ ದರವನ್ನು 25 ಮೂಲಾಂಶ ಹೆಚ್ಚಿಸಿ ಶೇಕಡಾ 6.50 ನಿಗದಿಪಡಿಸಲಾಗಿತ್ತು. ನಂತರ 2023-24 ಅವಧಿಯಲ್ಲಿ ದರವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು 2025 ದರ ಕಡಿತದ ಪ್ರಕ್ರಿಯೆ ಆರಂಭಿಸಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ಧ ದಿಟ್ಟ ಹೆಜ್ಜೆ ಕುರಿತ ಒಂದು ವರದಿ ಇಲ್ಲಿದೆ. 26/11 ಮುಂಬೈ ದಾಳಿಯ ನಂತರ ಪಾಕ್ ಪ್ರೇರಿತ ಭಯೋತ್ಪಾದನೆಗೆ ಭಾರತದ ಪ್ರತಿಕ್ರಿಯೆ ಕೇವಲ ಕಾಗದದ ದಾಖಲೆಗಳಿಗೆ ಸೀಮಿತವಾಗಿತ್ತು. ಯಾವುದೇ ಪ್ರತ್ಯುತ್ತರದ ಭಯವಿಲ್ಲದ ಕಾರಣ ಉಗ್ರರ ದಾಳಿಗಳು ನಿರಂತರವಾಗಿ ಮುಂದುವರಿದಿದ್ದವು. ಆದರೆ 2016 ಸೆಪ್ಟೆಂಬರ್ನಲ್ಲಿ ಗಡಿ ನಿಯಂತ್ರಣ ರೇಖೆ ದಾಟಿ ಭಾರತ ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಈ ಹಿಂಜರಿಕೆಯ ನೀತಿಗೆ ಪೂರ್ಣ ವಿರಾಮ ಹಾಕಿತು. ತದನಂತರ 2019 ಬಾಲಾಕೋಟ್ ವಾಯುದಾಳಿ ಹಾಗೂ ಮೇ 2025 ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳ ಮೂಲಕ ಭಾರತ ಪಾಕಿಸ್ತಾನದಲ್ಲಿದ್ದ ಉಗ್ರರ ಅಡಗುದಾಣಗಳನ್ನು ಧ್ವಂಸಗೊಳಿಸಿತು. ಭಯೋತ್ಪಾದಕರು ಮತ್ತು ಅವರಿಗೆ ಆಶ್ರಯ ನೀಡುವ ಆಡಳಿತವನ್ನು ಪ್ರತ್ಯೇಕಿಸಿ ನೋಡದಿರುವುದು ಭಾರತದ ಸ್ಪಷ್ಟ ನೀತಿಯಾಗಿದೆ. ದೆಹಲಿ, ಗುಜರಾತ್ ಹಾಗೂ ತೆಲಂಗಾಣ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳನ್ನು ಸುಪ್ರೀಂಕೋರ್ಟ್ನ ನ್ಯಾಯಮೂರ್ತಿಗಳನ್ನಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ನೇಮಕ ಮಾಡಿದ್ದಾರೆ. ಗುಜರಾತ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸುನೀತಾ ಅಗರ್ವಾಲ್, ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಹಾಗೂ ತೆಲಂಗಾಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಪರೇಶ್ ಕುಮಾರ್ ಸಿಂಗ್ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನಾಗಿ ನೇಮಕ ಮಾಡಲಾಗಿದೆ ಎಂದು ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ನೀಡಿದ್ದಾರೆ. ಪಿಂಚಣಿ ಆಡಳಿತ, ಪಿಂಚಣಿದಾರರು ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಅನುಭವಗಳಿಂದ ನಿರಂತರವಾಗಿ ಕಲಿತು ವ್ಯವಸ್ಥೆಯಲ್ಲಿರುವ ಲೋಪಗಳನ್ನು ಸರಿಪಡಿಸುವತ್ತ ಗಮನಹರಿಸಬೇಕು ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 17ನೇ ಅಖಿಲ ಭಾರತ ಪಿಂಚಣಿ ಅದಾಲತ್ನಲ್ಲಿ ಮಾತನಾಡಿದ ಅವರು, ಪಿಂಚಣಿದಾರರು ಮತ್ತು ಅವರ ಕುಟುಂಬಗಳಿಗೆ ಸರಳ ಹಾಗೂ ಸುಲಭವಾಗಿ ಲಭ್ಯವಾಗುವ ಸೇವೆಗಳನ್ನು ಒದಗಿಸುವ ಸರ್ಕಾರದ ಆದ್ಯತೆಯಾಗಿದೆ ಎಂದರು. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಧರ್ಮಪಾಲ್ ಸಿಂಗ್, ರಾಧಾಕಾಂತ್ ಓಜಾ, ಪ್ರಕಾಶ್ ಪಾಲ್, ವಿದ್ಯಾಸಾಗರ್ ಸೋನ್ಕರ್, ಗೋಪಿಕೃಷ್ಣ ಪಾಂಡೆ, ಪ್ರಿಯಾಂಕಾ ಸಿಂಗ್ ರಾವತ್, ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ಮತ್ತು ಶ್ರುತಿ ಗಂಗ್ವಾರ್ ಅವರನ್ನು ಅಭ್ಯರ್ಥಿಗಳನ್ನಾಗಿ ಕಣಕ್ಕಿಳಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ 10, ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16 ಮತದಾನ ನಡೆಯಲಿದೆ. ಪ್ರಾಜೆಕ್ಟ್ ಚೀತಾ ಯೋಜನೆಯಡಿ ಭಾರತದಲ್ಲಿ ಜನಿಸಿದ ಹೆಣ್ಣು ಚೀತಾವೊಂದು ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನದಲ್ಲಿ ಇಂದು 5 ಆರೋಗ್ಯವಂತ ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿನ ಒಟ್ಟು ಚೀತಾಗಳ ಸಂಖ್ಯೆ 60 ಏರಿದ್ದು, ಈ ಪೈಕಿ 41 ಚೀತಾಗಳು ಭಾರತದಲ್ಲೇ ಜನಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣಾ ಹಾಗೂ ಶೈಕ್ಷಣಿಕ ಪಾಲುದಾರಿಕೆ ಬಲವರ್ಧನೆಗೆ ಭಾರತ ಸ್ವಿಟ್ಜರ್ಲ್ಯಾಂಡ್ ಒಮ್ಮತ. ಮತದಾರರ ಪಟ್ಟಿಯ ನಮೂನೆ 6 ಬದಲಾವಣೆಗಳಿಗೆ ಆಯೋಗ ಅನುಮೋದನೆ ನೀಡಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ನವದೆಹಲಿಯಲ್ಲಿ ಇಂಡಿಯಾ ಖೇಮ್ನ 14 ಆವೃತ್ತಿಗೆ ಕೇಂದ್ರ ಸಚಿವೆ ಅನುಪ್ರಿಯಾ ಪಟೇಲ್ ಚಾಲನೆ. ಹಾಗೂ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಣಕಾಸು ನೀತಿ ಸಮಿತಿಯ ಮೂರು ದಿನಗಳ ಸಭೆ ಮುಂಬೈನಲ್ಲಿ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ

0: ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಲುಧ್ವನಿ 90.4 FM KLE ಕನಸು ಬೆಳಕಾವ್ಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರೆ KLE ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ವಸಂತ್ ಎಂ ಗಾಣಿಗೇರ್ ಅವರು, ವಿಶ್ವವಿದ್ಯಾಲಯ ಮುಖ್ಯಸ್ಥರು ತರಕಾರಿ ವಿಜ್ಞಾನ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನಿಂದ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಡಾಕ್ಟರ್ ಸರ್. ನಮಸ್ಕಾರ.
1: ನಮಸ್ಕಾರ ಸರ್. ನಮಸ್ಕಾರ.
0: ಆಲ್ ರೈಟ್, ಕಾರ್ಯಕ್ರಮ ಆರಂಭ ಮಾಡೋಣ ಮೊಟ್ಟ ಮೊದಲನೇ ಪ್ರಶ್ನೆಯೊಂದಿಗೆ. ಸೊ ಆರೋಗ್ಯದಲ್ಲಿ ತರಕಾರಿ ವಸ್ತುಗಳ ಒಂದು ಪ್ರಾಮುಖ್ಯತೆ, ಅದರ ಬಗ್ಗೆ ತಿಳಿಸಿಕೊಡಿ.
1: ಇವತ್ತು ನಮ್ದು ವಿಶಿಷ್ಟತೆಯಲ್ಲಿ ಆರೋಗ್ಯದಲ್ಲಿ ಪ್ರಮುಖವಾಗಿ ಬೇಕಾದ ನಾವು ಆಹಾರವನ್ನು ಸೇವಿಸಿದ್ರು ಸಹಿತ ಆಹಾರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು ಪ್ರತಿಯೊಬ್ಬರು. ಈ ಪೋಷಕಾಂಶಗಳು ಅಂದ ತಕ್ಷಣ ನಮಗೆ ಬರ್ತಕ್ಕಂಥದ್ದು ಬರೇ ಶರ್ಕರ ಪಿಷ್ಟಗಳಂತ ಹೇಳ್ತಾ ಇದ್ದೀವಿ ಅಥವಾ ಪ್ರೋಟೀನ್ಸು ಫ್ಯಾಟ್ಸು ಅಂತ ಹೇಳ್ತಾ ಇದ್ದೀವಿ. ಆದರೆ ವಿಶೇಷವಾಗಿ ಇವತ್ತು ಹಣ್ಣು ತರಕಾರಿ ಪ್ರಾಮುಖ್ಯತೆ ಬಹಳ ಮುಖ್ಯ ಇದೆ. ಅದರಲ್ಲಿಯೂ ಸಹಿತ ತರಕಾರಿ ಆರೋಗ್ಯದಲ್ಲಿ ಬಹಳ ಬಹಳ ಮುಖ್ಯ ಇದೆ. ಯಾಕಪ್ಪ ಅಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿ ನಮಗೆ 50% ಭಾಗದಲ್ಲಿ ಇದ್ದರೆ ಮಾತ್ರ ಆರೋಗ್ಯವನ್ನು ರಕ್ಷಣಾತ್ಮಕವಾಗಿ ಕಾಯಲಿಕ್ಕೆ ಸಾಧ್ಯತೆ ಐತಿ. ಯಾಕಂದರೆ ತಾವು ಕೇಳ್ಬೋದು ಏನು ಇದರಿಂದ ವೈಶಿಷ್ಟ್ಯತೆ ಅಂಥೇಳಿ. ನಮ್ಮ ದೇಹದಲ್ಲಿ ಸೇವಿಸ್ತಕ್ಕಂಥ ಅನೇಕ ಆಹಾರಗಳನ್ನು ಸೇವಿಸ್ತಾ ಇದ್ದೀವಿ ಪ್ರತಿನಿತ್ಯ. ಆ ಸೇವಿಸಿದ ಆಹಾರದ ಜೊತೆಗೆ ನಾವು ಗಾಳಿ ತಗೋತಾ ಇದ್ದೀವಿ, ನೀರು ತಗೋತಾ ಇದ್ದೀವಿ, ಅನೇಕ ಪಚನ ಕ್ರಿಯೆಗಳು ನಮ್ಮ ದೇಹದಲ್ಲಿ ಸರಾಗವಾಗಿ ನಡೀತಾ ಇರ್ತವೆ. ಈ ಒಂದು ಕ್ರಿಯೆ ಇದ್ದಾಗ ಅನೇಕ ಅನುಪಯುಕ್ತ ವಸ್ತುಗಳು ಇವತ್ತು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಈ ಅನುಪಯುಕ್ತ ವಸ್ತುಗಳು ದೇಹದಿಂದ ಹೊರಗೆ ಹೋಗ್ತಾ ಇರೋದಿಲ್ಲ, ಅವು ಅಲ್ಲೇ ಕೆಲವು ಒಂದು ರಚನಾತ್ಮಕವಾಗಿ ತಾವೊಂದು ಅಂಟುಕೊಂಡು ಅಲ್ಲೇ ಉಳಿದು ವಿಷಕಾರಿ ಅನಿಲಗಳನ್ನು ಬಿಡುಗಡೆ ಮಾಡಿ ನಮ್ಮ ದೇಹಕ್ಕೆ ಅನೇಕ ಅಂಟು ರೋಗಗಳನ್ನು ತಂದು ಕೊಡ್ತಾ ಇದ್ದಾವೆ. ಅದಕ್ಕೆ ಸಾಧ್ಯವಾಗಿ ತಾವೆಲ್ಲ ತಿಳ್ಕೋಬೇಕು. ಆರೋಗ್ಯದಲ್ಲಿ ತರಕಾರಿ ಅನ್ನೋದು ಬಹಳ ಮುಖ್ಯ. ಹೆಚ್ಚು ಹೆಚ್ಚು ನಾವು ತರಕಾರಿಯನ್ನು ಸೇವನೆ ಮಾಡ್ತಾ ಇದ್ದೀವಿ ಅಷ್ಟು ನಾವು ಸೇವನೆ ಮಾಡ್ತಕ್ಕಂಥ ಪ್ರತಿಯೊಂದು ತರಕಾರಿಗಳಿಗೆ ಒಂದೊಂದು ವೈಶಿಷ್ಟ್ಯತೆಯಾದ ಕಾರ್ಯ ಇರುತ್ತೆ. ಅದೇ ಕಾರ್ಯ ಏನಪ್ಪ ಅಂದ್ರೆ ಅವು ಹೆಚ್ಚು ಹೆಚ್ಚು ಪ್ರೋಟೀನ್ಗಳನ್ನಾಗಲಿ ಮತ್ತು ಹೆಚ್ಚು ಹೆಚ್ಚು ವಿಟಮಿನ್ಗಳನ್ನಾಗಲಿ ಖನಿಜಾಂಶಗಳನ್ನು ಹೊಂದಿರ್ತವೆ. ಇದ್ರ ಜೊತೆಗೆ ಫ್ಲೈನೆಟ್ಸ್ ಕಂಪೌಂಡ್ ಅಂತಕ್ಕಂಥದ್ದು ಹೊಡೆದಿರ್ತಾವೆ. ಆಮೇಲೆ ಇನ್ನು ವಿಶೇಷವಾಗಿ ಫಿನಾಲಿಕ್ ಕಂಪೌಂಡ್ಸ್ ಅಂತಿರ್ತಾವೆ. ಇವಕ್ಕೆಲ್ಲ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಕರಿತಾ ಇದ್ದೀವಿ. ಈ ಆಂಟಿ ಆಕ್ಸಿಡೆಂಟ್ ಇರ್ತಕ್ಕಂಥ ಗುಣಾತ್ಮಕ ಕ್ರಿಯೆಗಳಿಂದಾಗಿ ದೇಹದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರಗೆ ಹಾಕ್ತಕ್ಕಂಥ ಕಾರ್ಯ ಮಾತ್ರ ಈ ತರಕಾರಿ ಹಣ್ಣುಗಳಲ್ಲಿದೆ. ಅದಕ್ಕೆ ನಾವು ವಿಶೇಷವಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ತರಕಾರಿಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಹೆಚ್ಚು ಹೆಚ್ಚು ಸೇವನೆ ಮಾಡೋದ್ರಿಂದ ಮನುಷ್ಯನಿಗೆ ಯಾವುದೇ ಅಂಟು ರೋಗಗಳು ಬರೋದಿಲ್ಲ. ಅದಕ್ಕೆ ನಾವು ವಿಟಮಿನ್ಸ್ ಅಂತಕ್ಕಂಥದ್ದು ವಿಟಮಿನ್ ಎದಿಂದ ಹಿಡಿದು ವಿಟಮಿನ್ ಕೆತನ ಎಲ್ಲ ಸಿಗಬೇಕಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಅವು ಸಿಗ್ತಕ್ಕಂಥದ್ದು ಒಂದೇ ಒಂದಪ್ಪ ಅಂತಂದ್ರೆ ಖನಿಜಾಂಶಗಳು ನಮ್ಮ ಸೇವಿಸ್ತಕ್ಕಂಥ ತರಕಾರಿ ಹಣ್ಣುಗಳಲ್ಲಿ.
0: ಅದ್ಭುತವಾಗಿ ಒಂದು ವಿವರವಾದ ಉತ್ತರವನ್ನು ಕೊಟ್ಟರೆ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಇದನ್ನ ನಮ್ಮ ಊಟ ಉಪಚಾರದಲ್ಲಿ ಹೇಗೆ ಬಳಸಬಹುದು? ಈಗ ಬಹಳಷ್ಟು ಜನರು ಏನಂತಾರೆ, ಭಾಜಿ ಇಷ್ಟ ಮಾಡಿರ್ತೇವೆ, ಅದರಲ್ಲಿ 2 ರೊಟ್ಟಿಯಲ್ಲಿ ಸಾಕಾಗುತ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ರಾ ವೆಜಿಟೇಬಲ್ಗಳ ಬಗ್ಗೆ ಒಂದ್ ಸ್ವಲ್ಪ ನೀವು ಹೇಳ್ಬೋದು, ಅದನ್ನ ಇನ್ಕ್ಲೂಡ್ ಮಾಡಿದ್ರೆ ಇನ್ನೂ ಉತ್ತಮ.
1: ತಮಗೆಲ್ಲ ಗೊತ್ತಿರಲಿ, ಯಾಕಂದ್ರೆ ನಾನು ಒಂದೊಂದಾಗಿ ಹೇಳ್ಬೇಕಾದ ವಿವರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಬಹಳ ಪ್ರಾಮುಖ್ಯತೆ ಹೊಂದತಕ್ಕಂಥ ಈ ತರಕಾರಿಗಳನ್ನು ಸೇವನೆ ಮಾಡೋದ್ರಿಂದ. ಯಾಕಂದ್ರೆ ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಒಂದು ಊಟದ ಪಿರಾಮಿಡ್ ಅಂತ ತೊಗೊಂಡ್ಬಿಟ್ಟಿವಪ್ಪ ಅಂತಂದ್ರೆ ಕೆಳಗಡೆ ಬರ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್, ಈ ರೊಟ್ಟಿ ಬರಲಿ ಅಥವಾ ಅಕ್ಕಿ ಬರಲಿ ಗೋಧಿ ಬರಲಿ ಚಪಾತಿ ಅಂತ ಹೇಳ್ತೀವಿ, ರೊಟ್ಟಿ ಅಂತ ಹೇಳ್ತೀವಿ, ರಾಗಿ ಅಂತ ಹೇಳ್ತೀವಿ, ಅವನ್ನ ಹೆಚ್ಚು ನಾವು ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಅದು ಆದ ತಕ್ಷಣ ಬರ್ತಕ್ಕಂಥದ್ದೇ ಏನಪ್ಪ ಅಂದ್ರೆ ಆಹಾರ ಪಿರಾಮಿಡ್ದಲ್ಲಿ ಈ ಹಣ್ಣು ತರಕಾರಿಗಳು. ಯಾಕಪ್ಪ ಅಂದ್ರೆ ಆಗಲೇ ವಿಟಮಿನ್ ಎ ಅಂತಕ್ಕಂಥದ್ದು ಒಂದು, ಇವತ್ತು ಸೊಪ್ಪು ತರಕಾರಿಗಳನ್ನು ಹೆಚ್ಚು ತಿಂದಾಗಲಿ, ಇವತ್ತು ನಮಗೆಲ್ಲ ಗೊತ್ತಿರಲಿ ನುಗ್ಗೆ ಇದು ಅತ್ಯಂತ ಉತ್ಕೃಷ್ಟವಾದ ತರಕಾರಿ ಅಂತ ಹೇಳ್ಬೋದು. ಯಾವುದೇ ಒಂದು ಸಂಪನ್ಮೂಲಗಳನ್ನು ತೆಗೆದುಕೊಂಡಾಗ ನೀವು ನೋಡಿದಾಗ ಅನೇಕ ಖನಿಜಾಂಶಗಳನ್ನು, ಇವತ್ತು ನಾನು ಹೇಳ್ತಾ ಇದ್ದೀನಿ ನಮಗೆ ಕಣ್ಣಿಗೆ ವಿಟಮಿನ್ ಕೊರತೆ ಬಂದಾಗ ಏನು ಹೇಳ್ತಾ ಇದೀವಪ್ಪ ಅಂತಂದ್ರೆ, ಇಲ್ಲ ನೀವು ಕ್ಯಾರೆಟ್ ತಿಂದ್ಬಿಡಿ ಕಡಿಮೆ ಆಗ್ಬಿಡುತ್ತೆ ಅಂತೀವಿ. ಕ್ಯಾರೆಟ್ದಲ್ಲಿ ಇರ್ತಕ್ಕಂಥದಕ್ಕಿಂತ ಇಲ್ಲಿ 14% ಜಾಸ್ತಿ ಇವತ್ತು ವಿಟಮಿನ್ ಎ ಸಿಗ್ತಕ್ಕಂಥದ್ದಂದ್ರೆ ಈ ಒಂದು ನುಗ್ಗೆ ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪಿನಲ್ಲಿರುತ್ತೆ. ಹಾಗೆ ನಾವು ಈಗ ಬಾಳೆ ತಕ್ಷಣ ಪೊಟ್ಯಾಶ್ ಅಂತ ಹೇಳ್ತಾ ಇದ್ದೀವಿ, ಆ ಪೊಟ್ಯಾಶಿ ಇರ್ತಕ್ಕಿಂತ ಒಂದು 7 ಪ್ರಮಾಣಕ್ಕಿಂತ ಜಾಸ್ತಿ ಇದರಲ್ಲಿ ಇವತ್ತು ನಮಗೆ ಸಿಗ್ತಾ ಇದೆ, ಅಂದ್ರೆ ನುಗ್ಗೆ ತಪ್ಪದಲ್ಲಿ ಸಿಗ್ತಾ ಇದೆ. ಹಾಗೆ ಇವತ್ತು ಐರನ್ ಕಂಟೆಂಟ್ ಅಂತ ಹೇಳ್ತೀವಿ, ಇವತ್ತು ನಮ್ಮ ಒಂದು ಸರ್ವೆ ಮಾಡಿದ್ರಪ್ಪ ಅಂದ್ರೆ ಸ್ಕೂಲ್ ಹೋಗ್ತಕ್ಕಂಥ ಮಕ್ಕಳು ಹೆಣ್ಣು ಮಕ್ಕಳಲ್ಲಿ ನೋಡ್ತಾ ಇರ್ಬೋದು ಬಹಳಷ್ಟು ಅನೇಮಿಕ್ ಎಂದು ಬಳತಾ ಇದ್ದಾರೆ. ಆಮೇಲೆ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳು ಈ ಐರನ್ ಕಂಟೆಂಟ್ ಬಳಲ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಅವ್ರು ಸೇವಿಸ್ತಕ್ಕಂಥ ಆಹಾರದಲ್ಲಿ ಈ ಐರನ್ ಕೊರತೆಯಿಂದಾಗಿ ಹಿಮೋಗ್ಲೋಬಿನ್ ಒಂದು ಏನಪ್ಪ ಅಂದ್ರೆ ಕಾಂಟೆಂಟ್ ಅಂತ ಹೇಳ್ತಾ ಇದ್ದೀವಿ, ಅದು ಕಡಿಮೆ ಆದಾಗ ಅಣಿಮಿಕ್ ಜಾಸ್ತಿ ಆಗ್ತದೆ. ಹಿಮೋಗ್ಲೋಬಿನ್ ಕಂಟೆಂಟ್ 8:9 ಹೋದಾಗ ಹುಡುಗರಲ್ಲಿ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ತಲೆ ಸುತ್ತ ಬಿಡ್ತಕ್ಕಂಥ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ. ಆಮೇಲೆ ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಬಸಿರಿರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಆಹಾರ ಸೇವಿಸಿಕೊಂಡಾಗ ಹೆಚ್ಚು ಒಳಗಿರ್ತಕ್ಕಂಥ ಭ್ರೂಣ ಪಾಪು ಏನಿರ್ತಲ್ಲ ಅದನ್ನು ಹೆಚ್ಚು ಒಂದು ಶಕ್ತಿವರ್ಧಕ ಪರಿಚಯ ಮಾಡ್ಕೋ ತಗೋತ ತಗೋತಾ ಇರ್ತದೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಈ ಒಂದು ಸಂದರ್ಭದಲ್ಲಿ ಈ ಐರನ್ ಯುಕ್ತವಾದಂಥ ತರಕಾರಿಗಳನ್ನು, ನಾ ಮೂಲವತ್ತಾಗಿ ಹೇಳ್ತಾ ಇದ್ದಲ್ಲ, ನುಗ್ಗೆ ತಪ್ಪಲಗಳನ್ನು ಹೆಚ್ಚು ಪ್ರಮಾಣ ಕೊಡಬೇಕು, ಸೊಪ್ಪು ತರಗಳನ್ನು ಜಾಸ್ತಿ ಕೊಡಬೇಕು. ಇದರಿಂದ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದ್ರಿಂದ ರಕ್ತ ಪರಿಚಯನ ಕ್ರಿಯೆ ಜಾಸ್ತಿ ಆಗುತ್ತೆ. ಈ ರಕ್ತ ಪರಿಚಯ ಜಾಸ್ತಿ ಆಗುತ್ತಪ್ಪ ಅಂತಂದ್ರೆ ನಮ್ಗೆ ಆಟೋಮೆಟಿಕ್ ಆಗಿ ಐರನ್ ಕಂಟೆಂಟ್ ಬರ್ತಕ್ಕಂಥದ್ದು ಒಂದು ರಾಮಬಾಣ ಅಂತ ಹೇಳಿ ತಪ್ಪಾಗ್ಲಾರ್ದು.
0: ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ನಾವು ನಮ್ಮ ಬಾಲ್ಯದಲ್ಲಿ ನಮ್ಮ ತಾಯಿ ಏನ್ ಮಾಡ್ತಿದ್ರು, ಡಬ್ಬಿಯಲ್ಲಿ ಕೂಡ ತರಕಾರಿಯನ್ನ, ಸೌತೆಕಾಯಿ ಆಗಲಿ, ಗಜರಿಕಾಯಿ ಆಗಲಿ, ಮೂಲಂಗಿ, ಅದನ್ನ ರಾ ವೆಜಿಟೇಬಲ್ ಆಗಿ ಸಲಾದ್ ರೂಪನೆಯಲ್ಲಿ. ಆದ್ರೆ ಈಗಿನ ಡಬ್ಬಿ ಚೇಂಜ್ ಆಗಿಬಿಟ್ಟಿದೆ. ಈಗಿನ ಡಬ್ಬಿಯಲ್ಲಿ ಚಿಪ್ಸ್ ಪ್ಯಾಕೆಟ್, ಸ್ವಲ್ಪ ಶೇವ್, ಏನಾದರೂ ಎಣ್ಣೆ ಪದಾರ್ಥವನ್ನು ಹಾಕಿ, ಏಕೆಂದ್ರೆ ಈಗ ಹೀಗಾಗಿದೆ. ಆ ಮಕ್ಕಳು ಕೂಡ ತರಕಾರಿ ತರಕಾರಿ ಭಾಜಿ ತಿನ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಒಂದು ಬಾಯಲ್ಲಿ ಚಿಪ್ಸ್ ಇರಬೇಕು, ಹೌದಲ್ವಾ?
1: ಇವತ್ತು ನಾವು ವಾಡಿಕೆ ಪ್ರಕಾರ ನೋಡ್ತಾ ಇದ್ದೀವಿ, ಬಹಳಷ್ಟು ಸ್ಕೂಲಿಗೆ ಕಲಿಸ್ತಕ್ಕಂಥ, ತಪ್ಪಿಕೋ ಬರೋದು ಯಾರು, ಇಂಗ್ಲೀಷ್ ಮೀಡಿಯಂ ಕಲಿಸ್ತಕ್ಕಂಥ ಮಕ್ಕಳಲ್ಲಿ ಬಿಸ್ಕೆಟನ್ನು ಇಡೋದಾಗಲಿ, ಬ್ರೆಡ್ಗಳನ್ನ ಇಡೋದಾಗಲಿ, ಅಥವಾ ಈ ಜಂಕ್ ಫುಡ್ ಇರ್ತಕ್ಕಂಥದ್ದನ್ನು ಹೆಚ್ಚು ಹೆಚ್ಚು ಕೊಡ್ತಾ ಇದ್ದಾರೆ. ಇದರಿಂದ ಮಕ್ಕಳಲ್ಲಿ ಬೊಜ್ಜುತನ ಜಾಸ್ತಿ ಆಗ್ತಾ ಇದೆ. ಮೈದಾ ಹಿಟ್ಟುಗಳನ್ನು ಬಳಸಿ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಯಾವುದೇ ಒಂದು ಪೋಷಕಾಂಶಗಳು ಇರೋದಿಲ್ಲ. ಅದಕ್ಕೆ ತಾಯಂದಿರಲಿಂದ ನನ್ನೊಂದು ವಿಜ್ಞಾಪನೆ ಏನಪ್ಪ ಅಂತಂದರೆ, ತಾವು ಕಳಿಸ್ತಕ್ಕಂಥ ಬುತ್ತಿ ಡಬ್ಬೆಯಲ್ಲಿ ಹೆಚ್ಚು ತರಕಾರಿಗಳನ್ನು, ಹಣ್ಣುಗಳನ್ನು ಇಡಲಿಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಿಗೆ ಒಂದು ಚಿಕ್ಕ ವಯಸ್ಸಿದ್ದಾಗ, ಅಂದರೆ 6 ರಿಂದ 12 ವಯಸ್ಸಿನೊಳಗೆ ಈ ನಾಲ್ಗೆ ಮೇಲೆ ಬಡ್ಸ್ ಅಂತ ಇರುತ್ತೆ. ಆ ಬಡ್ಸ್ ಏನಪ್ಪ, ಟೇಸ್ಟ್ ಬಡ್ಸ್ ಅಂತ ಹೇಳ್ತೀವಿ ನಾವು. ಆ ಟೇಸ್ಟ್ ಬಡ್ಡಿಗೆ ಮಕ್ಕಳಲ್ಲಿ ನೀವು ರುಚಿ ತೋರಿಸಿದ್ರಪ್ಪ ಅಂತಂದ್ರೆ ಅದೇ ಒಂದು ಸ್ವಾದವನ್ನು ಅವನು ತನ್ನ ಜೀವಂತ ಪಾಲದಲ್ಲಿ 18 ಹೊಂದಿರ್ತೈತಿ. ಇವಾಗ ನಾನು ಚಿಕ್ಕವನಿದ್ದಾಗ ನಮ್ಮ ತಾಯಿ ನನಗೆ ಮುಟ್ಟಿಗೆ ಮಾಡಿಕೊಡ್ತಾ ಇದ್ರು, ಅಥವಾ ಹಾಲಿನಲ್ಲಿ ರೊಟ್ಟಿ ಬೆಲ್ಲ ಹಾಕಿಕೊಡ್ತಾ ಇದ್ರು. ನಾವು ಇವಾಗ ಅದನ್ನ ನೋಡಿದ ತಕ್ಷಣ ಅದೇ ರುಚಿ ನಮ್ಮ ನಾಲ್ಗೆಯಲ್ಲಿ ನೀರು ಜುಳುಜುಳು ಹರಿತಾ ಇದ್ದಾವು. ಅವು ಪೋಷಕಾಂಶ, ಬೆಲ್ಲ ಕೊಡ್ತಾ ಇದ್ರು, ಆಮೇಲೆ ಹಣ್ಣು ಕೊಡ್ತಾ ಇದ್ರು, ಅದ್ರ ಜೊತೆ ತರಕಾರಿ ತಿನ್ನಿಸ್ತಾ ಇದ್ರು. ಎಲ್ಲ ಪೋಷಕಾಂಶಗಳು ಆ ವಯಸ್ಸಿನಲ್ಲಿ ಯೋಗ್ಯವಾಗಿ ಸಿಗ್ತಾ ಇತ್ತು. ಇವಾಗ ನಾವು ಮಾಡ್ತಕ್ಕಂಥ ಒಂದು ಆಹಾರ ಪದ್ಧತಿಯಲ್ಲಿ ದಯವಿಟ್ಟು ತಾಯಂದಿರು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಏನಾಗ್ತೈತೆಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಒಂದು ಪರಿಜ್ಞಾನ ಬರಬೇಕಾದ್ರೆ ವಿಶೇಷವಾಗಿ ನರಮಂಡಲ ಮೆದುಳಿನ ನರಮಂಡಲ ಬಲಾಢ್ಯವಾಗಿ ಬೆಳಿಬೇಕು. ಆ ಮೆದುಳಿನ ಶಕ್ತಿ ಚೆನ್ನಾಗಿ ಬೆಳಿಬೇಕಪ್ಪ ಅಂತಂದ್ರೆ, ಮಕ್ಕಳಲ್ಲಿ ಜೀವಕೋಶಗಳು ಉತ್ಪಾದಿ ಹೆಚ್ಚು ಹೆಚ್ಚು ಆಗ್ಬೇಕಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಬಹಳ ಮುಖ್ಯ. ಯಾಕಂದ್ರೆ ಆಗಲೇ ಹೇಳ್ತಾ ಇದ್ದೆ, ವಿಟಮಿನ್ ಒಂದೇ ಅಲ್ಲ, ಇರುಳು ಕಣ್ಣು ಹೋಗ್ತಾ ಇದೆ. ಮಕ್ಕಳು ನೋಡ್ತಾ ಇದ್ದೀವಿ, ಮೊಬೈಲ್ ನೋಡ್ತಾ ಇದ್ದಾರೆ, ಟಿವಿ ನೋಡ್ತಾ ಇದ್ದಾರೆ, ಅವ್ರು ಮಾಡ್ತಕ್ಕಂಥ ಎಲ್ಲ ಕ್ರಿಯೆಗಳು ನೋಡಿದ್ಬಿಟ್ಟಪ್ಪ ಅಂದ್ರೆ ಎಲ್ಲೋ ಇರುಳುತನ ಬೇಗನೆ ಒಂದು ವ್ಯಾಪಿಸ್ಬಿಡ್ತೈತಿ. ಇಂಥ ಒಂದು ಸಮಯದ ಪ್ರಜ್ಞೆ ಇದ್ದವರು ಹೆಚ್ಚು ಅವರಿಗೆ ಕ್ಯಾರೆಟ್ ತಿನ್ನಿಸ್ಬೋದು, ಮಾವು ತಿನ್ನಿಸ್ಬೋದು, ಅದರ ಜೊತೆ ನಾನು ನುಗ್ಗಿ ತಪ್ಪಲಗಳನ್ನು ತಿನ್ನಿಸ್ಬೋದು, ಗಜ್ರಿ ತಿನ್ನಿಸ್ಬೋದು, ಪಪ್ಪಾ ಹೆಣ್ಣು ತಿನ್ನಿಸ್ಬೋದು. ಇದನ್ನು ವ್ಯತಿರಿಕ್ತವಾಗಿ ನೀವು ಕೊಡ್ಕೋತ ಹೋಗೋದ್ರಿಂದ ಮಕ್ಕಳೇ ಒಂದು ರೆಸಿಸ್ಟೆನ್ಸ್ ಪವರ್ ಬೆಳೀತಾ ಇರ್ತೈತಿ. ಇನ್ನು ಹಾಗೆ ವಿಟಮಿನ್ ಬಿ ಅಂತ ಹೇಳ್ತೀವಿ, ಅನೇಕ ತರಕಾರಿ ಇವತ್ತು ವಿಟಮಿನ್ ಬಿಗಳನ್ನ ನೋಡ್ತಾ ಇದ್ದೀವಿ. ಆಮೇಲೆ ವಿಟಮಿನ್ ಸಿ, ಈಗ ಹಲ್ಲು ಹುಳುಕು ತಿನ್ನೋದಾಗಲಿ ಅಥವಾ ಚರ್ಮ ಸುಟ್ಟುಗಟ್ಟೆದಾಗಲಿ, ನಾವು ನೋಡ್ತಾ ಇದ್ದೀವಿ, ನಮ್ಮ ಸ್ಕಿನ್ಗಳು ನೋಡ್ತಾ ಇದ್ದೀವಿ, ವೇಗವಾಗಿ ಸ್ಕಿನ್ಗಳು ಡಲ್ ಆಗ್ತಕ್ಕಂಥದ್ದು ಕಾಣ್ತಾ ಇದ್ದೀವಿ. ವಿಟಮಿನ್ ಸಿ ಅನ್ನೋದು ಬಹಳ ಮುಖ್ಯ ದೇಹಕ್ಕೆ. ಈ ವಿಟಮಿನ್ಸ್ ನಮ್ಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಇವತ್ತು ಒಸಡುಗಳು ಬಾಡಿ ಹೋಗೋದಾಗಲಿ ಅಥವಾ ರಕ್ತಸ್ರಾವ ಆಗೋದಾಗಲಿ, ಇವೆಲ್ಲ ವಿಟಮಿನ್ ಸಿ ಕೊರತೆ ಇದೆ. ಇವತ್ತು ಕ್ಯಾಬೇಜು, ಕಾಲಿಫ್ಲವರು, ಆಮೇಲೆ ಕ್ಯಾರೆಟು, ಆಮೇಲೆ ಬೀನ್ಸು, ಆಮೇಲೆ ಅನೇಕ ಮುಖ್ಯ ತರಕಾರಿಗಳನ್ನ ಸೇವನೆ ಮಾಡಿದ್ರೆ ಡಾಕ್ಟರ್ ಅಂತಕ್ಕೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನು ಭಾಳ ಮಂದಿಗೆ ನಾವು ಭಾಳ ಜನಕ್ಕೆ ಗೊತ್ತಿರ್ಬೋದು, ನಾವು ಬಿಸಿಲು ವಿಟಮಿನ್ ಡಿ ಅಂದ ತಕ್ಷಣ ನಾವು ಬಿಸಿಲಿಗಷ್ಟೇ ಕಾಯ್ತಾ ಇದ್ದೀವಿ. ಯಾಕಂದ್ರೆ ತಾವೆಲ್ಲ ಹೊರದೇಶದಿರ್ತಕ್ಕಂಥ ನೋಡ್ಬೋದು, ಅವರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಅವರು ನಮ್ಮ ಒಂದು ಭಾರತ ದೇಶಕ್ಕೆ ಬಂದು ಹೆಚ್ಚು ಒಂದು ಉಷ್ಣವಲಯದಿರ್ತಕ್ಕಂಥ ದೇಶದಲ್ಲಿ ಬಂದು ಅವ್ರ ಮೈಯನ್ನು ಬಿಸಿಲಿಗೆ ಒಡ್ತಕ್ಕಂಥ ಸನ್ ಬಾತ್ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಚರ್ಮ ಬಹಳ ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಡಿ ಬಹಳ ಮುಖ್ಯ, ಒಳಗಿನ ಬೋನ್ಸ್ಗಳು ಗಟ್ಟಿ ಆಗ್ಬೇಕಂದ್ರೆ ವಿಟಮಿನ್ ಮತ್ತು ಕ್ಯಾಲ್ಸಿಯಂ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಂದೊಂದು ಸಲಹೆ ಏನಪ್ಪಾ ಅಂದ್ರೆ, ಮಕ್ಕಳನ್ನ ಸೊಪ್ಪು ತರಕಾರಿ ಜಾಸ್ತಿ ತಿನ್ನಿಸ್ಬೇಕು. ಎಷ್ಟು ಹೆಚ್ಚು ನೀವು ಈ ತರಕಾರಿಗಳನ್ನ, ಮೊದಲೆಲ್ಲ ಹೇಳ್ತಾ ಪುಂಡಿ ಪಲ್ಯ ಅಂತ ಹೇಳ್ತಾ ಇದ್ದೀವಿ, ಮೆಂತೆ ಅಂತ ಹೇಳ್ತೀವಿ, ರಾಜಗಿರಿ ಅಂತ ಹೇಳ್ತಾ ಇದ್ದೀವಿ, ಮೆಂತೆ ಪಲ್ಯ ಅಂತ ಹೇಳ್ತಾ ಇದ್ದೀವಿ, ಇದು ಸ್ವಲ್ಪ ಎಲ್ಲೋ ಕಡಿಮೆ ಆಗ್ತಾ ಇದೆ ಜನರಲ್ಲಿ. ಇದನ್ನು ಹೆಚ್ಚು ಹೆಚ್ಚು ಮಕ್ಕಳಿಗೆ ತಿನ್ನಿಸೋದ್ರಿಂದ ಚಿಕ್ಕ ಪಾಪು ಇದ್ದಾಗ ಅವನ ಜೀವಕೋಶಗಳು ಬಲಿಷ್ಠವಾಗಿ ಅವು ಬರ್ತಕ್ಕಂಥ ಎಲ್ಲ ಸ್ನಾಯುಗಳು ಗಟ್ಟಿಯಾಗಿ ಬೆಳೀತಾ ಇದ್ದಾವೆ. ಮುಂದಿನ ಒಂದು ಬೆಳವಣಿಗೆ ಹಂತದಲ್ಲಿ ಸಹಿತ ಆರೋಗ್ಯಪೂರ್ಣವಾದ ಒಂದು ದೇಹವನ್ನು ನಾವು ಮಕ್ಕಳಲ್ಲಿ ಕಾಣಬಹುದು. ಇನ್ನು ಬಹಳ ಮಂದಿಗೆ ಈ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಹಣ್ಣು ತರಕಾರಿ ಇರ್ತಕ್ಕಂಥ ಎಲ್ಲ ಅಂಶಗಳು ಬಹಳಷ್ಟು ನಮಗೆ ವಿಟಮಿನ್ ಸಪ್ಲೈ ಮಾಡ್ತೈತಿ. ಆಮೇಲೆ ನಾನು ಹೇಳ್ತೇನೆ, ಕ್ಯಾಲ್ಸಿಯಂ ಬಹಳ ಮಂದಿಗೆ ಬೋನ್ ಅನ್ನು ಅಂದ್ರೆ ನಮ್ಮ ಸ್ನಾಯುಗಳು ಬಹಳ ಗಟ್ಟಿ ಆಗ್ಬೇಕಂದ್ರೆ ಸಹಿತ ಬಹಳವಾಗಿ ನಾವು ಈ ಕ್ಯಾಲ್ಸಿಯಂ ಇರ್ತಕ್ಕಂಥ ತರಕಾರಿಗಳನ್ನ ಹಣ್ಣುಗಳನ್ನ ತಿನ್ಬೇಕು. ಬಹಳ ಮಂದಿಗೆ ಏನಾಗ್ಬಿಡ್ತೈತೆ ಅಂದ್ರೆ, ಒಂದು ವಯಸ್ಸಾದ ಮೇಲೆ ಒಂದು 45-50 ವರ್ಷ ಆದ್ಮೇಲೆ ಕಾಲು ನರ ಹಿಡಿದು ಅಥವಾ ಕಾಲು ಸ್ವಲ್ಪ ಕುಂಟದಂಗೆ ಮಾಡೋದು, ಅಥವಾ ನಡ ಬಾಗೋದು, ಇವೆಲ್ಲ ಕ್ಯಾಲ್ಸಿಯಂ ಮೂಳೆ ಸಾಫ್ಟ್ ಆಗ್ತಕ್ಕಂಥ ಮೃದುವಾಗಿರ್ತಕ್ಕಂಥ ಒಂದು ಕಂಡೀಷನ್ ನಮ್ಗಲ್ಲಿ ಕಾಣ್ತೈತಿ. ಯಾಕಂದ್ರೆ ಕ್ಯಾಲ್ಸಿಯಂ ದೇಹಕ್ಕೆ ಸಿಗ್ತಾ ಇಲ್ಲ. ಈ ಲವಣಾಂಶಗಳಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ. ಅದಕ್ಕೆ ತಾಯಂದ್ರಲ್ಲಿ ಒಂದು ನನ್ನೊಂದು ವಿನಂತಿ, ಹೆಚ್ಚು ಹೆಚ್ಚು ಮೂಳೆ ಕ್ಯಾಲ್ಸಿಯಂ ಮತ್ತು ಹಾಲು ಅಂತ ಇರ್ಬೋದು, ಮನೇಲಿ ಹಾಲು, ಆಕಳ ಹಾಲಲ್ಲಿ ಎಮ್ಮೆ ಹಾಲಲ್ಲಿ ಹೆಚ್ಚು ಹೆಚ್ಚು ಕೊಡಬೇಕು. ಜೊತೆಗೆ ಈ ತರಕಾರಿಗಳನ್ನು, ಸಮಗ್ರ ತರಕಾರಿಗಳನ್ನು, ಯಾವುದೇ ತರಕಾರಿಗಳು ಆಯಾ ಒಂದು ವಲಯಕ್ಕೆ ಆಯಾ ಒಂದು ಸೀಸನ್ಗೆ ಸಿಕ್ಕಂತ ತರಕಾರಿಗಳನ್ನು ಯಚೇತ್ಯವಾಗಿ ಮಕ್ಕಳಲ್ಲಿ ಕೊಟ್ರಪ್ಪ ಅಂತಂದ್ರೆ ಮಕ್ಕಳಲ್ಲಿ ಆರೋಗ್ಯ ಒಂದು ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಐತೆ. ವಿಟಮಿನ್ ಕೆ ಅಂತ ಹೇಳಿದೆ, ಬಹಳ ಮಂದಿ ಗೊತ್ತಿರಲಿ. ವಿಟಮಿನ್ ಕೆ ಅಂದ ತಕ್ಷಣ ನಾವೆಲ್ಲ ಎಡಿ ಬೀಳ್ತಾವ ಮಕ್ಕಳು, ನಾವು ಬೀಳ್ತೀವಿ, ಅಥವಾ ಎಲ್ಲಿ ಒಂದು ಸ್ಮಾಲ್ ಒಂದು ಅಪಾಯ ಆಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ, ರಕ್ತಸ್ರಾವ ಹೊರಗಡೆ ಹೋಗ್ತಾ ಇರ್ತೈತಿ ಕಂಟಿನ್ಯೂ. ಅದು ವಿಟಮಿನ್ ಕೆ. ಫೈಬ್ರಿನ್ ಅಕ್ಕಂಥದ್ದು ಫೈಬ್ರೋನೈಜನ್ ಆಗಬೇಕು ಅಂದ್ರೆ ಅದು ರಕ್ತ ಹೆಪ್ಪು ಗಟ್ಟಬೇಕು ಇಮಿಡಿಯೇಟ್ ಆಗಿ. ಈ ರಕ್ತ ಹೆಪ್ಪು ಗಟ್ಟ ಆಗ್ಲಾರ್ದೆ ಹಾಗೆ ಹಾಗೆ ಹಾಗೆ ಸೋರ್ತಾ ಇತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೇನದ ಇನ್ನೊಂದು ಏನು ಬರ್ತೈತಪ್ಪ, ನಮ್ಗೆ ಎಲ್ಲಿ ಸೀಮೂತ್ರ ಹೋಗಿದೆ ಅನ್ನೋ ಮನೋಭಾವನೆ ಬರ್ತೈತಿ. ಇದನ್ನ ನಾವು ಹೆಚ್ಚು ಮಾಡ್ಬೇಕಪ್ಪ ಅಂದ್ರೆ ತರಕಾರಿಗಳನ್ನು ಎಚ್ಚೆತ್ತವಾಗಿ ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು. ಎಲ್ಲ ನಾನು ಹೇಳಿದ ವಿಟಮಿನ್ ಎ ದಿಂದ ಹಿಡಿದು ವಿಟಮಿನ್ ಕೆ ದನ ಸಹಿತ ಬರ್ತಾ ಇದೆ. ಇನ್ನು ನಪುಂಸಕ ತತ್ವ ಬರ್ಲಿಕ್ಕೆ ಸಹಿತ ವಿಟಮಿನ್ ಕೆ ಮತ್ತು ಇದಿಂದ ಕೊರತೆ ಆಗ್ತಾ ಇದೆ. ಈ ಕೆ ಅನ್ನ ಹೆಚ್ಚು ನಾವು ಗಂಡಸರು ತರಕಾರಿನ ತಿನ್ನೋದ್ರಿಂದ ಒಂದು ಗಂಡಸ್ತನ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಈರುಳ್ಳಿಗಳನ್ನಾಗಲಿ ನುಗ್ಗೆ ತಪ್ಪಲುಗಳನ್ನಾಗಲಿ ಹೆಚ್ಚು ಹೆಚ್ಚು ವಾಡಿಕೆಯಾಗಿ ಜಾನಪದ ಸಾಹಿತ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ತಿನ್ನಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಮ್ಮ ಒಂದು ತಪ್ಪು ತಿಳ್ಕೊಬಾರ್ದು, ವಿಜ್ಞಾನವನ್ನು ಅಲ್ಲಿ ಹಂಚ್ಕೋಬೇಕಾಗುತ್ತೆ. ಧಾತುಗಳನ್ನು ಬಲಾಢ್ಯವಾಗಿ ಬೆಳೆದಾಗ ಗಂಡ ಹೆಂಡತಿಯಲ್ಲಿ ಗರ್ಭಧಾರಣೆ ಆಗಲಿಕ್ಕೆ ಒಂದು ಸಹಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಆ ಸ್ಪರ್ಮ್ಗಳ ಸಂಖ್ಯೆ ವೃದ್ಧಿ ಆಗಬೇಕು ಅಂತಂದ್ರೆ ಹೆಚ್ಚು ತರಕಾರಿ ಸೇವನೆ ಮಾಡೋದು ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದೇನೆ.
0: ಈಗ ಈ ಕೇಳಿ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನೀವು ಕೊಡೋ ಉತ್ತರದಿಂದ ನನ್ನ ಟೇಸ್ಟ್ ಬಡ್ಸ್ ಅಲ್ಲಿ ನೀರು ಬಂತು ಸರ್. ಏಕೆಂದ್ರೆ ಇಷ್ಟೆಲ್ಲಾ ವಿಷಯಗಳು ಆ ಪುಂಡಿ ಪಲ್ಲೆ ಬಗ್ಗೆ ಹೇಳಿದ ಕೂಡಲೇ ನನಗೆ ಯಾವಾಗ ತಿಂದಿದ್ದು ಬಾಲ್ಯದಲ್ಲಿ ತಿಂದಿದ್ದು, ಅದಾದ ತಕ್ಷಣ ಬೆಲ್ಲದ ಬಗ್ಗೆ ಹೇಳಿದ್ರಿ, ಹಾಲು ರೊಟ್ಟಿ ಇದೆಲ್ಲ ನನ್ನ ಆ ಹಳೆ ನೆನಪುಗಳನ್ನ ನೆನಪು ಮಾಡಿದ್ದು. ಆ್ಯಂಡ್ ಒಂದು ಚಿಕ್ಕ ಕೋರಿಕೆ ನೀವು ಇಟ್ಟರಲ್ಲ ಅದಕ್ಕೂ ಧನ್ಯವಾದ ಹೇಳಬೇಕು, ಏಕೆಂದ್ರೆ ಅದನ್ನ ವಾಪಸ್ ನಾವು ಪಾಲಿಸಬೇಕು. ಆಲ್ ರೈಟ್, ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಮುಖ ವಾಣಿಜ್ಯ ತರಕಾರಿಗಳು ಯಾವುವು? ಬೆಳಗಾವಿಯಲ್ಲಿ ಪ್ರಾಮುಖ್ಯತೆ ಪಡೆದ ತರಕಾರಿಗಳು ಇದರ ಬಗ್ಗೆ ಸರ್.
1: ತಮಗೆಲ್ಲ ಗೊತ್ತಿರಲಿ, ಬೆಳಗಾವಿ ದೇವರ ಒಂದು ವಿಶಿಷ್ಟವಾಗಿ ದೈವದತ್ತ ಕೊಟ್ಟ ಒಂದು ಜಿಲ್ಲೆ ಅಂತ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬ ಪ್ರಮುಖ ತರಕಾರಿ ವಿಜ್ಞಾನಿಯಾಗಿ ನಾನು ಮಾತಾಡಲೇಬೇಕಾಗುತ್ತೆ. ಇಡೀ ಇಂಡಿಯಾ ಭಾರತ ದೇಶದಲ್ಲೆಲ್ಲ ಅಷ್ಟೊಂದು ಒಂದು ವಾತಾವರಣ ಒಗ್ಗಿಕೊಳ್ತಕ್ಕಂಥ, ಅಂದರೆ ಇವತ್ತು ಉಷ್ಣಗಳನ್ನು ನೋಡಿದಾಗ ಅಂದರೆ ಇಲ್ಲಿರ್ತಕ್ಕಂಥ ಟೆಂಪ್ರೇಚರ್ಸ್ ಅಂತ ಹೇಳ್ತಾ ಇದ್ದೀವಿ, ಆಮೇಲೆ ಇಲ್ಲಿ ಕೂಲ್ ಕ್ಲೈಮೇಟ್ ಅಂತ ಹೇಳ್ತಾ ಇದ್ದೀವಿ, ಕರ್ನಾಟಕದ ಯಾವುದೇ ಭಾಗದಲ್ಲಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ವಾತಾವರಣ ದೇವರು ಸೃಷ್ಟಿ ಮಾಡಿಲ್ಲ ಅನ್ಸುತ್ತೆ. ಅದಕ್ಕಾಗೆ ಇವತ್ತು ನಾವು ಕರ್ನಾಟಕದಲ್ಲಿ ಪ್ರಮುಖವಾದ ತರಕಾರಿಗಳ ತಾಣ ಅಂದರೆ ಬೆಳಗಾವಿ ಅಂತ ಹೇಳ್ತಾ ಇದ್ದೀವಿ. ಈ ಬೆಳಗಾವಿದಲ್ಲಿ ನಾವೆಲ್ಲವನ್ನು ಎಲ್ಲೇ ಹೋದರೂ ಸಹಿತ, ಯಾವುದೇ ಒಂದು ಕಡೆಯಿಂದ ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಹೋದರೂ ಸಹಿತ ತರಕಾರಿಗಳೊಂದು ಸಾಗರ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇಲ್ಲಿರ್ತಕ್ಕಂಥ ವಿಶೇಷವಾದ ವಾತಾವರಣ ಪೂರಕವಾಗಿ ತರಕಾರಿ ಬೆಳೆಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಪ್ರಮುಖವಾದ ತರಕಾರಿಗಳಂತ ನಾವು ತಗೋಬೋದು, ಆಲೂಗಡ್ಡೆ ಬೆಳಿಬೋದು, ಉಳ್ಳಾಗಡ್ಡೆ ಬೆಳಿಬೋದು, ಕ್ಯಾಬೇಜು, ಕಾಲಿಫ್ಲವರು, ಟರ್ನಿಪ್ಪು, ಬೀಟ್ರೂಟು, ಆಮೇಲೆ ಪ್ರತಿಯೊಂದು ಕ್ಯಾಪ್ಸಿಕಮು, ಮೆಣಸಿನಕಾಯಿ, ಒಂದು ಎರಡು ಅನೇಕ ತರಕಾರಿಗಳನ್ನು ಸಹಿತ ನಾವು ಇಲ್ಲಿ ಯಚೇತ್ಯವಾಗಿ ನಮ್ಮ ಬೆಳಗಾವಿ ನಾಡಿನಲ್ಲಿ ಬೆಳಿಬೋದು ಅಂತ ಹೇಳ್ಬೋದು. ಯಾಕಂತಂದ್ರೆ ಇದು ಒಂದು ನಾನು ಅಲ್ಲಿ ಯಾಕೆ ಹೇಳ್ತಾ ಇದ್ದೇನೆ, ಮತ್ತು ಬಟಾಣಿ ಎಲ್ಲೂ ಬರೋದಲ್ಲ, ಬಟಾಣಿ ಇಲ್ಲಿ ಒಂದು ಬರ್ತಕ್ಕಂಥದ್ದು. ಅಲಸಂದೆ ಆಗಲಿ, ಅವರೆಕಾಯಿ ಆಗಲಿ, ಚವಳಿಕಾಯಿ ಆಗಲಿ, ಕಲ್ಲಂಗಡಿ ಆಗಲಿ, ಕರ್ಬೂಜ ಆಗಲಿ, ಸೌತೆಕಾಯಿ ಆಗಲಿ, ಮಿಡಿ ಸೌತೆ ಆಗಲಿ, ಕುಂಬಳಕಾಯಿ ಆಗಲಿ, ಬೂದುಗುಂಬಳಲ್ಲಿ ಸೋರೆಕಾಯಿ ಆಗಲಿ, ಆಮೇಲೆ ಹಾಗಲಕಾಯಿ ಆಗಲಿ, ಹೀರೆಕಾಯಿ ಆಗಲಿ, ಬೀಟ್ರೂಟ್ ಆಗಲಿ, ಗಜ್ಜರಿ ಆಗಲಿ, ಮೂಲಂಗಿ ಆಗಲಿ, ಟರ್ನಿಪ್ ಆಗಲಿ, ಯಾವುದೇ ಒಂದು ಸುವರ್ಣಗಡ್ಡೆ ಅಂತ ಹಿಡಿದು ಬೇಬಿ ಕಾರ್ನ್ ಇರ್ತಕ್ಕಂಥ ಪ್ರತಿಯೊಂದು ತರಕಾರಿಗಳನ್ನು ನಾವು ಈ ವಾತಾವರಣದಲ್ಲಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಬಹಳಷ್ಟು ಬಹಳಷ್ಟು ಒಂದು ಅವಕಾಶ ವಿಫುಲವಾದ ಉಂಟಂತ ಹೇಳ್ತಾ ಇದ್ದೀನಿ. ಅದಕ್ಕೆ ರೈತ ಬಾಂಧವರು ಕಳಕಳಿದೆಪ್ಪ ಅಂತಂದ್ರೆ, ಇವತ್ತು ಮುಂಗಾರಿ ಮತ್ತು ಹಿಂಗಾರಿ ಅಂತೇಳಿ ನಾವು ವಿಂಗಡಣೆ ಮಾಡಿದಾಗ ಮುಂಗಾರಿಯಲ್ಲಿ ಸಹಿತ ನಾವು ತರಕಾರಿಗಳನ್ನು ಜೂನಿಂದ ಜುಲೈ ತಿಂಗಳು ಬೆಳಿಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಹಿತ ನಾವು ವಿಶೇಷವಾಗಿ ಬೆಳೀಲಿಕ್ಕೆ ಸಾಧ್ಯತೆ ಐತಿ. ಇದು ಸಹಿತ ಜನವರಿ ಫೆಬ್ರವರಿ ಸಹಿತ ನಾವು ಇಲ್ಲಿ ಉಷ್ಣಾಂಶ ಕಡಿಮೆ ಇರೋದ್ರಿಂದ ತರಕಾರಿಗಳನ್ನು ಪ್ರಮುಖವಾಗಿ ವಾಣಿಜ್ಯವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ಪಕ್ಕಕ್ಕೆ ಗೋವಾ ಇದೆ, ಮಹಾರಾಷ್ಟ್ರ ಇದೆ, ಎಲ್ಲಾ ಭಾಗಕ್ಕೂ ಸರಾಗಿ ಕಳಿಸ್ತಕ್ಕಂಥ ಹೆದ್ದಾರಿಗಳಿದಾವೆ. ಅದಕ್ಕೆ ರೈತನಿಗೆ ಒಂದು ಅನುಕೂಲವಾದ ಸ್ಥಳಪ್ಪ ಅಂತಂದ್ರೆ ಈ ಒಂದು ಬೆಳಗಾವಿ ಅಂತ ಹೇಳ್ಬೋದು.
0: ಖಂಡಿತ. ಅಂಡ್ ಇಷ್ಟೆಲ್ಲ ವಿಷಯಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅಂಡ್ ಬಹಳ ಮುಖ್ಯವಾಗಿ ಒಂದು ಪಾಯಿಂಟ್ ಅನ್ನ ಹೇಳಿದ್ರಿ, ವಿಟಾಮಿನ್ಸ್ಗಳ ಬಗ್ಗೆ. ಸರ್, ಈ ಒಂದು ತರಕಾರಿಗಳ ಬಗ್ಗೆ ಆದರೂ ನಾವು ಮಾತನಾಡ್ತಿದ್ದೇವೆ, ಕಮಿಂಗ್ ಫ್ರಮ್ ಯು ಆರ್ ಅ ಡಾಕ್ಟರ್, ನೀವು ಡಾಕ್ಟರ್ ಆಗಿದ್ದೀರಾ, ಸೊ ಅದಕ್ಕೆ ನಾನು ಪ್ರಶ್ನೆ ಕೇಳಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಬಿಸ್ಕೆಟ್ಗಳ ಬಗ್ಗೆ ಹೇಳಿದ್ರಿ, ರೆಡಿ ಟು ಈಟ್ ಮೀಲ್ಸ್ ಬಹಳ ಆಗಿಬಿಟ್ಟಿದೆ, ಅಂದರೆ ತಕ್ಷಣ ಅದನ್ನು ನಾವು ಕುಕ್ ಮಾಡ್ಬೋದು, ತಿನ್ಬೋದು, ಯಾವುದೇ ವಿಷಯ ಇರಲಿ, ಒಂದು ನೀವು ಆರೋಗ್ಯಕರ ಒಂದು ಪಾಲಕ್ ಪನ್ನೀರ್ ಆಗಿರಲಿ, ಯಾವುದೇ ಇರಲಿ, ಇದೇ ಆರೇ ನಿಮಿಷದಲ್ಲಿ. ಬಟ್ ಅದರಲ್ಲಿರೋ ಪ್ರಿಸರ್ವೇಟಿವ್ ಎಷ್ಟು ಹಾನಿ ಮಾಡುತ್ತೆ ಅದು ನಿಮ್ಮ ಕಡೆ?
1: ದಯವಿಟ್ಟೆಲ್ಲ ನನ್ನ ತಾಯಿಂದರಲ್ಲಿ ಮತ್ತು ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಜಂಕ್ ಫುಡ್ ಅಂತಕ್ಕಂಥದ್ದು ಇವತ್ತು ಮಾಯಾಲೋಕಕ್ಕೆ ಮಕ್ಕಳಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಯಾವೊಂದು ವಿಷಾನಿಲ್ಗಳಿರ್ತಾವ ಅಂತ ಹೇಳಿ ನಾನು ಬಹಿರಂಗ ಹೇಳಿಕೆ ಇಚ್ಛೆ ಪಡೋದಿಲ್ಲ. ಯಾಕಂದ್ರೆ ಮಕ್ಕಳಲ್ಲಿ ಕೊಡ್ತಕ್ಕಂಥ ಪ್ರತಿಯೊಂದು ಇವತ್ತು ಬೇಕರಿ ಪ್ರಾಡಕ್ಟ್ಗಳು ನೋಡಿದ್ರೆ ಮೈದಾದಿಂದ ಇವತ್ತು ಅವತ್ತು ಸಿದ್ಧತೆ ಮಾಡ್ತಾ ಇದ್ದಾರೆ. ಈ ಮೈದಾ ದೇಹಕ್ಕೆ ಅಷ್ಟೊಂದು ಬೇಕಾಗಿಲ್ಲ, ಈ ಮೈದಾ ಡೈಜೆಷನ್ ಜಾಸ್ತಿ ಆಗೋದಿಲ್ಲ. ಇದು ಒಂದು ಹೆಚ್ಚು ಹೆಚ್ಚು ಮೈದಾ ನಮ್ಮ ದೇಹದಲ್ಲಿ ವ್ಯಾಪಿಸ್ಬಿಡ್ತಪ್ಪ ಅಂತಂದ್ರೆ ಅನೇಕ ವಿಷಕಾರಿಯಾಗಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದಕ್ಕೂ ಬರ್ಗರ್ ಅಂತ ಹೇಳ್ತಾ ಇದ್ದೀವಿ, ಅಥವಾ ಪಿಜ್ಜಾ ಅಂತ ಹೇಳ್ತಾ ಇದ್ದೀವಿ, ಬಿಸ್ಕೆಟ್ಸ್ ಅಂತ ಹೇಳ್ತಾ ಇದ್ದೀವಿ. ಇವನ್ನೆಲ್ಲ ಸ್ವಲ್ಪ ವರ್ಜಿಸಿ ಹೆಚ್ಚು ನಮ್ಮ ದೇಸಿ ತರಕಾರಿಗಳಿಗೆ, ದೇಸಿ ಆಹಾರ ಪದ್ಧತಿಗಳಿಗೆ ಮಕ್ಕಳನ್ನು ಕೊಂಡೊಯ್ಯಬೇಕು. ಯಾಕಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಾನು ಅನೇಕ ದೇಶಗಳಿಗೆ ನಾನು ಭೇಟಿ ನೀಡಿದ್ದೀನಿ. ಅನೇಕ ದೇಶಗಳಲ್ಲಿ ಆಹಾರದ ಬಗ್ಗೆ ನಾನು ಸಂಶೋಧನೆ ಮಾಡಿದ್ದೀನಿ. ಅವ್ರು ಸೇವಿಸ್ತಕ್ಕಂಥ ಆಹಾರ ಬಹಳ ವಿಭಿನ್ನವಾಗಿದೆ. ಇವತ್ತು ಅವರು ಮಾಂಸಾಹಾರಿ ಇರ್ಬೋದು, ಶಾಖಾಹಾರಿಗಳಿರ್ಬೋದು, ಆದರೆ ಅವ್ರು ಸೇವಿಸ್ತಕ್ಕಂಥ ಪ್ರತಿಯೊಂದು ಅವರ ತಾಟಿನಲ್ಲಿ ನಮಗೆ 50% ಅಷ್ಟು ತರಕಾರಿಗಳನ್ನ ಸೇವನೆ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನಮ್ಗೆ ಅನಿಸ್ತಾ ಇದೆ ಆರೋಗ್ಯದ ಬಗ್ಗೆ ಎಷ್ಟು ಅವರು ಕಾಳಜಿ ವಹಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಂದು ಏನೋ ಒಂದು ಕುಂತ್ಬಿಟ್ಟಿದೆ, ನಾನು ಆಸ್ತಿ ಮಾಡಿಬಿಡ್ಬೇಕು, ನಾನು ಅಂತಸ್ತು ಮಾಡಿಬಿಡ್ಬೇಕು, ನನ್ನ ಮಕ್ಕಳಿಗೆ ಇದನ್ನು ಕೊಟ್ಟು ಹೋಗ್ಬೇಕು ಅಂತೇಳಿ ದಯವಿಟ್ಟು ಅದು ಬೇಡ. ಇದ್ದಂತ ನೀವು ಏನೇ ಒಂದು ವರಮಾನ ಇತ್ತು ಅಂದ್ರೆ ಸಹಿತ ಹೆಚ್ಚು ನೀವು ಕೊಡತಕ್ಕಂಥದ್ದು ಆರೋಗ್ಯದ ಬಗ್ಗೆ, ಅದರಲ್ಲಿ ಮತ್ತು ಹಣ್ಣು ತರಕಾರಿ ಬಗ್ಗೆ ಕೊಡಬೇಕು. ಯಾಕಂದ್ರೆ ಇವತ್ತು ನಾನು ಹಣ್ಣುಗಳ ಬಗ್ಗೆ ಹೇಳಲೇ ಇಲ್ಲ, ಯಾಕಂದ್ರೆ ದೇವರು ಭಾರತ ದೇಶದಲ್ಲಿ ಈ ಉಷ್ಣವಲಯ ಸಮತೋಷ್ಣ ವಲಯ ಮತ್ತು ವಾತಾವರಣ ಸೃಷ್ಟಿ ಮಾಡಿದ್ದಾನೆ. ಈ ವಾತಾವರಣಕ್ಕೆ ಒಯ್ಕೊಟ್ಟಕ್ಕಂಥ ಹಣ್ಣುಗಳನ್ನ ನೋಡ್ರಿ, ನಾವು ಹೇಳ್ತಾ ಇದ್ವಿ ಜನವರಿಯಿಂದ ಹಿಡಿದು ಮುಂದಿನ ಒಂದು ಡಿಸೆಂಬರ್ ತಿಂಗಳೊಳಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಕಿರು ಹಣ್ಣುಗಳು ಇವತ್ತು ಬರ್ತಾ ಇದ್ದಾವೆ. ಯಾಕಂದ್ರೆ ಇವತ್ತು ನಾವು ಇವತ್ತು ಆಗಸ್ಟ್ ಇದು, ಆಗಸ್ಟ್ ಮುಗಿದು ಸೆಪ್ಟೆಂಬರ್ ಬರ್ತಾ ಇದೆ. ನಮ್ಮಲ್ಲಿ ಎಷ್ಟು ನೀವು ದೇಶಿ ಹಣ್ಣುಗಳನ್ನ ನೋಡ್ತಾ ಇದ್ವಿ ಹೇಳಿ ನೋಡೋಣ. ಆ ಹಣ್ಣುಗಳನ್ನು ನೀವು ಸೇವಿಸಬೇಕಂದ್ರೆ ಅದಕ್ಕೆ ಯಾರು ವಿಚಾರ ಮಾಡಕ್ ಹೋಗ್ಬಾರ್ದು. ಇವತ್ತು ಸೀತಾಫಲ ಇರ್ಬೋದು, ನೇರಳೆ ಹಣ್ಣು ಇರ್ಬೋದು, ಹತ್ತಿ ಹಣ್ಣು ಇರ್ಬೋದು, ಆಮೇಲೆ ಕವಳಿ ಹಣ್ಣು ಇರ್ಬೋದು, ಕಾರಿ ಹಣ್ಣು ಇರ್ಬೋದು, ಎಲ್ಲ ಹಣ್ಣುಗಳನ್ನು ನೀವು ಮಕ್ಕಳಲ್ಲಿ ಕೊಟ್ಟಾಗ ಅಲ್ಲಿರ್ತಕ್ಕಂಥದ್ದು ವಿಟಮಿನ್ಸ್ ಜೊತೆಗೆ ಖನಿಜಾಂಶಗಳಿಗೆ ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಂತಕ್ಕಂಥದ್ದು ಮಕ್ಕಳಿಗೆ ಚೇತವಾಗಿ ಸಿಗ್ತಾ ಇದೆ. ಇದನ್ನೆಲ್ಲೂ ಅಂಗಡಿಯಲ್ಲಿ ಕೊಟ್ಟು ಒಂದು ಆಂಟಿ ಆಕ್ಸಿಡೆಂಟ್ ಕೊಡಿ ಅಂತೇಳಿ ಯಾರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ನೈಸರ್ಗಿಕ ಬಂದಂಥದ್ದು ಮೂಲವಾಗಿ ಕೃಷಿಯಿಂದ ಬಂದಂಥದ್ದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಹೇಳಿ ನಮ್ಮ ಪೂರ್ವಜಿಕರೆಲ್ಲ ತಿಳಿಸಿ ಹೋಗಿದ್ದಾರೆ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಮಕ್ಕಳನ್ನಾಗ್ಲಿ ತಾವಾಗ್ಲಿ ಯಾರೇ ವಯಸ್ಸೇ ವಯೋಮಿತಿ ಇಲ್ದನ ಹೇಳ್ತಾ ಇದ್ದೀನಿ, ಎಲ್ಲರೂ ಹೆಚ್ಚು ಹೆಚ್ಚು ಹಣ್ಣುಗಳನ್ನ ತರಕಾರಿಗಳನ್ನ ಸೇವನೆ ಮಾಡಬೇಕು. ಯಾಕಂದ್ರೆ ಈಗ ನೀವು ಜಾಸ್ತಿ ನಾನು ಒಂದು ಈ ಸಣ್ಣ ಸಣ್ಣ ಹಣ್ಣು ಕೈಪಲ್ಲಿ ಮಾರ್ತಕ್ಕಂಥವ್ರಿಗೆ ಉತ್ತೇಜನ ಕೊಡಬೇಕು. ಸಣ್ಣ ರೈತರಿಗೆ ನೀವೇನಾದರೂ ಆರ್ಥಿಕ ಸಹಾಯ ಮಾಡಬೇಕು ನಿಮ್ಮ ಆರೋಗ್ಯ ಜೊತೆ ಅಂದರೆ, ಹೆಚ್ಚು ನಾವು ಒಂದು ಏನು ನನ್ನ ಒಂದು 100 ರೂಪಾಯಿ ಒಂದು 20 ರೂಪಾಯಿ ನನ್ನ ಖರ್ಚು ಮಾಡಿ ಈ ಹಣ್ಣು ತರಕಾರಿಗೆ ಸೇವನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅವರು ಉಳಿಬೇಕು ಮತ್ತು ನಾವು ಉಳಿಬೇಕು, ವಾತಾವರಣ ಉಳಿಬೇಕು, ದೇಶ ಸಂಪತ್ತು ಉಳಿಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾನು ಇಲ್ಲಿ ಯಾಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಅನೇಕ ರೈತರು ಒಂದೇ ಒಂದು ಎಕರೆ ಭೂಮಿ ಪ್ರದೇಶದಲ್ಲಿ ಒಂದು 5-6 ತರಕಾರಿಗಳನ್ನು ಮಾರಿ ಬಜಾರ್ಕ್ ಹೋದಾಗ ತಾವು ದಯವಿಟ್ಟು ಚೌಕಾಶಿ ಮಾಡಕ್ಕೆ ಹೋಗಬೇಡಿ. ಇದೊಂದೇ ನಂದು ವಿನಂತಿ. ಯಾಕಂದ್ರೆ ನಾವು ಸಾರೆ ತಗೋಬೇಕಾತಂದ್ರು, ನಮ್ಮ ಪಾದರಕ್ಷೆ ತಗೋಬೇಕಾತಂದ್ರೆ, ನಮ್ಮ ಡ್ರೆಸ್ ಕೋಡ್ ಇದ್ದಾಗ, ಕಾರ್ ತಗೋಬೇಕಾದ್ರೆ, ಮನಿ ತಗೋಬೇಕಾದ್ರೆ, ಪ್ರತಿಯೊಂದು ಆರ್ಕಿಟೆಕ್ಟ್ ಮಾಡಬೇಕಾದ್ರೆ ನಾವು ಮಾರಕವಾಗಿ ಮಾತಾಡ್ತಾ ಇದ್ದೀವಿ. ಅಲ್ಲಿ ಎಷ್ಟು ನಾವು ದುಡ್ಡು ಕೊಡ್ತೇವೆ ಅಂತೇಳಿ ಲೆಕ್ಕ ಇರೋದಿಲ್ಲ. ಇಲ್ಲಿ ಒಂದು 20 ರೂಪಾಯಿಗೆ ಒಂದು ಕೆಜಿ ಹೇಳಿದಾಗ 15 ರೂಪಾಯಿಗೆ ನೀವು ಕೊಡ್ತಿ ಅಂತ ಕೇಳಿದಾಗ ಅವ್ನ ಪಾಪ ಭೂಕುಸಿತ ಆಗ್ತೈತೆ ಅವಂಗೆ. ಯಾಕಂದ್ರೆ ಕಷ್ಟಪಟ್ಟು 4 ತಿಂಗಳ ಬೆಳೆದಿರ್ತಾನ ರೈತ. ಆ ರೈತನ ನಿಜವಾದ ಜೀವನವನ್ನು ನೋಡಿಬಿಟ್ರೆ ಬಹಳ ಕೆಟ್ಟ ಅನ್ಸುತ್ತೆ. ಅವನಲ್ಲಿ ಇದ್ದು ಚಳಿ ಮಳಿ ಅಲ್ಲದೆ ಭೂಮಿಯಲ್ಲಿ ಇರಬೇಕಾಗುತ್ತೆ, ನೀರು ಕಟ್ಟಬೇಕಾಗುತ್ತೆ, ಕಟಾವು ಮಾಡಬೇಕಾಗುತ್ತೆ, ಮಾರುಕಟ್ಟೆ ತರಬೇಕಾಗುತ್ತೆ, ಮಾರುಕಟ್ಟೆಯಲ್ಲಿ ಅವನು ಮತ್ತೆ ಎಲ್ಲರಿಗೆ ಗ್ರಾಹಕರಿಗೆ ಕಾಯಬೇಕಾಗುತ್ತೆ. ಈ ಒಂದು ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ನೀವು ಸಹಾಯ ಮಾಡೋ ಜೊತೆಗೆ ನಿಮ್ಮ ಅತ್ಯುತ್ತಮವಾದ ಆರೋಗ್ಯವನ್ನು ಕಾಪಾಡಲಿಕ್ಕೆ ನೀವೇ ಜವಾಬ್ದಾರ ಆಗ್ತಾರೆ ಅಂತೇಳಿ ಈ ಒಂದು ಧ್ವನಿ ಮುಖಾಂತರವಾಗಿ ನಿಮ್ಗೆ ನಾನು ಸಂದೇಶ ಕೊಡ್ತಾ ಇದ್ದೀನಿ.
2: ಮುಖ್ಯವಾದ ಪಾಯಿಂಟ್ ಅನ್ನ ನೀವು ತಗೊಂಡ್ ಬಂದಿರಿ ರೈತರ ಕಷ್ಟದ ಬಗ್ಗೆ. ಏಕೆಂದ್ರೆ ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ ಹೇಳಿದ್ರಿ, ಕಾರ್ ಇರ್ಲಿ, ಒಂದು ಸೂಪರ್ ಮಾರ್ಕೆಟ್ ಗಳಲ್ಲಿ ನಾವು ಆ ತರಕಾರಿ ಪ್ಲಾಸ್ಟಿಕ್ ನಲ್ಲಿ ಏನ್ ರ್ಯಾಪ್ ಮಾಡಿರ್ತಾರೆ, 1 ರೂಪಾಯಿನೂ ಭಾವತೋಲನೆ ಮಾಡಲ್ಲ ಅಂತ ನಾವು ತಗೋತೇವೆ. ಅದೇ ಬೀದಿಯಲ್ಲಿರೋ ಆ ಅಜ್ಜನೋ ಅಜ್ಜಿನೋ ಅವ್ರ ಕಡೆ 10 ರೂಪಾಯಿದ್ದಿದ್ದ 5 ರೂಪಾಯಿ ಮಾಡಿ ಬಂದೆ ಅಂತ ಇನ್ನೊಬ್ರಿಗೆ ಹೆಮ್ಮೆಯಿಂದ ಹೇಳ್ಕೋತೇವೆ ನಾವು. ಅಯ್ಯಬ್ಬ, ಅವನ ಕಡೆ ನೀ ತಗೊಂಡೆ ಆ ಸೊಪ್ಪ, ಎಷ್ಟು 5 ರೂಪಾಯಿಗೆ ಹೇಳ, ನಾನು 5 ರೂಪಾಯಿ 4 ತಗೊಂಡೆ ಅಂತ. ಹೀಗೆಲ್ಲ ಇದ್ದಾಗ ನೀವು ಆ ಕಷ್ಟವನ್ನ ಇಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಆ ಒಂದು ಅದಕ್ಕೆ ನಾನು ಧನ್ಯವಾದ ತಿಳಿಸ್ತಾ ಮುಂದೆ. ಈಗ ನಮ್ಮ ಬೆಳಗಾವಿ ಪ್ರದೇಶದಲ್ಲಿ ಕ್ಯಾಬೇಜು, ಕಾಲಿಫ್ಲವರ್, ನವಿಲ್ಕೋಸು ಇದನ್ನ ಬೆಳೆಸಬಹುದು, ಇದ್ರ ಬಗ್ಗೆ ಸ್ವಲ್ಪ.
1: ಇದು ನಾನು ಹೇಳಿದ ದೈವದತ್ತವಾಗಿ ಕೊಟ್ಟಂತ ಒಂದು ವಾತಾವರಣ ಮಣ್ಣು ಅಂದ್ರೆ ಅದು ಬೆಳಗಾವಿ ನಾಡು ಅಂತ ಹೇಳ್ಬೋದು. ಇದನ್ನ ಬಿಟ್ಟರೆ ಧಾರವಾಡ ಅಂತ ಹೇಳ್ಬೋದು, ಇನ್ನು ಕೆಲವು ಕೋಲಾರ ಅಂತ ಹೇಳ್ಬೋದು, ಬೀದರ್ ಅಂತ ಹೇಳ್ಬೋದು. ಕರ್ನಾಟಕದ ಸಮಗ್ರವಾಗಿ ಚಿಂತನೆ ಮಾಡಿದಾಗ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಮುಂಗಾರಿ ಅಂದ್ರೆ ಜೂನ್ ಜುಲೈ ತಿಂಗಳಿಂದ ಹಿಡಿದು ಅಕ್ಟೋಬರ್ ನವಂಬರ್ ಹಿಡಿದು ಜನವರಿ ತನಕ ಸಹಿತ ಸಮಗ್ರವಾಗಿ ವಾತಾವರಣ ಒಂದು ಒಗ್ಗಿಕೊಂಡು ಹೋಗ್ತಕ್ಕಂಥ ಅನೇಕ ತರಕಾರಿ ರೈತರು ಇವತ್ತು ಸಂಶೋಧನೆ ಮುಖಾಂತರ ತಾವೇ ಮಾಡಿ ಇವತ್ತು ಬಜಾರಿಗೆ ಕಳಿಸ್ತಾ ಇದ್ದಾರೆ, ಮಾರುಕಟ್ಟೆಗೆ ವಾಣಿಜ್ಯವಾಗಿ ಬೆಳೀತಾ ಇದ್ದಾರೆ. ಅದರಲ್ಲಿ ಕ್ಯಾಬೇಜ್ ಅಂತಕ್ಕಂಥದ್ದು, ಕೌಲಿಫ್ಲವರ್ ಅಂತಕ್ಕಂಥದ್ದು, ಎಲಿಕೋಸ್ ಅಂತಕ್ಕಂಥದ್ದು ಬಹಳ ಉತ್ಕೃಷ್ಟವಾದ ಈ ತರಕಾರಿಗಳನ್ನ ಈ ನಾಳಿನಲ್ಲಿ ಬೆಳೀತಾ ಇದ್ದಾರೆ. ಆದ್ರೆ ಒಂದು ವಿಶೇಷವಾಗಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ರೈತ ಬಾಂಧವರಲ್ಲಿ ಒಂದು ಕಳಕಳಿ ಮನವಿ, ನೀವು ಬರ್ತಕ್ಕಂಥ ಅನೇಕ ಕೀಟ ರೋಗಗಳಿಗೆ ತಾವು ಮುಕ್ತವಾಗಿ ಅವುಗಳ ಸಿಂಪರಣೆ ಯಾವ ಸ್ಟೇಜ್ನಲ್ಲಿ ಯಾವ ಹಂತದಲ್ಲಿ ಯಾವ ಕೆಮಿಕಲ್ಸ್ನ ಕೊಟ್ಟರೆ ಅದು ಹುಳಗಳ ಕೀಟಗಳನ್ನು ಹಂತೋಟ ಮಾಡ್ಕೊಂಡು ಪರಿಜ್ಞಾನ ಸ್ವಲ್ಪ ಕಡಿಮೆ, ತಾಂತ್ರಿಕ ಸಲಹೆ ಬಹಳ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಹೆಚ್ಚು ಹೆಚ್ಚು ಖರ್ಚುಗಳನ್ನು ಮಾಡದೆ, ಹೆಚ್ಚು ನೀವು ಸಿಂಪರಣೆಗೆ ಒಗ್ಗಿಕೊಂಡು ಹೋಗಲಾರದೆ, ಇವತ್ತು ವಿಶ್ವವಿದ್ಯಾಲಯ ತೋಟಗಾರಿಕಾ ವಿಶ್ವವಿದ್ಯಾಲಯ ಕೊಡ್ತಕ್ಕಂಥ ಅನೇಕ ಸಲಹೆಗಳನ್ನು ತಾವು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರಂದ್ರೆ ತಾವು ಖರ್ಚು ಕಡಿಮೆ ಮಾಡಿ ಹೆಚ್ಚು ಲಾಭ ಮಾಡ್ಲಿಕ್ಕೆ ಒಂದು ವಿಫಲವಾದ ಅವಕಾಶ ಅಂತ ಹೇಳಕ್ಕೆ ಸಾಧ್ಯವಾಗ್ತಾ ಇದೆ.
2: ಇನ್ನೊಂದು ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲೇ ಕೇಳಬೇಕು ಏನಂದ್ರೆ, ಈ ತರಕಾರಿಗಳಿಗೆ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಅಂತ ಸಂದರ್ಭದಲ್ಲಿ ಈಗ ನಗರ ಪ್ರದೇಶಗಳಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಂತ ಮಾರ್ತಾ ಇದ್ದಾರೆ, ಆದ್ರೆ ಅದಕ್ಕೆ ರೇಟ್ ಜಾಸ್ತಿ. ಅಂತ ಸಂದರ್ಭದಲ್ಲಿ ಈಗ ಕೆಮಿಕಲ್ಸ್ ಇದನ್ನ ತರಕಾರಿಗೆ ಹಾಕಿರ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದಾ ಕೆಟ್ಟದಾ?
1: ಇದು ವಿಶೇಷವಾಗಿ ನಾನು PhD ಮಾಡಿದ್ದೆ, ನಾನು ಆರ್ಗಾನಿಕ್ ಸಾವಯವ ಪದಾರ್ಥ ಮೇಲೆ ಮಾಡಿದ್ದೇನೆ PhD. ಇನ್ನು ವಿಶೇಷವಾಗಿ ನಾನು ಎಲ್ಲ ಒಂದು ಮಾರುಕಟ್ಟೆ ಸರ್ವೆ ಮಾಡ್ತಾ ಇದ್ದೀನಿ, ಗ್ರಾಹಕರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಬೆಳೆದಂತ ರೈತರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋತಿದ್ದೀನಿ, ಅಲ್ಲಿ ನಡಬಡ್ತಿರ್ತಕ್ಕಂಥ ಮಧ್ಯವರ್ತಿ ಬಗ್ಗೆ ನಾನು ಬಹಳಷ್ಟು ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಬಹಳಷ್ಟು ಮಂದಿ ರೈತರು ಆರ್ಗಾನಿಕ್ ಸಾವಯವ ಬೆಳಿಬೇಕಪ್ಪ ಅಂದ್ರೆ ಬಹಳ ಕಷ್ಟ ಇದೆ. ಯಾಕಂದ್ರೆ ಸಾವಯವ ಅನ್ನತಕ್ಕಂಥ ಪದಾರ್ಥ ಇದು ಯಾಕಂದ್ರೆ ಗಿಡಗಳಿಂದ ಬಂದಿರ್ಬೋದು, ಪ್ರಾಣಿಗಳ ಮೂಲ ಜನ್ಯದಿಂದ ಬರ್ಬೋದು, ಆದರೆ ನಾವು ಇಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಲ್ಲ, ಕೆಮಿಕಲ್ಸ್ ಅಂತಕ್ಕಂಥ ಯುಗ ಪ್ರಾರಂಭ ಆಗಿಬಿಟ್ಟಿದೆ. ಪ್ರತಿಯೊಂದು ಸಿಂಪರಣೆ ಮಾಡತಕ್ಕಂಥ ಕೆಮಿಕಲ್ಸ್ಗಳನ್ನು ನಾನು ಉಲ್ಲೇಖ ಮಾಡಿಬಿಟ್ರಪ್ಪ ಅಂತಂದ್ರೆ ನಾವು ಹೆಚ್ಚು ಯಾರು ಕಾಯಿಪಲ್ಯಗಳನ್ನು ಹಣ್ಣುಗಳನ್ನು ತಿನ್ನೋದಿಲ್ಲ. ಯಾಕಂದ್ರೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ ರೈತ ಬಾಂಧವರಲ್ಲಿ ಒಂದು ವೈಜ್ಞಾನಿಕ ಸಲಹೆದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಯಾವ ಕೆಮಿಕಲ್ಸ್ಗಳನ್ನು ಬಳಸಿದರೆ ಆ ರೆಸ್ಟ್ಯೂಲ್ ಇಫೆಕ್ಟ್ ಎಷ್ಟು ವರ್ಷ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ತಾವು ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇದೆ ಬೆಳಗಾವಿಯಲ್ಲಿ, ಮತ್ತು KLE ಸೊಸೈಟಿಯಲ್ಲಿ ಇದೆ, ಆಮೇಲೆ ನಮ್ಮ ಬರ್ಡ್ಸ್ ಸಂಸ್ಥೆಯಲ್ಲಿದೆ, ಅದರ ಜೊತೆ ಒಂದು ತೋಟಗಾರಿಕೆ ಮಹಾವಿದ್ಯಾಲಯ ಅರ್ಮಾವಿದಲ್ಲಿದೆ, ಮತ್ತು ಕೃಷಿ ಇಲಾಖೆಗಳಿದ್ವು, ತೋಟಗಾರಿಕೆ ಇಲಾಖೆಗಳಿದ್ದವು. ಯಾವುದೇ ಒಂದು ಪರಿಸರ ಯುಕ್ತವಾದಂಥ ಆರೋಗ್ಯಯುಕ್ತವಾದಂಥ ಹಣ್ಣು ತರಕಾರಿ ಬೆಳೆದಾಗ ಅಷ್ಟೇ ಪ್ರಮಾಣದಲ್ಲಿ ತಾವು ಎಚ್ಚರ ವಹಿಸಿ ಈ ಸಿಂಪರಣೆ ಮಾಡಬೇಕು. ಯಾಕೆ ಒಂದು ಯಾವುದೇ ಒಂದು ಕೆಮಿಕಲ್ಸ್ಗಳನ್ನು ನಾವು 1 ml ಪ್ರತಿಯೊಂದು ಲೀಟರ್ ನೀರು ಹಾಕಿ ಸಿಂಪರಣೆ ಮಾಡಿದಾಗ ರೈತ ಆ ಕೀಟಗಳನ್ನು ಸಂಪೂರ್ಣವಾಗಿ ಹತ್ಯೆ ಮಾಡಲಿಕ್ಕೆ ಹೋಗಿ 2 ml 4 ml ಅದರ ಮೇಲೆ ಒಂದು ಹೇರಿದಾಗ ಅದು ಸಿಂಪರಣೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಮಿಕಲ್ ಇರ್ತಕ್ಕಂಥ ಅನು ಅಥವಾ ಮಲ್ಕುಲ್ಸು ಅದು ವಿದಳನಾಗದೆ ಅಲ್ಲೇ ಒಂದು ತರಕಾರಿಗೂ ಹಣ್ಣುಗಳು ಅಂಟುಕೊಂಡ್ಕೊಳ್ತೈತಿ. ಇಂಥ ಹಣ್ಣು ತರಕಾರಿಗಳನ್ನು ತೊಳೆಯಲಾರದೆ ಬಂದಾಗ ಅಲ್ಲಿ ಹೋಗಿ ಮಾರುಕಟ್ಟೆ ಮಾರ್ತಾ ಇದ್ದೀವಿ. ಮಾರುಕಟ್ಟೆಯರು ಆ ಒಂದು ಆಕರ್ಷಣೀಯ ಬಣ್ಣವನ್ನು ನೋಡಿ, ಬಹಳಷ್ಟು ಆಕರ್ಷಣೀಯವಾದ ಬಣ್ಣಗಳನ್ನು ನೋಡಿ ಇದನ್ನು ತಗೋಬೇಕು ನಾವು ತರಕಾರಿ, ಇನ್ನೂ ಒಂದು ಆರೋಗ್ಯದಲ್ಲಿ ಭಾಗ್ಯ ಅಂತ ಹೇಳಿ ಒಂದು ಓದಿರ್ತಾರ, ಸಲಹೆ ಕೇಳಿರ್ತಾರ, ಹೆಚ್ಚು ತರಕಾರಿ ಸೇವನೆ ಮಾಡ್ಬೇಕಂದಾಗ ಅವರು ಸಹಿತ ಅದನ್ನು ನೇರವಾಗಿ ಕೊಂಡೋದು ಸರಿಯಾಗಿ ತೊಳೆಯಲಾರದೆ ಆ ಹಣ್ಣುಗಳನ್ನು ಅಲ್ಲಿ ತರಕಾರಿ ಸೇವನೆ ಮಾಡ್ತಾ ಇದ್ದಾರೆ. ಇದು ಆರೋಗ್ಯದಲ್ಲಿ ದುಷ್ಪರಿಣಾಮ ಆಗ್ತಾ ಇದೆ. ನಮಗೆಲ್ಲ ಇವಾಗ ಗೊತ್ತಾ ಇದೆ, ಇವತ್ತು ಬಹಳಷ್ಟು ಕ್ಯಾನ್ಸರ್ಸ್ ಪ್ರಾಬ್ಲಮ್ಸು ಬರ್ತಾ ಇದೆ. ಯಾಕಂದ್ರೆ ಮಾವಿನ ಸೀಸನ್ದಲ್ಲಿ ಒಂದು ನಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಬಜಾರದಲ್ಲಿ ಇರ್ತಕ್ಕಂಥ ಮಧ್ಯವರ್ತಿಗಳು ಮಾರುಕಟ್ಟೆ ಮಾರ್ತಕ್ಕಂಥ ಹಳದಿ ಹಳದಿ ಹಳದಿ ಮಿಂಚು ಮಿಂಚು ಇರ್ತಕ್ಕಂಥ ಹಳದಿ ಆಕರ್ಷಣೆ ಬಣ್ಣವನ್ನು ನೋಡಿ ಡಬ್ಬಿ ಗಂಟಲೆ 700 ಅಲ್ಲಿ 1500 ರೂಪಾಯಿ ಒಂದು ಡಬ್ಬಿ ಬಾಕ್ಸ್ ಅಂತ ಹೇಳ್ತೀವಿ, 2.5 ಡಜನ್ ಅಲ್ಲಿ 1 ಡಜನ್ ಅನ್ನು ನಾವು ಪರಿಚಯ ಮಾಡ್ತಾ ಇದೀವಿ. ದಯವಿಟ್ಟು ನಾನು ಮಧ್ಯವರ್ತಿಗಳಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಪರವಾಗಿ. ಯಾಕಂದ್ರೆ ಈಗಾಗಲೇ ನಾನು ಅನೇಕ ತರಬೇತಿಗಳನ್ನು ಮಧ್ಯವರ್ತಿಗಳು ನೀಡಬೇಕಂತ ಹೇಳಿ ಬಹಳಷ್ಟು ಅಪೇಕ್ಷೆ ಪಟ್ಟು ಹೋಗಿದ್ದೇನೆ. ಯಾಕಂತ ದಯವಿಟ್ಟು ಈ ಸಮಾಜಕ್ಕೆ ಒಂದು ಏನಾದರೂ ನೀವು ಕೊಡಲೇಬೇಕಾಗುತ್ತಪ್ಪ, ನಿನ್ನ ಲಾಭದಲ್ಲಿಪ್ಪ ಅಂತಂದ್ರೆ ಉತ್ತಮವಾದ ಆರೋಗ್ಯ ಕೊಡಬೇಕು. ಯಾಕಂದ್ರೆ ಮಾವಿನಲ್ಲಿ ನಾವು ಅಥವಾ ಅವಲೋಕನ ಮಾಡಿದ್ವಿಪ್ಪ ಅಂತಂದ್ರೆ ತಾವು ಕ್ಯಾಲ್ಸಿಯಂ ಕಾರ್ಬೈಡ್ ಇರ್ತಕ್ಕಂಥ ಬಹಳ ವಿಷಾನಿಲವನ್ನು ಒಂದು ಕೃತ್ರಿಮವಾಗಿ ಹಣ್ಣು ಮಾಡ್ಲಿಕ್ಕೆ ಇಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಇದನ್ನು ಸ್ವಲ್ಪ ಗ್ರಾಹಕರು ಎಚ್ಚೆತ್ತುಕೊಟ್ಟು ನೋಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಹಣ್ಣು ಮಾಡ್ತಕ್ಕಂಥ ಮಧ್ಯವರ್ತಿ ತನ್ನ ಒಂದು ಗುಡಾವಣಿನಲ್ಲಿ ಒಳಗಡೆ ಹೋದಾಗ ಈ ಕ್ಯಾಲ್ಸಿಯಂ ಕಾರ್ಬೈಡ್ಗಳನ್ನು ಚೀಟ್ನಲ್ಲಿ ಇಟ್ಟು ಲಾಕ್ ಮಾಡಿಬಿಡ್ತೀರಿ. ಅಲ್ಲೇ ಆಕ್ಸಿಜನ್ ಆಗ್ಲಾರ್ದಂಥ ಒಂದು ಕ್ರಿಯೆ ಪ್ರಕ್ರಿಯೆ ನಡೆದು ಈ ಕ್ಯಾಲ್ಸಿಯಂ ಕಾರ್ಬೈಡ್ ಕನ್ವರ್ಸೇಷನ್ ಆಗಿ ವಿಷಾನಿಲಾಗಿ ಅಲ್ಲೇನು ಅಂತ ಹಸಿರು ಕಾಯಿಗಳು ಮಾವಿನಕಾಯಿ ಇದ್ದಾಗ ಅವೆಲ್ಲ ಹಳದಿಗೆ ಪರಿವರ್ತನೆ ಆಗ್ತೈತಿ. ಆ ಪರಿವರ್ತನೆ ಆದಿದ್ದು ಅದು ಕೃತ್ರಿಮವಾಗಿರ್ತೈತಿ. ಪರಿಪೂರ್ಣವಾದ ಸ್ಟಾರ್ಚ್ ಅಂತಕ್ಕಂಥದ್ದು ಹಣ್ಣಿನಿರ್ತಕ್ಕಂಥ ಸ್ಟಾರ್ಚ್ ಪೂರ್ತಿ ಅದು ಕನ್ವರ್ಟ್ ಆಗಿ ಶುಗರ್ ಆಗಿರೋದಿಲ್ಲ, ಗ್ಲುಕೋಸ್ ಆಗಿರೋದಿಲ್ಲ, ಫ್ರುಕ್ಟೋಸ್ ಆಗಿರೋದಿಲ್ಲ. ಅದು ನೀವು ಬೇಕಾದ್ರೆ ಮಹಿಳೆಯರೆಲ್ಲ ಗೊತ್ತಿರುತ್ತೆ, ತಾವು ಹಣ್ಣನ್ನು ತೆಗೆದುಕೊಂಡು ಹೋಗಿ ಶೇಖರಣೆ ಮಾಡಿ ಮುಂದೆ ನೋಡ್ತಾ ಇದ್ದಾರೆ 50% ಮಾತ್ರ ಅವ್ರಿಗೆ ಆಗಿರ್ತೈತಿ, ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಗಟ್ಟಿ ಆಗಿರ್ತೈತಿ. ಇದು ಕ್ಯಾಲ್ಸಿಯಂ ಕಾರ್ಬೈಡು. ಇಂಥ ಕ್ಯಾಲ್ಸಿಯಂ ಕಾರ್ಬೈಡನ್ನು ಮಾವು ತನ್ನಿಂದ ತಾನೇ ಸೆಳ್ಕೊಂಡು ಆ ತೊಗಟೆಯಲ್ಲಿ ಇರ್ತೈತಿ. ಆ ತೊಗಟೆಯನ್ನು ಒಳಗೆ ಶೇಖರಣೆ ನಾವು ಸೇವಿಸಿದಾಗ ನಮಗೆ ಕ್ಯಾಲ್ಸಿಯಂ ಕಾರ್ಬೈಡದಿಂದ ಬಹಳಷ್ಟು ಗಂಡಾಂತರ ಅಂದರೆ ಇವತ್ತು ಕ್ಯಾನ್ಸರ್ ರೋಗ ಬಂದು ಹೋಗ್ತಾ ಇದೆ. ಪ್ರಪಂಚದಾದ್ಯಂತ ಇವತ್ತು ಕ್ಯಾನ್ಸರ್ ಪೇಷೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಫುಡ್ ಅಡಲ್ಟ್ರೇಷನ್ಸ್ ಹಾಕಂಥದ್ದು ಬಗ್ಗೆ ನಾನು ಒಂದೆರಡು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇದು ತಿಳ್ಕೊಡ್ರಿ, ಯಾಕಂದರೆ ನಾನು ಕ್ಯಾಬೇಜ್ ಕಾಲ್ಫ್ಲವರ್ಗೆ ಮಾತಾಡ್ಬೋದು, ಭಾಳಷ್ಟು ವಿಷಯಗಳನ್ನು ರೈತರಿಗೆ ಹೇಳ್ಬೋದು. ಇಲ್ಲಿ ಆರೋಗ್ಯ ಭಾಗ್ಯದಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರ ಭಾಳ ಮುಖ್ಯ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. 1 kg ಶೇಂಗಾ ಕಾಳುಗಳನ್ನು ತೆಗೆದುಕೊಂಡ್ರಪ್ಪ ಅಂತಂದ್ರೆ ಎಷ್ಟು ಬರುತ್ತೆ ನಮಗೆ? 400 ml ಎಣ್ಣೆ ಬರುತ್ತೆ. ಗಾಣದಲ್ಲಿ ನಾನು ಸುತ್ತಾಕಿ ಅದನ್ನೆಲ್ಲ ಒಡೆದು ನಾನು ತೊಗೊಂಬಿಟ್ಟನಪ್ಪ ಅಂದರೆ 100 ಅಂದರೆ 1000 ಗ್ರಾಮ್ ಅಂದರೆ 1 kg. 1 kg ಕಾಳುಗಳನ್ನು ನಾನು ತೆಗೆದು ಎಣ್ಣೆ ತೆಗೆದುಬಿಟ್ಟಿವಪ್ಪ ಅಂತಂದ್ರೆ ನಮ್ಮ 400-500 ml ಬರ್ಬೋದು, ಮಿಲಿ ಲೀಟರ್ಸ್ ಬರ್ಬೋದು. ಇವತ್ತು ಅದರ ರೇಟ್ ಎಷ್ಟಿದೆ ಅಪ್ಪ ಅಂದರೆ ಒಳಗಿನ ಬೀಜದ 120-130 ರೂಪಾಯಿ, ಒಳ್ಳೆ ಗೆಸ್ಸಿಂಗ್ ಇರ್ಬೋದು, ಹೆಸಿಂಗ್ ಅದು ನೋಡ್ಬೋದು ಅಂಗಡಿಯಲ್ಲಿ, ಕಿರಾಣಿ ಅಂಗಡಿಯಲ್ಲಿ ಸಿಗ್ತೈತಿ. ಅವನ್ನ ತೆಗೆದ ಮೇಲೆ ತಾವು ದಯವಿಟ್ಟು ಒಂದು ಪಾಕೆಟಿಗೆ ಸನ್ಫ್ಲವರ್ ತಗೋರಿ, ನೀವು ಯಾವುದೇ ಕಂಪ್ನಿ ನಾನು ಹೆಸರು ಹೇಳೋದಲ್ಲ, ತೆಗೆದುಕೊಂಡಾಗ ಅದು 120-130 ಅಷ್ಟೇ ಇರ್ತೈತಿ. ಇದು ಹೇಗೆ ಸಾಧ್ಯತೆ ಐತಿ? ಹೇಗೆ ಸಾಧ್ಯತೆ ಐತಿ? 1 kg ಎಣ್ಣೆಗೆ 130, ಕಾಳಿಗೂ 130 ಇದೆ, ಅದನ್ನು ತೆಗೆದ್ರೆ 500 ml ಅಷ್ಟೇ ಬರ್ತದೆ, 400-500 ml ಬರ್ತಾ ಇದೆ. ಹಂಗೆ ಉಳಿದಿದ್ದು ಎಲ್ಲಿಂದ ಬಂತು ಹಂಗಾರೆ ಎಣ್ಣೆ ಒಳಗೆ? ದಯವಿಟ್ಟು ಇಲ್ಲಿ ಭಾಳ ಭಾಳ ಭಾಳ ರಷ್ಯವಿದೆ, ದಯವಿಟ್ಟು ಎಲ್ಲ ಗ್ರಾಹಕರು ಎಚ್ಚೆತ್ಕೋಬೇಕು. ಉತ್ಪಾದನೆ ಮಾಡೋರು ಸಹಿತ ಹೆಚ್ಚಿಗೆ ಒತ್ತು ಕೊಡಬೇಕು. ಇವತ್ತು ದಯವಿಟ್ಟು ತಪ್ಪಿಸ್ಕೋಬಾರ್ದು. ಇಷ್ಟು ಹಾಸ್ಪಿಟಲ್ ಯಾಕೆ ಆಗ್ತಾ ಇದಾವು? ದೇಹದಲ್ಲಿ ಗಂಡಾಂತರಗಳನ್ನ ನಾವೇ ಇವತ್ತು ನಾವು ಸ್ವೀಕಾರ ಮಾಡ್ತಾ ಇದೀವಿ. ಅದಕ್ಕೆ ಇದು ಫುಡ್ ಅಡಲ್ಟ್ರೇಷನ್ ಸಕ್ಕಂತ ಜವಾಬ್ದಾರಿ ಇರ್ತಕ್ಕಂತ ಇಲಾಖೆಯವರು ಆಮೇಲೆ ವಿಶ್ವವಿದ್ಯಾಲಯದವರು ನಮ್ಮನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬರು ಇದಕ್ಕೆ ಜವಾಬ್ದಾರಿ ಇದ್ದಾರೆ. ಒಂದು ಮಾದರಿ ಜೀವನ ನಡೆಸಬೇಕಾದ್ರೆ ಮಾದರಿ ಆಹಾರವನ್ನು ನಾವು ಪೂರೈಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವತ್ತು ಕಡ್ಲಿ ಬೆಳೆ ತಗೋರಿ ನೀವು, ಆಮೇಲೆ ಚಾಪುಡಿ ತಗೋರಿ, ಅದರಲ್ಲಿ ಇವತ್ತು ಮಿಶ್ರಣ ಮಾಡ್ತಾ ಇದ್ದಾರೆ. ಅಕ್ಕಿ ತಗೋರಿ, ಅದರಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಕಡ್ಲೆ ಹಿಟ್ಟಿನಲ್ಲಿ ಮಿಕ್ಸರ್ ಮಾಡ್ತಾ ಇದ್ದಾರೆ. ಮೈದಾ ಹಿಟ್ಟಿನಲ್ಲಿ ಹುಣ್ಚಿಪೊಕ್ಕ ಅಂತ ಹೇಳ್ತೀವಿ, ಹುಣ್ಸಿ ಒಂದು ಬೀಜದಿಂದ ಹಿಟ್ಟುಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದರಲ್ಲಿ ಇವತ್ತು ಮಿಶ್ರಣ ಆಯಿತು ಅಪ್ಪ ಅಂತಂದರೆ ಸೇವಿಸ್ತಕ್ಕಂಥ ಆಹಾರ ದೇಹಕ್ಕೆ ಹೇಗಾಗುತ್ತೆ, ಜೀವಿತ ಕಾಲ ಹೇಗಾಗುತ್ತೆ, ಅಲ್ಲಿ ನಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳ ಪರಿಸ್ಥಿತಿ ಏನು ಉಂಟಾಗುತ್ತೆ, ಇದನ್ನೆಲ್ಲರೂ ಮನಸಾರೆ ಅವಲೋಕನ ಮಾಡಿ ಲಾಭ ಒಂದು ಕಡೆ ಇರಲಿ. ಆ ಲಾಭ ನಿಮಗೆ ಒಂದು 20% ಸಿಕ್ಕರೆ ಸಾಕು ವ್ಯಾಪಾರಸ್ಥರಿಗೆ, 80% ನೀವು ಮಾಡ್ತಕ್ಕಂಥ ಏನಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇದನ್ನು ದಯವಿಟ್ಟು ತಾವಿನ ತಾವೇ ಮನಸಾರೆ, ಇದನ್ನ ಯಾರೂ ಬಂದು ನಮಗೇನು ಹಿಡಿದು ಬೇಡ, ಮನಸಾರೆ ನೀವು ಅವಲೋಕನ ಮಾಡಿಕೊಂಡು ಒಂದು ಒಂದು ದೇಶಕ್ಕೆ, ಒಂದು ದೈವಕ್ಕೆ, ಒಂದು ಮಾನವ ಕೋಟಿಗೆ ನಾನು ಒಳ್ಳೆಯ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ನಾನು ಕೊಡ್ತಕ್ಕಂಥ ಆಹಾರ ಕಲಬೆರಿಕೆ ಆಗಬಾರ್ದು ಅಂಥೇಳಿ ಮನಸಾರೆ ತಿಳ್ಕೊಂಡು ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೇನೆ. ಅಲ್ಲಿಂದ ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಿಂದ ಹಿಡಿದು ಮಾರುಕಟ್ಟೆ ಕೊಡ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಸ್ವಲ್ಪ ಈ ಕೆಮಿಕಲ್ಸ್ ಯುಕ್ತಗಳನ್ನು ಬಳಸಲಾರದೆ ಒಂದು ಅತ್ಯುತ್ತಮವಾದ ಆಹಾರ ನೀವು ನೀಡಿದ್ರಪ್ಪ ಅಂದ್ರೆ ಮನುಷ್ಯನ ಜೀವನದ ಅವಧಿ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಬದುಕ್ತಕ್ಕಂಥ ಜೀವನದ ಶೈಲಿ ನಾವು ಇಲ್ಲಿ ಉಲ್ಲೇಖನ ಮಾಡಬೇಕಾದ್ರೆ ಎಲ್ಲರೂ ಒಂದು ಟೆನ್ಷನ್ ಆಗಿದ್ದೀವಿ, ಒಂದು ಯಾವುದೋ ಒಂದು ದೊಡ್ಡ ಆಸೆ ಆಕಾಂಕ್ಷೆಗೆ ಬಲಿಯಾಗ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ಗಳಿಸ್ಬೇಕಂತ ಇದೆ, ನಾನು ಏನೋ ಮುಟ್ಟಬೇಕಂತ ಇದೆ. ಈ ಒಂದು ಟೆನ್ಷನ್ ಒಂದು ಕಡೆ ಆದ್ರೆ ಸೇವಿಸ್ತಕ್ಕಂಥ ಆಹಾರ ಕೆಮಿಕಲ್ಸ್ ಇದ್ದಾಗ ದೇಹ ಹೇಗೆ ತನ್ನ ಪ್ರತಿಕಾಯಗಳು ಉಂಟು ಮಾಡಲಿಕ್ಕೆ ಸಾಧ್ಯತೆ ಐತಿ? ಯಾವುದೂ ಆಗ್ತಾ ಇಲ್ಲ, ಎಲ್ಲವೂ ಏನಾಗುತ್ತೆ, ನಿರ್ಲಿಪ್ ಆಗ್ತಾ ಇದೆ ದೇಹದಲ್ಲಿ. ಅದಕ್ಕೋಸ್ಕರ ಸೇವಿಸ್ತಕ್ಕಂಥ ಗಾಳಿ ನೀರು ಅಶುದ್ಧವಾಗಿದೆ, ಸೇವಿಸ್ತಕ್ಕಂಥ ಆಹಾರ ಸಹಿತ ಅಶುದ್ಧವಾಗಿದೆ ಅಂದಾಗ ನಮಗೆ ನಿಜವಾಗಿ ಬಹಳಷ್ಟು ಬೇಜಾರಾಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ, ತಾವು ಯಾರ್ಯಾರು ಇವತ್ತು ಕೃಷಿಗೆ ಸಂಬಂಧಪಟ್ಟವರಾಗಲಿ ಅಥವಾ ಆಹಾರಕ್ಕೆ ಸಂಬಂಧಪಟ್ಟವರಾಗಲಿ, ಯಾವುದೇ ಹೋಟೆಲ್ಸರು ಇರ್ಬೋದು, ನಾನು ಎಲ್ಲರೂ ಹೇಳ್ತೇನೆ, ಕೂಡಿಕರಿಸಿ ಹೇಳ್ತಾ ಇದ್ದೀವಿ, ನಾವು ಚಿಂತನೆ ಮಾಡ್ತಕ್ಕಂಥ ಈ ಮಾನವ ಕೋಟಿ ಬಹಳ ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸ ಮಾಡಬೇಕಂತಂದ್ರೆ ನನ್ನ ಸಹಾಯ ಆದಷ್ಟು ನನ್ನ ಲಾಭ ಸ್ವಲ್ಪ ಕಡಿಮೆ ಬಂದಿರಲ್ಲ, ನಾನು ಒಳ್ಳೆ ಒಂದು ಸಮಾಜಕ್ಕೆ ನನ್ನ ಒಂದು ವಸ್ತುಗಳನ್ನು, ನಾನು ಸಾಮಗ್ರಿಗಳನ್ನು, ಪದಾರ್ಥಗಳನ್ನ ಕೊಡಬೇಕಂತೇಳಿ ಮನಸಾರೆ ನೀವು ಚಿಂತನೆ ಮಾಡಿದ್ರಂದ್ರೆ ಸಾವಯವ ಪದಾರ್ಥಗಳಿಗೆ ಒಂದು ಬೆಲೆ ಸಿಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ದಿವಸ ಅನೇಕ ಕಂಪನಿಗಳು ಹುಡ್ತಾ ಇದ್ದವು. ಇವತ್ತು ಕೀಟಶಾಸ್ತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತಂದ್ರೆ ಫಂಗಿಸೈಡ್ಸ್ ಆಗಲಿ, ಬ್ಯಾಕ್ಟೀರಿಯಾಸೈಡ್ಸ್ ಆಗಲಿ, ಕೀಟ ಸಿಂಪಡಿಸ್ತಕ್ಕಂಥ ಕೆಮಿಕಲ್ಸ್ಗಳನ್ನು ನೋಡಿದ್ವಪ್ಪ ಅಂದ್ರೆ ಅವು ಎಂದೆಂದೂ ನಾವು ಮಣ್ಣಿನಲ್ಲಿ ಆಗಲಿ ಆಹಾರದಲ್ಲಿ ಎಂದು ಡಿಗ್ರೇಡೇಷನ್ ಅಂತ ಹೇಳ್ತೀವಿ, ಅವು ವಿದಳಿನ ಆಗ್ಲಾರ್ದಂತ ಇರ್ತಾವೆ, ಅವು ನಮ್ಮ ದೇಹಕ್ಕೆ ಹೋಗ್ತವೆ. ಅವತ್ತು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ, ದ್ರಾಕ್ಷಿ ಮಾರುಕಟ್ಟೆ ಬಂದಾಗ ಒಬ್ಬ ವಿಜ್ಞಾನಿಗೆ ದ್ರಾಕ್ಷಿ ತಿನ್ನಂತ ಹೇಳ್ತಾ ಇದ್ವಿ. ನೀವು ದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ನಾವು ಹೇಳ್ತಕ್ಕಂಥ 1-2-3 ಸ್ಟೇಜಿಗೆ ನಾವು ಕೆಮಿಕಲ್ ಸಿಂಪರಣೆ ಮಾಡಿದ್ರೆ ರೈತ ಪಾಪ ತನ್ನ ಉತ್ಪಾದನೆ ಹೆಚ್ಚು ಮಾಡಬೇಕಾತಂದ್ರೆ ಒಂದು ತಾಂತ್ರಿಕದ ಕೊರತೆಯಿಂದಾಗಿ 8-10 ಸಿಂಪರಣೆ ಮಾಡ್ತಾ ಇದ್ದಾನೆ. ಅವನು ತಂದಂಥ ಮಾರುಕಟ್ಟೆದೊಳಗೆ ನೀವು ಕಂಟಿನ್ಯೂ ಒಂದು 250 grams ಕಂಟಿನ್ಯೂ ದ್ರಾಕ್ಷಿಯನ್ನು ತೊಳಿಲಾರದೆ, ದಯವಿಟ್ಟು ತೊಳಿಲಾರದೆ ತಿನ್ನ ನೋಡ್ರಿ. ಅವತ್ತು ನಿಮ್ಗೆ ರಾತ್ರಿ ಆಗಲಿ ಮುಂಜಾನೆ ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ, ತಲೆನೋವು ಸ್ಟಾರ್ಟ್ ಆಗುತ್ತೆ, ಪಚನಕ್ರಿಯೆ ಸರಿ ಆಗೋದಿಲ್ಲ, ನಮಗೆ ಡಿಸೆಂಟ್ರಿ ಸ್ಟಾರ್ಟ್ ಆಗ್ತೈತೆ. ಈ ನಿಟ್ಟಿನಲ್ಲಿ ಅದರರ್ಥ ತಾವು ಸಹಿತ ಎಲ್ಲಾ ಗ್ರಾಹಕರಲ್ಲಿ ವಿನಂತಿ ಮಾಡ್ಕೋತೀನಿ, ತಂದಂಥ ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ ಅವುಗಳನ್ನು ದಯವಿಟ್ಟು ಒಂದು ಬಿಸಿ ಉಪ್ಪಿನ ದ್ರಾವಣದಲ್ಲಿ ಅದ್ದಿ, ಒಂದು 5 ನಿಮಿಷ ಅವುಗಳನ್ನು ಅದ್ದಿ ಇಟ್ಟರಪ್ಪ ಅಂತಂದ್ರೆ ಅವಾಗಿರ್ತಕ್ಕಂಥ ಎಲ್ಲ ಒಂದು ಕೆಮಿಕಲ್ ರೆಸಿಡ್ಯುಯಲ್ ಇಫೆಕ್ಟ್ ಸರಾಗವಾಗಿ ನೀವು ಹೊರಗಡೆ ಸೂಸ್ಲಿಕ್ಕೆ ಸಾಧ್ಯ ಐತಿ. ಆ ನೀರನ್ನು ಚೆಲ್ಲಿ ಮತ್ತೊಮ್ಮೆ ತಮ್ಮ ನೀರಿನಲ್ಲಿ ವಾಶ್ ಮೆಷಿನಲ್ಲಿ ಅಲ್ಲೇ ನೀರನ್ನು ಸ್ವಚ್ಛ ನೀರಿನಿಂದ ತೊಳೆದು ಮುಕ್ತವಾಗಿ ತರಕಾರಿ ಮಾಡಬಹುದು, ಹಣ್ಣುಗಳನ್ನು ಸೇವೆ ಮಾಡಬಹುದು, ಇದರಿಂದ ಆರೋಗ್ಯ ಉಪ್ಪಲಿಕ್ಕೆ ಸಾಧ್ಯವಾಗ್ತದೆ.
2: ಅದ್ಭುತ ಸರ್, ಕಾರ್ಯಕ್ರಮದಲ್ಲಿ ನಿಮ್ಮ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಅಂಡ್ ನಮಸ್ಕಾರ ಸರ್.
1: ನಮಸ್ತೆ ಸರ್, ನಮಸ್ತೆ ನಮಸ್ತೆ. ನನಗೆ ಒಂದು ಅವಕಾಶ ಕೊಟ್ಟಂತ ಒಂದು ಕೇಳಿ ಒಂದು ರೇಡಿಯೋಕ್ಕೆ ನನ್ನ ಅನಂತನ ಸಲ್ಲಿಸ್ತಾ ಇದ್ದೇನೆ. ರೈತ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀವಿ. ನಾವು ತೋಟಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಅನೇಕ ವಿಜ್ಞಾನಿಗಳು, ನುರಿತ ವಿಜ್ಞಾನಿಗಳಿದ್ದಾರೆ. ತಾವು ದಯವಿಟ್ಟು ಫೋನ್ ನಂಬರ್ ಸಹಿತ ಒಂದು ಅವರಿಗೆ ದಯವಿಟ್ಟು ಫೋನ್ ಮಾಡಿ ವಿಶ್ವವಿದ್ಯಾಲಯ ಮುಕ್ತವಾಗಿ ಬಂದು ನೇರವಾಗಿ ಭೇಟಿ ಮಾಡಿದ್ರಿಂದ ಅನೇಕ ಸಲಹೆಗಳನ್ನು ತಾವು ಪಡೆಯಲಿಕ್ಕೆ ಸಾಧ್ಯತೆ ಇದೆ.

ಮನದ ಭಾವ ತಿಳಿಯಲು ಬೇಕಿಲ್ಲ ಮಾತುಗಳ ತೋರಣ, ಮನದ ಪ್ರೀತಿಯ ತಿಳಿಯಲು ಸಾಕು ಮೆಲ್ಲುಸಿರಿನ ಸವಿಗಾನ. ಕೆಎಲ್ಇ ವೇಣುಧ್ವನಿಯ 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಮೆಲ್ಲುಸಿರೇ ಸವಿಗಾನ. ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲ ಗೀತೆ ಹೃದಯ ಗೀತೆ ಚಿತ್ರದ್ದು. ಈ ಒಂದು ಚಿತ್ರವು 1985 ತೆರೆ ಕಂಡಿದೆ. ಹಾಗೆಯೇ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ವಿಷ್ಣುವರ್ಧನ್ ಖುಷ್ಬು ಅಭಿನಯಿಸಿದ್ದಾರೆ. ಹಾಗೆಯೇ ಆರ್ ಎನ್ ಜಯಗೋಪಾಲ್ ಅವರು ಸಂಗೀತವನ್ನ ನೀಡಿದರೆ ಸಾಹಿತ್ಯವನ್ನ ಎಂ ಎನ್ ವ್ಯಾಸರಾಯ್ ಅವರು ರಚಿಸಿದ್ದಾರೆ. ಈಗ ಕೇಳಿ ಹೃದಯ ಗೀತೆ ಚಿತ್ರದ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ.

ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಆಕಾಶದಿಂದ ದರಗಿಳಿದ ರಂಬೆ. ಚಂದನದ ಗೊಂಬೆ ಚಿತ್ರದ ಗೀತೆ ಇದು. 1979 ತೆರೆ ಕಂಡಂತಹ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅನಂತ್ನಾಗ್, ಲಕ್ಷ್ಮೀ, ಕೆಎಸ್ ಅಶ್ವಥ್, ಲೋಕೇಶ್ ಮುಂತಾದವರ ಅಭಿನಯದ ಆಕಾಶದಿಂದ ಧರಗಿಳಿದ ರಂಬೆ ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು.

ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಮೆಲ್ಲುಸಿರೆ ಸವಿಕಾನ ಕೇಳಿ ವಣಧ್ವನಿಯ 90.4 FM. ಮುಂದಿನ ಗೀತೆ 1977 ತೆರೆ ಕಂಡಂತಹ ಪಾವನ ಗಂಗಾ ಚಿತ್ರದ ಗೀತೆ ಇದು. ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವ ಈ ಚಿತ್ರಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಗೀತೆ ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಕೆಯಲ್ಲಿ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ನನ್ನ ದೇವರು ಚಿತ್ರದ ಗೀತೆಯಿದು. ಮನಸ್ಸು ಒಂದಾದ ಮೇಲೆ, ಕನಸು ನನಸಾದ ಮೇಲೆ. ಬಿ ಮಲ್ಲೇಶ್ ಅವರ ನಿರ್ದೇಶನದ ಈ ಚಿತ್ರಕ್ಕೆ ಜಿ ಉದಯಶಂಕರ್ ಸಾಹಿತ್ಯವನ್ನು ನೀಡಿದ್ದಾರೆ. ರಾಜನ್ ನಾಗೇಂದ್ರವರ ಸಂಗೀತ ಸಂಯೋಜನೆ ಇರುವಂತಹ ಮನಸ್ಸು ಒಂದಾದ ಮೇಲೆ, ಕನಸು ನನಸಾದ ಮೇಲೆ

ಈಗ ಪ್ರಸಾರವಾಗ್ತಾ ಇರುವಂತಹ ಗೀತೆ ಗುಣ ನೋಡಿ ಹೆಣ್ಣು ಕೊಡು. 1982 ತೆರೆ ಕಂಡಂತಹ ಚಿತ್ರದ ಗೀತೆ ಇದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದ, ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ನೀ ಇರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ.

0: ಏನು ಹಂಗೆ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿತ್ತು. ನಿಮಗೆ ಪ್ರಮೋಷನ್ ಕೊಟ್ಟಿರೋದು ನಿಮ್ಮ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಡಿಸ್ಟ್ರಿಕ್ಟಿಗೆ, ಕರ್ನಾಟಕ ಮ್ಯಾಪ್ನಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರೆಸಿ ನನಗೆ ಆಗ್ಬಿಟ್ಟೆ ಅಲ್ವಾ? ಈಗ ಏನು ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ, ಕೈ ಎತ್ತಿ ತಾಡ್ದೆ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಖ ಕೋಟೆ ಕಣ.
1: ನಮಸ್ಕಾರ, ನಾನು ನಿಮ್ಮ ರವಿಶಂಕರ್. ನೀವು ಕೇಳ್ತಾ ಇರೋದು 90.4 FM. ಇದು ನಿಮ್ಮ ವೇಣುಧ್ವನಿ KLE ಕನಸು.
2: ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣಾ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಘಟಕ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.